ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ನಮ್ಮೆಲ್ಲ ಕೆಳಗರಿಗೆ ಬಸವರಾಜನ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಸೋಮವಾರ 2026 ಇಸ್ವಿ ಜೂನ್ ತಿಂಗಳು 29 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಆಷಾಢ ಮಾಸದ 8 ದಿನ. ಈಗ ಸಮಯ 5:58:57. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿಯ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ. ಈ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರಸಾರವಾಗಲಿದೆ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ. 6:35 ದೇಶಭಕ್ತಿ ಗೀತೆಯನ್ನು ಕೇಳುವಿರಿ. ವಿ ಸೀತಾರಾಮಯ್ಯ ಅವರ ರಚನೆ ವೃಂದಗಾನದಲ್ಲಿ. ರೈತರಿಗೆ ಸಲಹೆ ಪ್ರಸಾರಿಸಲಿದ್ದೇವೆ. 6:40 ಅಮರೀಶ್ ಆಶಿಹಾಳ ಅವರಿಂದ. 6:45 ಜನಪದ ಗೀತೆಗಳನ್ನು ಆಲಿಸುವಿರಿ ಬಿ ಕೆ ಸುಮಿತ್ರ ಮತ್ತು ಸಂಗಡಿಗರಿಂದ. ಭಾವಗೀತೆಗಳ ಕಾರ್ಯಕ್ರಮ 7:15. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ. 9:05 ಕುದ್ಮಲ್ ರಂಗಾರಾವ್ ಅವರ ಜನ್ಮದಿನದ ಪ್ರಯುಕ್ತ ಭಾಷಣವನ್ನು ಕೇಳುವಿರಿ ಸರೋಜಾ ಗೋನ್ವಾರ್ ಅವರಿಂದ. 9:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಬಿತ್ತರಿಸಲಿದ್ದೇವೆ. ಹನ್ನೆರಡು ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರಿಂದ ಸಂದರ್ಶನ ಅವರೊಂದಿಗೆ ಸಂದರ್ಶನ ಪ್ರಸಾರಿಸಲಿದ್ದೇವೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ. 1:00 ಪ್ರಗತಿ ಪಥ ಪಿಎಂ ಫಸಲ್ ಭೀಮಾ ಯೋಜನೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿಯಲ್ಲಿ. 1:20 ಚಿತ್ರಗೀತೆಗಳನ್ನು ಕೇಳುವಿರಿ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ, 3:00 FM 101.3 ಮೆಗಾಹರ್ಸ್ಗಳ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಯುವವಾಣಿಯಲ್ಲಿ ಗೀತಲಹರಿ ವಿಷಯಾಧಾರಿತ ಸಂಯೋಜಿತ ಕಾರ್ಯಕ್ರಮ ಬಿತ್ತರಿಸಲಿದ್ದೇವೆ. ಪ್ರಸ್ತುತಿ ಜಯಶ್ರೀ ಹಂಡೇದ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:15 ಭಾವಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಖೇತ್ ಬಚಾವೋ ಅಭಿಯಾನದಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ, ಈ ಕುರಿತು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ MR ಉಮೇಶ್ ಅವರೊಂದಿಗೆ ಸಂದರ್ಶನವಿದೆ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ತದನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಅರಕೆರೆ ತಾಲೂಕಿನ ಮರ್ಚೇಡ್ ಗ್ರಾಮದ ಶಾಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:45 ಚಿತ್ರಗೀತೆಗಳು. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರಿಸಲಿದ್ದೇವೆ. ಭಾಗವಹಿಸುತ್ತಾರೆ ವೆಂಕಟೇಶ್ ಬೇವಿನಬೆಂಚಿ ಮತ್ತು ರಮಾ ಕುಲಕರ್ಣಿ. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತೆಗ್ಗೆಹಾಳ ಗ್ರಾಮದ ರಾಮಪ್ಪ ಮತ್ತು ಸಂಗಡಿಗರಿಂದ ಚೌಡಿಕೆ ಪದಗಳು. 9:15 ಭಾವಗೀತೆಗಳು. 9:30 ರಾಯಚೂರಿನ ಪಿಕಳಿಹಾಳ್ ಅಯ್ಯಪ್ಪ ಸ್ವಾಮಿ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ. ತಬಲಾ ಸಾಥಿ ಗೋಪಾಲ ಗುಡಿಬಂಡಿ, ಹಾರ್ಮೋನಿಯಂ ಸಾಥ್ ಕೊಪ್ರೇಶ್ ದೇಸಾಯಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಬಾಪಟ್ ಅವರ ಸಂತೂರ್ ವಾದನ. 10:30 ಹಿಂದಿ ಚಿತ್ರಗೀತೆಗಳು. ಸ್ನೇಹಿತರೆ, ಇದುವರೆಗೆ ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:05. ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕೀರ್ತನ ದೊಡ್ಡ ಬಣಗೆರೆ ಪ್ರಕಾಶ್ ಮೂರ್ತಿ ಅವರಿಂದ.
1: ಬದುಕಿನ ಪ್ರಾಧಿಕಾರದಲ್ಲಿ ನೋವು ನಲಿವುಗಳ ಆಳ್ವಿಕೆ ಇದ್ದೇ ಇರುತ್ತದೆ. ಇವೆರಡರ ಪ್ರತಿಭೆಯೇ ಕಷ್ಟ ಸುಖಗಳಾಗಿ ನೆಲೆ ಹಾಸಿರುತ್ತವೆ. ಅವರವರ ನೀತಿ ನ್ಯಾಯ ಧರ್ಮಕ್ಕನುಗುಣ ನೋವು ನಂತರ ನಲಿವು, ನಲಿವಿನ ನಂತರ ನೋವು, ಅಥವಾ ಕಷ್ಟ ನಂತರ ಸುಖ, ಸುಖದ ನಂತರ ಮತ್ತೆ ಕಷ್ಟ ತಲೆ ಹಾಕಿರುತ್ತವೆ. ಈ ಹಾದಿಯಲ್ಲಿ ಯಾರ ಬುದ್ಧಿಯ ಯಾವ ಜಾಣ್ಮೆಯೂ ಪ್ರಯೋಜನಕ್ಕೆ ಬರುವುದಿಲ್ಲ. ಬಂದುದನ್ನು ಅನುಭವಿಸಲೇಬೇಕು. ಬಾಳದಾರಿಯನ್ನು ನಡೆಯಲೇಬೇಕಾಗಿರುತ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಎಂಬಂತೆ ಈ ಬಗೆಯ ಅನುಭವಗಳು ಬದುಕಿನ ಹಾದಿಯಲ್ಲಿ ಒಂದು ಬಗೆಯವಲ್ಲ. ನಾನಾ ರೀತಿಯ ಎಡರು ತೊಡರುಗಳನ್ನು ಮಾನವ ತನ್ನ ನಿತ್ಯ ಚಟುವಟಿಕೆಗಳಲ್ಲಿ ಕಾಣಲೇಬೇಕಾಗುತ್ತದೆ. ಮಾನವ ಆಶಾಜೀವಿಯೇ ಹೌದು. ಆದರೂ ತಾಳ್ಮೆಯಿಂದಲೇ ಬಾಳ್ವೆ ಮುಗಿಸಿಕೊಂಡು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ನಿತ್ಯ ಬದುಕನ್ನು ನಡೆಯಬೇಕಾಗುತ್ತದೆ. ಈ ಹಾದಿಯಲ್ಲಿ ನಮ್ಮ ಪೂರ್ವಜರು ಕಂಡು ಕೇಳಿ ನೋಡಿ ಅನುಭವಿಸಿದ ತಮ್ಮ ಸತ್ವಯುತ ಅನುಭವಗಳನ್ನು ಗಾದೆ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಇವರಾರೂ ಹೆಚ್ಚಿನ ಮಟ್ಟದ ವ್ಯಾಸಂಗ ಮಾಡಿ ಪಾಂಡಿತ್ಯದ ಪ್ರೌಢಿಮೆಯನ್ನು ಸಂಪಾದಿಸಿದವರಲ್ಲ. ನಿತ್ಯ ಬದುಕಿನ ಚಟುವಟಿಕೆಗಳಲ್ಲಿ ಅನುಭವಿಸಿದ ಸತ್ವಯುತ ರಸಭರಿತ ನೀತಿ ಪಾಂಡಿತ್ಯವನ್ನು ಈ ಮಾತುಗಳಲ್ಲಿ ಹೊರಹಾಕಿದ್ದಾರೆ. ಗಮನಾರ್ಹ ತಿಳಿವನ್ನು ಬೆಳಕು ಮಾಡಿದ್ದಾರೆ. ಗಾದೆ ಮಾತುಗಳ ಬದುಕು ಸಾಮಾನ್ಯವಾದುದಲ್ಲ, ಅಷ್ಟೇ ವಿಚಾರಾರ್ಹ, ಚೇತನಾರ್ಹ. ಈ ಮಾತುಗಳು ಸಾಮಾನ್ಯನಿಂದ ರಾಜ ಮಹಾರಾಜರವರೆಗೂ ಧೀರೋದ್ಧಾತವಾದ ತಮ್ಮ ನೀತಿಯ ಕಂಪನ್ನು ಚೆಲ್ಲುತ್ತವೆ. ಇದ್ದುದನ್ನು ಇದ್ದ ಹಾಗೆಯೇ ಹೇಳುತ್ತವೆ. ಸತ್ಯ ಚಿತ್ರಣವನ್ನು ಬೆಳಕು ಮಾಡುತ್ತವೆ. ಆಶಾದಾಯಕ ಹಿತಚಿಂತನೆ ಗಾದೆ ಮಾತುಗಳ ಬದುಕಿನಲ್ಲಿ ಹಾಸು ಹೊಕ್ಕವಾಗಿ ದೊರಕುತ್ತದೆ. ನೀತಿ ಚಿಂತನೆಯನ್ನು ಮೂಡಿಸುತ್ತವೆ. ಆಕಾಶ ನೋಡಲು ನೂಕು ನುಗ್ಗಲೇಕೆ ಎಂದು ಸಮಾಧಾನ ಹೇಳಿ ವಿಚಾರ ಸಾಗರವನ್ನೇ ಎದುರು ನಿಲ್ಲಿಸುತ್ತವೆ. ಗಾದೆ ಮಾತು ವೇದಕ್ಕೆ ಸಮಾನ ಎಂಬ ಉನ್ನತ ಸ್ಥಾನಕ್ಕೆ ಪಾತ್ರವೆನಿಸಿವೆ. ಗಂಧದ ಕೊರಡು ತೇದಷ್ಟೂ ಪರಿಮಳ ಎಂಬಂತೆ ತನ್ನ ಬದುಕಿನ ಗುಣ ಗಾಂಭೀರ್ಯತೆ ಮತ್ತು ಸ್ಥಾನಮಾನಗಳನ್ನು ನಿರಂತರ ಉಳಿಸಿಕೊಂಡು ಬರುತ್ತಿವೆ. ನಿಯಮವಿರುವವರನ್ನು ಕಂಡರೆ ಯಮನಿಗೂ ಭಯ, ನಾಲಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದೆ ಎಂಬ ತನ್ನದೇ ಆದ ಅಮೂಲ್ಯ ಸ್ಥಾನವನ್ನು ಗಾದೆಗಳ ಬದುಕು ತನ್ನ ಎಲ್ಲ ಸಮಗ್ರ ಬದುಕಿನಲ್ಲೂ ಸಂಪದ್ವರಿತವಾಗಿ ಬೆಳಕು ಮಾಡಿದೆ. ಗಾದೆ ಮಾತುಗಳ ಪಾವಿತ್ರ್ಯತೆ ಬಹುಮುಖವಾದುದು. ಮಾನವನ ನಡೆನುಡಿಗಳನ್ನು ಪರಿಶುದ್ಧಗೊಳಿಸುತ್ತದೆ. ಆಚಾರ ವಿಚಾರಗಳಲ್ಲಿ ಸ್ವಚ್ಛತೆಯನ್ನು ತೋರುತ್ತದೆ. ಅಪರಾಧವಾಗಿದ್ದುದನ್ನು ಸರಿಪಡಿಸಿಕೊಂಡು ನ್ಯಾಯದ ಹಾದಿಯಲ್ಲಿ ನಡೆಯಲು ಎಚ್ಚರಿಸುತ್ತದೆ. ಧರ್ಮಪರ ಚಿಂತನೆಗೆ ಹತ್ತಿರವಾಗಿಸುತ್ತದೆ. ನಿತ್ಯ ನಡವಳಿಕೆಗಳಲ್ಲಿ ತಲೆ ಹಾಕಿದ್ದ ತಪ್ಪುಗಳನ್ನು ತಿದ್ದಿಕೊಳ್ಳುವ ಪಾಠ ಹೇಳುತ್ತದೆ. ದುಷ್ಟ ಚಟುವಟಿಕೆಗಳನ್ನು ಸಜ್ಜನತೆಯ ಹಾದಿಗೆ ತರುತ್ತದೆ. ಬದುಕಿನ ಹಾದಿಯಲ್ಲಿ ಜಾಗರೂಕತೆ ವಹಿಸಿ ನಡೆಯಲು ನೀತಿ ಪಾಠ ಹೇಳುತ್ತದೆ. ತಪ್ಪಾಗಿದ್ದ ನಡವಳಿಕೆಗಳನ್ನು ಗುರುತಿಸಿ ಬೆರಳು ಮಾಡಿ ತೋರುತ್ತದೆ. ಪರಿಶುದ್ಧ ಸಹಜತೆಯನ್ನು ನೇರವಾಗಿ ಬೆಳಕು ಮಾಡುತ್ತದೆ. ಬದುಕಿನ ವಿವಿಧ ಮುಖದ ಆದರ್ಶತೆಯನ್ನು ನಿರಂತರ ಕಾಪಾಡುತ್ತದೆ. ಮುಂತಾಗಿ ಗಾದೆ ಮಾತಿನ ಬದುಕು ಸರ್ವ ಜನೋಪಕಾರಿ. ಜನಪ್ರಿಯತೆಯನ್ನು ಆದಿಯಿಂದಲೂ ಸಂಪಾದಿಸಿಕೊಂಡಿದೆ. ವಿಶಾಲ ಮನೋಭಾವ ಹೊತ್ತು ವಿಚಾರಶೀಲ ಜಾಗೃತಿಯನ್ನು ಗಾದೆ ಮಾತುಗಳು ಒಡಮೂಡಿಸುತ್ತವೆ. ಗಾದೆಯ ಎಲ್ಲ ಹೆಜ್ಜೆಗಳು ವ್ಯಕ್ತಿ, ಗೃಹ ಮತ್ತು ಸಮಾಜದ ಓರೆ ಕೋರೆಗಳನ್ನು ವಿಮರ್ಶಿಸುತ್ತವೆ. ಇರುವಂತಹ ಸಂಗತಿಯನ್ನು ಇದ್ದ ಹಾಗೆಯೇ ಎದುರಿಡುತ್ತವೆ. ಸಾಗರದಷ್ಟು ಗಾತ್ರದ ಅಭಿಪ್ರಾಯವನ್ನು ಅತೀವ ಸರಳಗೊಳಿಸಿ ಸಾಸಿವೆಯ ಗಾತ್ರದಲ್ಲೇ ಕ್ರೋಢೀಕರಿಸಿ ಬೆಳಕಾಗಿಸುತ್ತವೆ. ನಾಲ್ಕಾರು ಪದಗಳಲ್ಲೇ ಕ್ರೋಢೀಕೃತ ಚಿತ್ರಣವನ್ನು ಎದುರಿಡುತ್ತವೆ. ಗಾಢ ವಸ್ತುವನ್ನು ಸರಳ ಪದಗಳಲ್ಲೇ ಪ್ರಸ್ತುತಪಡಿಸುತ್ತವೆ. ರಾಮಾಯಣ ಮಹಾಭಾರತ ಮಾತ್ರವಲ್ಲದೆ ಚಾರಿತ್ರಿಕ ಹಾಗೂ ಸಾಮಾಜಿಕತೆಯ ಅಸಂಖ್ಯ ಪ್ರಸಂಗಗಳು ಕೂಡ ನಮ್ಮ ಗಾದೆ ಮಾತುಗಳಲ್ಲಿ ತಲೆ ಹಾಕುತ್ತವೆ. ಎತ್ತ ತಿರುಗಿದರೂ ವೈಚಾರಿಕತೆಯ ಬೆರಗು ಮೈತಾಳಿರುತ್ತದೆ. ಮುಂದೆ ಹೊಗಳಿ ಹಿಂದೆ ತಗಲುವ ಸ್ವಭಾವವಿಲ್ಲ. ಮುಖ ನೋಡಿ ಮಣೆ ಹಾಕುವ ಗುಣವಿಲ್ಲ. ಯಾರದೇ ನೀರುಂಬು ವೇರಿತನವಿದ್ದರೂ ನೇರವಾಗಿ ಚಿತ್ರಿಸುತ್ತವೆ. ಅನುಭವಪೂರಿತ ಈ ಮಾತುಗಳಲ್ಲಿ ಬದುಕಿನ ವಿವಿಧ ಚಿತ್ರಗಳನ್ನು ನಾವು ಕಾಣಬಹುದು.
0: ಇದುವರೆಗೆ ದೊಡ್ಡ ಬಣಗೆರೆ ಪ್ರಕಾಶ್ ಮೂರ್ತಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ

0: ಇದುವರೆಗೆ ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ವಿ ಸೀತಾರಾಮಯ್ಯ ಅವರ ರಚನೆಯಲ್ಲಿದ್ದಂಥ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳೋಣ ರೈತರಿಗೆ ಸಲಹೆ ಅಮರೀಶ್ ಆಶಿಹಾಳ ಅವರಿಂದ.
1: ತಾಂತ್ರಿಕವಾಗಿ ಮಣ್ಣು ಎಂದರೆ ಒಂದು ಖನಿಜ, ಸಾವಯವ ಪದಾರ್ಥ ಮತ್ತು ಜೀವಂತ ಜೀವಿಗಳನ್ನು ಒಳಗೊಂಡಿರುವಂತಹ ಒಂದು ಮಿಶ್ರಣ ಆಗಿರುತ್ತದೆ. ಮಣ್ಣು ಎಲ್ಲ ಜೀವರಾಶಿಗಳಿಗೆ ಆಶ್ರಯ ನೀಡುವಂತಹ ಭೂಮಿಯ ಮೇಲ್ಪದರಾಗಿರ್ತದೆ. ಇದಲ್ಲದೆ ಪ್ರಪಂಚಾದ್ಯಂತ ಅನೇಕ ವಿವಿಧ ರೀತಿಯ ಮಣ್ಣುಗಳನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ಕಪ್ಪು ಮಣ್ಣು, ಮರಳು ಮಣ್ಣು, ಮಿಶ್ರಿತ ಮಣ್ಣು, ಜೇಡು ಮಣ್ಣು, ಹೀಗೆ ಮಣ್ಣಿನ ವಿಧಗಳನ್ನು ನಾವು ಗುರುತಿಸಬಹುದು. ಯಾವುದೇ ರೀತಿಯ ಮಣ್ಣಿನಲ್ಲಿ ಶೇಕಡ 45% ಖನಿಜಗಳು, 50% ಮಣ್ಣಿನ ಕಣಗಳ ಮಧ್ಯದ ಖಾಲಿ ಜಾಗಗಳು ಮತ್ತು ಶೇಕಡ 5% ಸಾವಯವ ಪದಾರ್ಥಗಳನ್ನು ಹೊಂದಿರ್ತದೆ. ಇದಲ್ಲದೆ ಮಣ್ಣು ಹಲವಾರು ಪ್ರಮುಖ ಕಾರ್ಯಗಳನ್ನು ಅದು ಮಾಡ್ತದೆ. ಸಸ್ಯದ ಬೆಳವಣಿಗೆಗೆ ಮಾಧ್ಯಮವನ್ನು ಈ ಮಣ್ಣು ಒದಗಿಸ್ತದೆ. ಭೂ ವಾತಾವರಣದ ಪರಿವರ್ತಕವಾಗಿ ಇದು ಕಾರ್ಯವನ್ನು ಮಾಡ್ತದೆ. ಭೂ ಪ್ರದೇಶದ ಅತ್ಯಂತ ನಿರ್ಣಾಯಕ ಅಂಶ ಮಣ್ಣಾಗಿರ್ತದೆ. ಜೀವಿಗಳಿಗೆ ಈ ಮಣ್ಣು ವಾಸವನ್ನು ನೀಡ್ತದೆ. ಜೊತೆಗೆ ಮಣ್ಣಿನಲ್ಲಿ ನಡೆಯುವ ಅನೇಕ ಕ್ರಿಯೆಗಳಿಗೆ ಈ ಮಣ್ಣು ಉತ್ತೇಜನವನ್ನು ಕೂಡ ನೀಡ್ತದೆ. ಇಲ್ಲಿ ಮಣ್ಣಿನ ಆರೋಗ್ಯದ ಕಡೆ ನಾವು ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಒಳ್ಳೆಯ ಮಣ್ಣಿನಲ್ಲಿ ಒಳ್ಳೆಯ ಗುಣಮಟ್ಟದ ಪೈರನ್ನು ಅಥವಾ ಆಹಾರವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ರೋಗಗ್ರಸ್ತ ಮಣ್ಣು ಅಥವಾ ಕ್ಷಾರವಸ್ತ ಮಣ್ಣು, ಆಮ್ಲೀಯ ಲವಣಗಳು ಹೆಚ್ಚಾಗಿರುವಂಥ ಮಣ್ಣಿನಲ್ಲಿ ಗುಣಮಟ್ಟದ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆದುದರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಂತಹ ಪ್ರಮುಖ ಜವಾಬ್ದಾರಿ ನಮ್ಮ ಮೇಲಿದೆ. ಮುಖ್ಯವಾಗಿ ಕೇವಲ ನಾವು ರಾಸಾಯನಿಕ ಗೊಬ್ಬರಗಳನ್ನು ಅಥವಾ ರಾಸಾಯನಿಕಗಳನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ನಾವು ನಾಶ ಮಾಡಿದ್ದೀವಿ. ಭೂಮಿಯ ಮೇಲ್ಪದರು ಈ ರೀತಿಯಾಗಿ ರಾಸಾಯನಿಕ ಬಳಕೆಯಿಂದ ಕಲುಷಿತಗೊಂಡಿದೆ. ಆದುದರಿಂದ ನಾವು ಮಣ್ಣಿನ ಒಂದು ಇಂಗಾಲವನ್ನು ಅಥವಾ ಆರ್ಗ್ಯಾನಿಕ್ ಒಂದು ಅಂಶವನ್ನು ಹೆಚ್ಚಿಗೆ ಮಾಡಬೇಕಪ್ಪ ಅಂತಂದರೆ ಸಾವಯವ ವಸ್ತುಗಳನ್ನು ಅಥವಾ ಭೂಮಿಯ ಮೇಲ್ಭಾಗದ ಒಂದು ವಿವಿಧ ವಸ್ತುಗಳನ್ನು ಮರುಬಳಕೆ ಮಾಡೋದರಿಂದ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಭೂ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಇತ್ತೀಚಿನ ವರದಿಗಳ ಪ್ರಕಾರ ನಮ್ಮ ಒಂದು ಇಂಗಾಲದ ಪ್ರಮಾಣ ಅತ್ಯಂತ ಕೆಳಮಟ್ಟದಲ್ಲಿದೆ. ಅದನ್ನು 0.5% ಹೆಚ್ಚಿಸುವಂತಹ ಒಂದು ಗುರುತರ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಸಮಗ್ರ ಬೇಸಾಯ ಆಗಿರ್ಬೋದು, ನೈಸರ್ಗಿಕ ಕೃಷಿಗಳಾಗಿರ್ಬೋದು, ಜೊತೆಗೆ ಸಾವಯವ ವಸ್ತುಗಳನ್ನು ಮರಳಿ ಭೂಮಿಗೆ ಸೇರಿಸುವ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಜೊತೆಗೆ ಭೂಮಿಯಲ್ಲಿ ಹೆಚ್ಚಿನ ಒಂದು ರಾಸಾಯನಿಕವನ್ನು ಮಾಡದೆ ಬೆಳೆ ಪರಿವರ್ತನೆ ಮಾಡುವಂತಹ ಒಂದು ಪದ್ಧತಿಗಳನ್ನು, ಹಸಿರೆಲೆ ಗೊಬ್ಬರಗಳನ್ನು, ತಿಪ್ಪೆ ಗೊಬ್ಬರಗಳನ್ನು ಬಳಕೆ ಮಾಡುವುದು ಅಥವಾ ಇತರ ಸಾವಯವ ವಸ್ತುಗಳನ್ನು ಮರುಬಳಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದಾಗಿದೆ. ಅನೇಕ ವರ್ಷಗಳಿಂದ ಪ್ರಪಂಚದ ಹಾಗೂ ಭಾರತದಲ್ಲಿನ ಕೃಷಿಯು ಅನೇಕ ಪ್ರಗತಿಯನ್ನು, ಏರುಪೇರುಗಳನ್ನು ಕಂಡಿದೆ. ಆಹಾರದ ಉತ್ಪಾದನೆಯ ಭರಾಟೆಯಲ್ಲಿ ನಾವು ಹೆಚ್ಚಿನ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಭೂಮಿಯಲ್ಲಿ ಕಲುಷಿತ ವಾತಾವರಣ ಉಂಟಾಗಿ ಭೂಮಿಯ ಆರೋಗ್ಯದ ಜೊತೆಗೆ ಮನುಷ್ಯನ ಆರೋಗ್ಯವು ಕೂಡ ಕೆಡ್ತಾ ಇರುವಂಥ ಒಂದು ಆತಂಕಕಾರಿ ಅಂಶ ನಮಗೆ ದೊರೀತಾ ಇದೆ. ಮಣ್ಣು ಮತ್ತು ಬೆಳೆ ನಿರ್ವಹಣಾ ಪದ್ಧತಿಗಳನ್ನು ರೈತ ಬಾಂಧವರು ಅಚ್ಚುಕಟ್ಟಾಗಿ ಹಾಗೆಯೇ ಪದ್ಧತಿಯ ಮೂಲಕ ಮಾಡೋದರಿಂದ ಕೃಷಿ ಪರಿಸರ ವ್ಯವಸ್ಥೆಯ ನಡುವೆ ಸಂಬಂಧವನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಗುರುತರ ಜವಾಬ್ದಾರಿ ಇದೆ. ಕೇವಲ ಕೃಷಿ ಉತ್ಪಾದನೆ ಹೆಚ್ಚು ಮಾಡುವುದಷ್ಟೇ ಅಲ್ಲ, ಭೂಮಿಯ ಗುಣಮಟ್ಟ, ಮಣ್ಣಿನ ಗುಣಮಟ್ಟ ಹಾಗೆಯೇ ಒಳ್ಳೆಯ ಗುಣಮಟ್ಟದ ಆಹಾರವನ್ನು ಬೆಳೆಯುವ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗ್ತದೆ. ಆದ್ದರಿಂದ ಮಣ್ಣಿನ ಆರೋಗ್ಯವನ್ನು ಮುಖ್ಯವಾಗಿ ಜೈವಿಕ ಉತ್ಪಾದನೆಯನ್ನು ಉಳಿಸಿಕೊಳ್ಳಲು, ಪರಿಸರದ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು, ಸಸ್ಯ ಮತ್ತು ಪ್ರಾಣಿಗಳ ಆರೋಗ್ಯವನ್ನು ಉತ್ತೇಜಿಸಲು ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವಂತಹ ಒಂದು ಗಮನವನ್ನು ನಾವು ಕೊಡಬೇಕಾಗ್ತದೆ. ಆದುದರಿಂದ ಮಣ್ಣು ಅನ್ನೋದು ಒಂದು ಜೀವಂತ ವಸ್ತುವಾಗಿದ್ದು ಅದರ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು. ಸಾವಯವ ಪದಾರ್ಥಗಳನ್ನು ಮರಳಿ ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಸೇರಿಸುವಂಥದ್ದು, ಜೊತೆಗೆ ರಾಸಾಯನಿಕ ಬಳಕೆಯನ್ನು ಕ್ರಮೇಣವಾಗಿ ಕಡಿಮೆ ಮಾಡುವ ಕಡೆ ರೈತ ಬಾಂಧವರು ಗಮನವನ್ನು ಹರಿಸಬೇಕಾಗ್ತದೆ.
0: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:45. ಕೇಳೋಣ ಜನಪದ ಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದಲ್ಲಿ ಆಲಿಸುವಿರಿ BK ಸುಮಿತ್ರ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿಕೆ ಸುಮಿತ್ರ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದರೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯವಾಗುತ್ತಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಕೆಳಗಡೆ ಗಮನಿಸಿ, ಈ ಬೆಳಿಗ್ಗೆ 9:05 ಕುದ್ಮಲ್ ರಂಗಾರಾವ್ ಅವರ ಜನ್ಮದಿನದ ಪ್ರಯುಕ್ತ ಸರೋಜಾ ಗೋನ್ವಾರ್ ಅವರಿಂದ ಭಾಷಣವನ್ನು ಕೇಳಲಿದ್ದೀರಿ.

5 ಗಂಟೆ 30 ನಿಮಿಷಕ್ಕೆ ಯುವ ವಾಣಿಯಲ್ಲಿ ಗೀತಲಹರಿ ವಿಷಯಾಧಾರಿತ ಸಂಯೋಜಿತ ಕಾರ್ಯಕ್ರಮ ಬಿತ್ತರಿಸಲಿದ್ದೇವೆ. ಪ್ರಸ್ತುತಪಡಿಸುತ್ತಾರೆ ಜಯಶ್ರೀ ಹಂಡೇದ್, ನಿರ್ವಹಣೆ ವೆಂಕಟೇಶ್ ಬೇವಿನ ಪಿಂಚಿ. ಈ ಸಂಜೆ 6 ಗಂಟೆ 51 ನಿಮಿಷಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಖೇತ್ ಬಚಾವೋ ಅಭಿಯಾನದಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ, ಈ ಕುರಿತು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವಿರುತ್ತದೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆ 2 ನಿಮಿಷವಾಗುತ್ತಲಿದೆ. ಮೊದಲಿಗೆ ಜಾಹೀರಾತುಗಳು, ನಂತರ 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಮೇಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ. ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟ್ರೀಯ ಅಂಕಿಅಂಶ ದಿನ. ಈಗ ವಾರ್ತೆಗಳ ವಿವರ. ಕೇಂದ್ರ ಪುರಸ್ಕೃತ ಪಿಎಂ

0: ಸುರಕ್ಷಾ ವಿಮೆ ಯೋಜನೆ ಮೂಲಕ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ 3,700 ಕೋಟಿಗೂ ಅಧಿಕ ಆರ್ಥಿಕ ಪರಿಹಾರ ಹಾಗೂ ಪಿಎಂ ಜೀವನ್ ಜ್ಯೋತಿ ವಿಮೆ ಯೋಜನೆ ಅಡಿ 22,000 ಕೋಟಿ ರೂಪಾಯಿ ಆರ್ಥಿಕ ನೆರವು 11 ಲಕ್ಷ ಕುಟುಂಬಗಳಿಗೆ ದೊರಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿಯ ಮನ್ ಕಿ ಬಾತ್ನ 135ನೇ ಸಂಚಿಕೆಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆ ಯೋಜನೆಗಳ ಮೂಲಕ ದೇಶದ ಕೋಟ್ಯಂತರ ಕುಟುಂಬಗಳ ಹಿತರಕ್ಷಣೆಗೆ ಮುಂದಾಗಿದ್ದು, ಶೂನ್ಯ ಬಂಡವಾಳದ ಬ್ಯಾಂಕ್ ಉಳಿತಾಯ ಖಾತೆ ಹೊಂದಿರುವ ಗ್ರಾಹಕರನ್ನು ಅತ್ಯಂತ ಕಡಿಮೆ ಪ್ರೀಮಿಯಂ ಮೊತ್ತದಲ್ಲಿ ವಿಮೆ ಒದಗಿಸಿ ಸಂಕಷ್ಟದ ಸಮಯದಲ್ಲಿ ಆರ್ಥಿಕ ಪರಿಹಾರದ ಮೂಲಕ ಕುಟುಂಬವನ್ನು ಸುದೃಢಗೊಳಿಸುತ್ತಿದೆ. ಮನ್ ಕಿ ಬಾತ್ ಆಲಿಸಿರುವ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಮಾನ್ಯ ಪ್ರಧಾನಮಂತ್ರಿ ಶ್ರೀ ಮೋದಿಜಿ ಅವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಈ ಎರಡೂ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನು ಅವರ ಸಂಕಷ್ಟ ಪರಿಸ್ಥಿತಿಯಲ್ಲಿ ತಲುಪುವುದಕ್ಕೆ ಬಹು ಉಪಯೋಗಿಯಾಗಿವೆ. ವಾರ್ಷಿಕ ಕ್ರಮವಾಗಿ 20 ಹಾಗೂ 436 ರೂಪಾಯಿಗಳ ಸಣ್ಣ ಪ್ರೀಮಿಯಂನೊಂದಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಗಣನೀಯವಾಗಿ ಸಹಾಯ ಮಾಡುತ್ತವೆ. ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಸುರಕ್ಷಾ ಯೋಜನೆ ದುರ್ಘಟನೆಯಲ್ಲಿ ಅಪಘಾತಕ್ಕೀಡಾಗಿ ಮೃತರಾದವರಿಗೆ 2 ಲಕ್ಷದವರೆಗೂ ಪರಿಹಾರ ನೀಡುತ್ತದೆ ಹಾಗೂ ಜೀವನ್ ಜ್ಯೋತಿ ಬೀಮಾ ಯೋಜನೆ 436 ರೂಪಾಯಿಗಳ ವಾರ್ಷಿಕ ಪ್ರೀಮಿಯಂನೊಂದಿಗೆ ಸ್ವಾಭಾವಿಕ ಮರಣಕ್ಕೂ ಕೂಡ ವಿಮಾ ಸೌಲಭ್ಯವನ್ನು ಒದಗಿಸುತ್ತದೆ. ನಾವು ಬ್ಯಾಂಕ್ ಉದ್ಯೋಗಿಗಳು ಪ್ರಸ್ತುತ ನಮ್ಮ ಗ್ರಾಹಕರಿಗೂ ಹಾಗೂ ಹೊಸದಾಗಿ ಖಾತೆ ತೆರೆಯುವ ಗ್ರಾಹಕರೆಲ್ಲರಿಗೂ ಕೂಡ ಈ ವಿಮಾ ಸೌಲಭ್ಯವನ್ನು ಪಡೆಯಲು ಮನವೊಲಿಸುತ್ತೇವೆ. ನಾಂದೇಡ್ನ ಬಹದ್ದೂರ್ಪುರ ಗ್ರಾಮಸ್ಥರಂತೆ ನಾವು ಕೂಡ ಈ ಸೌಲಭ್ಯಗಳನ್ನು ಜನಪ್ರಿಯಗೊಳಿಸಿ ಜನಸಾಮಾನ್ಯರಿಗೆ ಸಂಕಷ್ಟದ ಸ್ಥಿತಿಯಲ್ಲಿ ಈ ಸಣ್ಣ ಸಹಾಯವನ್ನು ಮಾಡಬಹುದಲ್ಲವೇ?
1: ವೋಕಲ್ ಫಾರ್ ಲೋಕಲ್ ಎಂಬ ಕರೆಯನ್ನು ಮನ್ ಕಿ ಬಾತ್ ನಲ್ಲಿ ಪುನರುಚ್ಚರಿಸಿದ ಪ್ರಧಾನಮಂತ್ರಿಯವರು ಗಣೇಶೋತ್ಸವದ ಸಂದರ್ಭದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳನ್ನು ಪ್ರತಿಷ್ಠಾಪಿಸದಂತೆ ಸ್ಥಳೀಯ ಕಲಾವಿದರು ತಯಾರಿಸಿದ ಮಣ್ಣಿನ ವಿಗ್ರಹಗಳನ್ನೇ ಪೂಜಿಸುವಂತೆ ತನ್ಮೂಲಕ ಜಲಮೂಲಗಳನ್ನು ರಕ್ಷಿಸುವಂತೆ ಕರೆ ನೀಡಿದರು. ಮನದ ಮಾತು ಆಲಿಸಿರುವ ಧಾರವಾಡದ ಹೆಸರಾಂತ ಪರಿಸರ ಸ್ನೇಹಿ ಮೂರ್ತಿ ಕಲಾವಿದ ಮಂಜುನಾಥ್ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
3: ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ರಾಷ್ಟ್ರ ಹಿತ, ಪರಿಸರ, ಆತ್ಮನಿರ್ಭರ ಯುವ ಜನತೆ ಬಗ್ಗೆ ಮಾತನಾಡ್ತಾ ಪರಿಸರ ಸಂರಕ್ಷಣೆ ಹಾಗೂ ಜಲಮೂಲಗಳ ಸಂರಕ್ಷಣೆ ವಿಷಯವಾಗಿ ಗಣೇಶನ ಮೂರ್ತಿಗಳನ್ನ ಎಲ್ಲರೂ ಪರಿಸರ ಸ್ನೇಹಿಯಾಗಿ ಮಣ್ಣಿನಿಂದ ತಯಾರಿಸಿದ ಮೂರ್ತಿಗಳನ್ನ ತಾವೆಲ್ಲ ಖರೀದಿ ಮಾಡ್ರಿ, ಅದು ನಮ್ಮ ದೇಶದ ಮಣ್ಣಾಗಿರಬೇಕು ಅನ್ನೋದನ್ನ ಬಹಳ ಒತ್ತಿ ಹೇಳಿದ್ದಕ್ಕ ಬಹಳ ಖುಷಿ ಅನಿಸ್ತು. ಮತ್ತೆ ನಮ್ಮ ಮೂರ್ತಿ ತಯಾರಿಕ ಕೆಲಸದಲ್ಲಿ ನಾನು 35 ವರ್ಷ ತೊಡಗಿಸಿಕೊಂಡಿರೋದ್ರಿಂದ ವೈಯಕ್ತಿಕವಾಗಿ ನನಗದು ಹೃದಯಕ್ಕೆ ಹತ್ತಿರವಾದಂತಹ ಮಾತಂತ ಅನಿಸ್ತು. ಬಳಸುವಂತಹ ಬಣ್ಣಗಳು, ಪರಿಸರ ಸ್ನೇಹಿ ಬಣ್ಣಗಳು, ಎಲ್ಲಾ ವಾಟರ್ ಕಲರ್ಸ್. ಅದೇ ರೀತಿಯಾಗಿ ನಮ್ಮ ಧಾರವಾಡದಲ್ಲಿ ಸುಭಾಷ್ ರಸ್ತೆಯಲ್ಲಿ 7 ದಿನಗಳ ಕಾಲ ಸಾರ್ವಜನಿಕ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ, ಆ ಮೂರ್ತಿಯನ್ನ ನಾವು ಕೃತಕವಾದಂತಹ ಟ್ಯಾಂಕ್ ಅನ್ನ ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಗಣೇಶನ ಇಟ್ಟು ಟ್ರ್ಯಾಕ್ಟರ್ ಇಂದ ನೀರು ಬಿಟ್ಟು ಆ ಗಣೇಶ ಒಂದು 20 ನಿಮಿಷದೊಳಗೆ ಇಡೀ ಗಣಪತಿ ಮೂರ್ತಿ ಕರಗಿ ಬಿಡ್ತೈತಿ. ಆ ಒಂದು ಕರಗಿದ ಮಣ್ಣನ್ನ ಮಾರನೇ ದಿನ ನಾವು ಕೃಷ್ಣ ತುಳಸಿ ಗಿಡಗಳನ್ನ ತಗೊಂಡ್ ಬಂದು ಒಂದೊಂದು ಸಸಿ ನೆಟ್ಟು ಅಲ್ಲಿ ಮಾರ್ಕೆಟಿಗೆ ಬಂದಂತಹ ಸಾರ್ವಜನಿಕರಿಗೆ ನಾವು ಅದನ್ನ ಹಂಚ್ತೀವಿ. ಅವರು ಸಹ ಅದನ್ನ ಪ್ರಸಾದದ ರೂಪದಲ್ಲಿ ಮನೆಯೊಳಗೆ ಹೋಯ್ದು ಆ ಸಸಿಯನ್ನ ನೆಡ್ತಾರ. ಪ್ರಧಾನಮಂತ್ರಿಗಳು ಹೇಳದಂಗ ದೇವರ ಮೇಲಿರೋ ನಂಬಿಕೆ, ಆ ಒಂದು ದೈವತ್ವ ಭಾವನೆನೂ ಈಡೇರ್ತತಿ. ಜಲಮೂಲಗಳ ರಕ್ಷಣೆಯನ್ನು ಸಹ ನಾವು ಅದರಿಂದ ಮಾಡಬಹುದು. ವೋಕಲ್ ಫಾರ್ ಲೋಕಲ್ ಘೋಷಣೆಯನ್ನು ಹೇಳಿದ್ರು ಅವರು, ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡೋಣ, ಗಣೇಶನ ರೂಪದಲ್ಲಿ ನಮ್ಮ ದೇಶದ ಮಣ್ಣನ್ನ ಪೂಜಿಸೋಣ ಅನ್ನೋ ಒಂದು ಭಾವನೂ ಅದರಲ್ಲಿರೋದನ್ನ ಕೇಳಿ ಬಹಳ ಖುಷಿ ಆಯ್ತು, ಧನ್ಯತೆಯನ್ನು ಅನುಭವಿಸಿದೆ ನಾನು.
0: ಲೋಕಮಾನ್ಯ ತಿಲಕ್ ಟರ್ಮಿನಸ್ ಕೊಯಮತ್ತೂರು ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಪ್ರಾಯೋಗಿಕ ನಿಲುಗಡೆಗೆ ರೈಲ್ವೆ ಮಂಡಳಿ ಅನುಮೋದಿಸಿದೆ. ಇಂದು ಯಲಹಂಕ ರೈಲು ನಿಲ್ದಾಣಕ್ಕೆ ರೈಲು ಆಗಮಿಸಲಿದ್ದು, ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಸಿರು ಧ್ವಜ ತೋರಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮಮದಾಪುರದಲ್ಲಿ 1494 ಎಕರೆ ವಿಸ್ತೀರ್ಣದಲ್ಲಿ ವಿಶಾಲ ಅರಣ್ಯ ಹಾಗೂ ಜೀವವೈವಿಧ್ಯ ತಾಣ ರೂಪುಗೊಳ್ಳುತ್ತಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಾಯು ಗುಣಮಟ್ಟ ಸೂಚ್ಯಾಂಕದಲ್ಲಿ ವಿಜಯಪುರ ಜಿಲ್ಲೆ ಕಡಿಮೆ ಮಾಲಿನ್ಯ ಹೊಂದಿರುವ ಪ್ರದೇಶಗಳ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದೆ. ವಿಜಯಪುರದ EQI 16 ಹಾಗೂ ಚನ್ನರಾಯಪಟ್ಟಣದ EQI 17 ದಾಖಲಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಜ್ಞಾನಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಶ್ರೀಗಳ ಆಶಯದಂತೆ ನೀರಾವರಿ ಯೋಜನೆಗಳ ಜೊತೆಗೆ ಕೋಟಿ ವೃಕ್ಷ ಅಭಿಯಾನ ಜಿಲ್ಲೆಯ ಪರಿಸರ ಚಿತ್ರಣವನ್ನೇ ಬದಲಿಸಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವೀರಶೈವ ಮಠಮಾನ್ಯಗಳು ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿವೆ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ಆಶ್ರಯ, ಅನ್ನ ಮತ್ತು ಅರಿವು ಎಂಬ ತ್ರಿವಿಧ ದಾಸೋಹದ ಮೂಲಕ ಎಲ್ಲ ಜಾತಿ, ಜನಾಂಗ, ಮತ ಧರ್ಮದವರನ್ನು ಸಲಹುತ್ತಿವೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟೀಯ ಅಧ್ಯಕ್ಷ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ತಮಿಳುನಾಡಿನ ಸೇಲಂನಲ್ಲಿ ತಮಿಳುನಾಡು ವೀರಶೈವ ಕೌನ್ಸಿಲ್ ಮತ್ತು ಚೀಫ್ ಜಂಗಮ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಆಯೋಜಿಸಿದ್ದ ಬಸವ ಜಯಂತ್ಯುತ್ಸವ ಉದ್ಘಾಟಿಸಿ ಮಾತನಾಡಿದರು. ಶರಣರ ವಚನಗಳು ಸಂಸ್ಕಾರ ನೀಡಿ ಜೀವನ ಧರ್ಮ ಸಾರುತ್ತವೆ ಎಂದರು. ಆಡಳಿತಾತ್ಮಕ ದತ್ತಾಂಶ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ದೇಶದ ಸಮಾಜೋ ಆರ್ಥಿಕ ಯೋಜನೆ ಮತ್ತು ನೀತಿ ನಿರೂಪಣೆಯಲ್ಲಿ ಅಂಕಿ ಅಂಶಗಳ ಮಹತ್ವವನ್ನು ಪ್ರಚುರಪಡಿಸಲು ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆ ಪ್ರವರ್ತಕ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಮಹಾಲ್ ನೋಬೆಸ್ ಅವರ ಜನ್ಮದಿನದ ಸ್ಮರಣಾರ್ಥ ಇಂದು ರಾಷ್ಟೀಯ ಅಂಕಿ ಅಂಶ ದಿನ ಆಚರಿಸಲಾಗುತ್ತಿದೆ. ಗುಜರಾತ್ ರಾಜ್ಯದ ಅಹಮದಾಬಾದ್ನ ವೀರ್ ಸಾವರ್ಕರ್ ಕ್ರೀಡಾ ಸಮುಚ್ಚಯದಲ್ಲಿ ಜರುಗಿದ 2026 ಏಷ್ಯನ್ ವಾಲಿಬಾಲ್ ಕಾನ್ಫೆಡರೇಷನ್ ಕಪ್ ಕ್ರೀಡಾಕೂಟದಲ್ಲಿ ಭಾರತೀಯ ಪುರುಷರ ವಾಲಿಬಾಲ್ ತಂಡ ಕಂಚಿನ ಪದಕ ಗೆದ್ದಿದೆ. ಇದು ಭಾರತಕ್ಕೆ ಸಂದ ಮೊದಲ ಪದಕವಾಗಿದೆ. ಕೇಂದ್ರ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿ ಇದು ಐತಿಹಾಸಿಕ ಗೆಲುವು ಎಂದು ಶ್ಲಾಘಿಸಿದ್ದಾರೆ. ಜಿಟಿ ಜಿಟಿ ಮಳೆಯ ಮಧ್ಯೆ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ T20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ಜಯ ದಾಖಲಿಸಿತು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ KSCA ಕ್ರೀಡಾಂಗಣದಲ್ಲಿ ಭಾನುವಾರ ಮಳೆ ಸುರಿದ ಪರಿಣಾಮ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಶಿವಮೊಗ್ಗ ತಂಡ ನೀಡಿದ 113 ರನ್ಗಳ ಗುರಿಯನ್ನು ಮಂಗಳೂರು ತಂಡ 26 ಎಸೆತಗಳು ಬಾಕಿ ಇರುವಂತೆಯೇ ಗುರಿ ಮುಟ್ಟಿತು. ಈ ಗೆಲುವಿನೊಂದಿಗೆ ಮಂಗಳೂರು ತಂಡ ಅಂಕಪಟ್ಟಿಯಲ್ಲಿ 2 ಸ್ಥಾನಕ್ಕೇರಿದೆ. ಹುಬ್ಬಳ್ಳಿ ರೋಟರಿ ಕ್ಲಬ್ ಹಾಗೂ NMR ಫೌಂಡೇಶನ್ ಸಹಯೋಗದಲ್ಲಿ ಸಂಚಾರಿ ಆರೋಗ್ಯ ಸೇವೆ ಮೊಬೈಲ್ ಡಯಾಗ್ನೋಸ್ಟಿಕ್ ವ್ಯಾನ್ಗೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಜಿಮ್ಖಾನಾ ಆವರಣದಲ್ಲಿ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ ಕೇಂದ್ರ ಪುರಸ್ಕೃತ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆ ವಿಮೆ ಯೋಜನೆಗಳ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ ಪ್ರಧಾನಮಂತ್ರಿ. ವಿಜಯಪುರ ಜಿಲ್ಲೆ ಮಮದಾಪುರದಲ್ಲಿ 1494 ಎಕರೆ ಜೀವ ವೈವಿಧ್ಯ ತಾಣ. ಕರ್ನಾಟಕದ ವೀರಶೈವ ಲಿಂಗಾಯತ ಮಠಗಳು ತ್ರಿವಿಧ ದಾಸೋಹದ ಮೂಲಕ ಎಲ್ಲರನ್ನೂ ಸಲಹುತ್ತಿವೆ ಸಚಿವ ಈಶ್ವರ್ ಖಂಡ್ರೆ. ಇಂದು ರಾಷ್ಟೀಯ ಅಂಕಿ ಅಂಶ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯ 7:15. ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ BR ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಸಿ ಅಶ್ವತ್ಥ ಅವರ ಧ್ವನಿಯಲ್ಲಿ

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ಕೆ ಎಸ್ ನಿಸಾರ್ ಅಹಮದ್ ವಿರಚಿತ ಭಾವಗೀತೆಯನ್ನು ಹೆಚ್ ಆರ್ ಲೀಲಾವತಿ ಅವರ ಧ್ವನಿ

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿದಿರಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯಲ್ಲಿದ್ದ ಭಾವಗೀತೆಯನ್ನು ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:30.
1: ಜೂನ್ 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೆ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮೂಡಗ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಕೆಳಗಡೆ ಗಮನಿಸಿ, ರಾತ್ರಿ 9:30 ರಾಯಚೂರಿನ ಪಿಗಳೈಹಾಳ್ ಅಯ್ಯಪ್ಪ ಸ್ವಾಮಿ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತವನ್ನು ಕೇಳಲಿದ್ದೀರಿ.
1: ಯಾವುದೇ ವಸ್ತುವನ್ನು ವ್ಯರ್ಥವೆಂದು ಎಸೆಯುವ ಮುನ್ನ ಅದನ್ನು ಮತ್ತೆ ಬಳಸಬಹುದೇ ಪರೀಕ್ಷಿಸಿ. ವ್ಯರ್ಥ ವಸ್ತುವಿನ ಪುನರ್ಬಳಕೆಯಿಂದ ಪರಿಸರ ಮಲಿನತೆ ಕಡಿಮೆಯಾಗುತ್ತದೆ.
0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:34 ಮೊದಲಿಗೆ ಜಾಹೀರಾತು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

0: ಕಾಲದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ಸೆಷಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೊಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ವಾರ್ತೆಗಳ ವಿವರ: ಸೆಷಲ್ಸ್ ದೇಶದ ಸ್ವಾತಂತ್ರ್ಯ

0: ಸಂಕೇತವಾಗಿ ಭಾರತೀಯ ನೌಕಾಸೇನೆಯ ಐಎನ್ಎಸ್ ತರ್ಕಶ್ ಮತ್ತು ಐಎನ್ಎಸ್ ಇಕ್ಷಕ್ ಯುದ್ಧ ನೌಕೆಗಳು ವಿಕ್ಟೋರಿಯಾ ಬಂದರಿನಲ್ಲಿ ತಂಗಿದ್ದವು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಸೀಶಲ್ಸ್ನ ಜನತೆಗೆ ಭಾರತದ ಪರವಾಗಿ ಶುಭ ಹಾರೈಸಿದರು. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮಿನಿ ಅವರ ಆಹ್ವಾನದ ಮೇರೆಗೆ ಕಳೆದ ಶನಿವಾರ ಸೀಶಲ್ಸ್ ತಲುಪಿದ ಪ್ರಧಾನಿ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮಾರಿಷಸ್ ಪ್ರಧಾನಿ ನವೀನ್ ಚಂದ್ರ ರಾಮಗೋಲಂ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ವಲಯದ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೀಶಲ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗಾರ್ಡಿಯನ್ ಆಫ್ ದಿ ಬ್ಲೂ ಹೊರೈಸನ್ ಗೌರವವನ್ನು ನೀಡಿ ಪುರಸ್ಕರಿಸಲಾಗಿದೆ. ಸೀಶಲ್ಸ್ ಅಧ್ಯಕ್ಷ ಪ್ಯಾಟ್ರಿಕ್ ಹೆರ್ಮನಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಪ್ರಧಾನಿ ಮೋದಿಯವರ ಹಸಿರು ದೂರದೃಷ್ಟಿ, ಹವಾಮಾನ ವೈಪರೀತ್ಯದ ವಿರುದ್ಧದ ಹೋರಾಟ ಹಾಗೂ ಕಡಲ ಆರ್ಥಿಕತೆಗೆ ಉತ್ತೇಜನದ ನಿರಂತರ ಶ್ರಮವನ್ನು ಗುರುತಿಸಿ ಈ ಗೌರವ ಸಮರ್ಪಿಸಲಾಗಿದೆ. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಗೌರವವನ್ನು ಹವಾಮಾನ ಬದಲಾವಣೆಯ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಜಾಗತಿಕ ರಾಷ್ಟ್ರಗಳಿಗೆ ಸಮರ್ಪಿಸಿದರು. ಈ ಹಿಂದೆ ಅವರಿಗೆ ವಿಶ್ವಸಂಸ್ಥೆಯ ಚಾಂಪಿಯನ್ ಆಫ್ ದಿ ಅರ್ಥ್ ಹಾಗೂ ಸಿಯೋಲ್ ಶಾಂತಿ ಪ್ರಶಸ್ತಿಗಳು ಲಭಿಸಿವೆ. ಹವಾಮಾನ ಬದಲಾವಣೆಯ ವಿರುದ್ಧದ ಹೋರಾಟ ಕೇವಲ ಸರ್ಕಾರಗಳಿಂದ ಸಾಧ್ಯವಿಲ್ಲ, ಸುಸ್ಥಿರ ಜೀವನ ಶೈಲಿ ಪ್ರತಿಯೊಬ್ಬರ ಬದುಕಿನ ಭಾಗವಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸೀಶಲ್ಸ್ನಲ್ಲಿ ಮಾರಿಷಸ್ ಪ್ರಧಾನಿ ಡಾ ನವೀನ್ ಚಂದ್ರ ರಾಮಗೋಲಂ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಮಹತ್ವದ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ಭಾರತ ಮಾರಿಷಸ್ಗೆ ವಿಸ್ತರಿಸಿರುವ ವಿಶೇಷ ಆರ್ಥಿಕ ಪ್ಯಾಕೇಜ್ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿಯನ್ನು ಪರಾಮರ್ಶಿಸಿದರು. ಮಾರಿಷಸ್ನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಪ್ರಗತಿಗೆ ಭಾರತ ನೀಡುವ ಆದ್ಯತೆಯನ್ನು ಪ್ರಧಾನಿ ಮೋದಿ ಪುನರುಚ್ಚರಿಸಿದರು. ಪ್ರಸ್ತುತ ಚಾಲ್ತಿಯಲ್ಲಿರುವ ದ್ವಿಪಕ್ಷೀಯ ಯೋಜನೆಗಳು ಮಾರಿಷಸ್ನ ಆರೋಗ್ಯ ಸೇವೆ, ಪ್ರಾದೇಶಿಕ ಸಂಪರ್ಕ, ಸುಸ್ಥಿರ ಅಭಿವೃದ್ಧಿ ಹಾಗೂ ಕಡಲ ಆರ್ಥಿಕತೆಯ ವೃದ್ಧಿಗೆ ಪ್ರಮುಖ ಕೊಡುಗೆ ನೀಡಲಿವೆ ಎಂದು ಆಶಯ ವ್ಯಕ್ತಪಡಿಸಿದರು. ಭಾರತದ ಮಹಾಸಾಗರ ದೃಷ್ಟಿಕೋನ, ನೆರೆಹೊರೆ ಮೊದಲು ನೀತಿ ಹಾಗೂ ಜಾಗತಿಕ ದಕ್ಷಿಣ ಒಕ್ಕೂಟದ ಹಂಚಿಕೆ ಬದ್ಧತೆಯ ಅಡಿಯಲ್ಲಿ ಭಾರತ ಮಾರಿಷಸ್ ನಡುವಿನ ವರ್ಧಿತ ಕಾರ್ಯತಂತ್ರದ ಪಾಲುದಾರಿಕೆಯ ಮಹತ್ವದ ಬಗ್ಗೆ ಉಭಯ ನಾಯಕರು ಸಹಮತ ವ್ಯಕ್ತಪಡಿಸಿದರು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗ ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದಯ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಖಾಸಗಿ ವಲಯದ ಸಹಭಾಗಿತ್ವವನ್ನು ಬಲಪಡಿಸಲು ಹಾಗೂ ಹೊಸ ಸಹಯೋಗದ ಅವಕಾಶಗಳನ್ನು ಗುರುತಿಸಲು ಅಥೆನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯಲ್ಲಿ ಭಾರತ ಮತ್ತು ಗ್ರೀಸ್ನ ಪ್ರಮುಖ ಉದ್ಯಮಿಗಳೊಂದಿಗೆ ನಿಯೋಗ ದುಂಡು ಮೇಜಿನ ಸಭೆಯನ್ನು ನಡೆಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾರ್ಮುಸ್ ಜಲಸಂಧಿಯ ವಿವಾದ ಹಾಗೂ ಮಿಲಿಟರಿ ಸಂಘರ್ಷ ತಡೆಯುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಪರಸ್ಪರ ದಾಳಿಗಳನ್ನು ನಿಲ್ಲಿಸಲು ಹಾಗೂ ನಾಳೆಯಿಂದ ಕತಾರ್ನ ದೋಹಾದಲ್ಲಿ ಮಾತುಕತೆ ಪುನರಾರಂಭಿಸಲು ಒಪ್ಪಿಕೊಂಡಿವೆ. ಇತ್ತೀಚೆಗೆ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿ ಮತ್ತು ಪ್ರತಿಯಾಗಿ ಬಹ್ರೇನ್, ಕುವೈತ್ನ ಅಮೆರಿಕದ ನೆಲೆಗಳ ಮೇಲೆ ನಡೆದ ಕ್ಷಿಪಣಿ ದಾಳಿಗಳ ನಂತರ ಈ ಕದನ ವಿರಾಮ ಘೋಷಣೆಯಾಗಿದೆ. ಚರ್ಚೆ ಮುಂದುವರಿಯುವವರೆಗೆ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶ ನೀಡಲು ಉಭಯ ರಾಷ್ಟ್ರಗಳು ಸಮ್ಮತಿಸಿವೆ. ಇದೇ ತಿಂಗಳ ಆರಂಭದಲ್ಲಿ ಸಹಿ ಹಾಕಲಾಗಿದ್ದ ತಿಳುವಳಿಕಾ ಪತ್ರದ Article 5 ಕುರಿತಾದ ಭಿನ್ನಾಭಿಪ್ರಾಯವೇ ಪ್ರಸ್ತುತ ಸಂಘರ್ಷಕ್ಕೆ ಕಾರಣವಾಗಿದೆ. ಅಮೆರಿಕದ ಉಪಾಧ್ಯಕ್ಷ JD Vance

0: ನೇತೃತ್ವದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ಮಾತುಕತೆಯಲ್ಲಿ ಅಮೆರಿಕ ಮಿಲಿಟರಿ ಮತ್ತು ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ನಡುವೆ ನೇರ ಸಂಪರ್ಕ ಸ್ಥಾಪಿಸಲು ನಿರ್ಧರಿಸಲಾಗಿತ್ತಾದರೂ ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಔಷಧಿಗಳು, ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳು ಹಾಗೂ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಭಾರೀ ಪ್ರಮಾಣದ ಅಕ್ರಮ ಎಸಗಿದ ಆರೋಪದ ಮೇಲೆ ದೆಹಲಿಯ ಭ್ರಷ್ಟಾಚಾರ ನಿಯೋಗದ ಶಾಖೆ ಎಸಿಬಿ ಅಂದಿನ ಆರೋಗ್ಯ ಸೇವೆಗಳ ಮಹಾನಿರ್ದೇಶಕಿ ಡಾ ವತ್ಸಲ ಅಗರ್ವಾಲ್ ಮತ್ತು ಕೇಂದ್ರೀಯ ಖರೀದಿ ಸಂಸ್ಥೆಯ ಉಪಖಾತೆ ನಿಯಂತ್ರಕ ನೀರಜ್ ಚೋಪ್ರಾ ಅವರನ್ನು ಬಂಧಿಸಿದೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಈ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಇತರರ ಕಡೆಗೆ ಬೆರಳು ಮಾಡಿ ತೋರಿಸುವ ಬದಲು ತನ್ನದೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ತನ್ನದೇ ನೆಲದಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ ಭಯೋತ್ಪಾದನಾ ಮೂಲಸೌಕರ್ಯಗಳ ವಿರುದ್ಧ ಪಾಕಿಸ್ತಾನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದರು. ವೆನೆಸುಲಾದಲ್ಲಿನ ಕಳೆದ ಬುಧವಾರ ಸಂಭವಿಸಿದ ಭೀಕರ ಭೂಕಂಪಗಳಿಗೆ ಮೃತಪಟ್ಟವರ ಸಂಖ್ಯೆ 1450ಕ್ಕೆ ಏರಿಕೆಯಾಗಿದೆ ಎಂದು ವೆನೆಸುಲಾ ಶಾಸನಸಭೆಯ ಅಧ್ಯಕ್ಷ ಜಾರ್ಜ್ ರೋಡ್ರಿಗೇಸ್ ತಿಳಿಸಿದ್ದಾರೆ. ರಾಷ್ಟೀಯ ತುರ್ತು ಪರಿಸ್ಥಿತಿಯ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು 7.2 ಮತ್ತು 7.5 ತೀವ್ರತೆಯ ಎರಡು ಪ್ರಬಲ ಭೂಕಂಪಗಳ ನಂತರ ವೆನೆಸುಲಾದಲ್ಲಿ ಇದುವರೆಗೆ 430 ಹಗುರದಿಂದ ಸಾಧಾರಣ ಪ್ರಮಾಣದ ಕಂಪನಗಳು ದಾಖಲಾಗಿವೆ ಎಂದಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನದಲ್ಲಿ ಸಮಗ್ರ ಶಿಶು ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಪ್ರಕಾರ ಮೊದಲ 3 ವರ್ಷಗಳು ಸಂಪೂರ್ಣ ಆರೈಕೆ ಪರಿಕಲ್ಪನೆಯಡಿ ಈ ಕಾರ್ಯಕ್ರಮ ಜಾರಿಯಾಗಲಿದೆ. ಜನನದಿಂದ 3 ವರ್ಷದೊಳಗಿನ ಮಕ್ಕಳಿಗೆ ಮನೆ ಹಾಗೂ ಸಮುದಾಯ ಆಧಾರಿತ ಸಮಗ್ರ ಆರೋಗ್ಯ ಸೇವೆ ಒದಗಿಸುವ ಉದ್ದೇಶದಿಂದ ಈಗಿರುವ ಮನೆ ಆಧಾರಿತ ನವಜಾತ ಶಿಶು ಆರೈಕೆ ಮತ್ತು ಮಕ್ಕಳಿಗಾಗಿ ಮನೆ ಆಧಾರಿತ ಆರೈಕೆ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಲಾಗುವುದು. ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಪುರುಷರ ಹಾಕಿ ತಂಡ ಇಂಗ್ಲೆಂಡ್ ವಿರುದ್ಧ ಪಂದ್ಯದಲ್ಲಿ ಪೆನಾಲ್ಟಿ ಶೂಟೌಟ್ನಲ್ಲಿ 3-2 ಗೋಲುಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಲಂಡನ್ನಲ್ಲಿ ನಿನ್ನೆ ನಡೆದ ಪಂದ್ಯ ನಿಗದಿತ ಅವಧಿಯಲ್ಲಿ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಹಾಕಿ ವಿಶ್ವಕಪ್ಗೆ ಮುನ್ನ ಎಫ್ಐಎಚ್ ಪ್ರೊ ಹಾಕಿ ಲೀಗ್ನಲ್ಲಿ ಭಾರತ ಆಡಿದ ಕೊನೆಯ ಪಂದ್ಯ ಇದಾಗಿತ್ತು. ಈ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಫಿಫಾ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ಅಮೆರಿಕದ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಪಂದ್ಯದಲ್ಲಿ ಕೆನಡಾ ಸ್ಟೀಫನ್ ಯುಸ್ಟಾಕಿಯೊ ದ್ವಿತೀಯಾರ್ಧದಲ್ಲಿ ಹೆಚ್ಚುವರಿ ಅವಧಿಯ 2ನೇ ನಿಮಿಷದಲ್ಲಿ ನಿರ್ಣಾಯಕ ಗೋಲು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೀಶೆಲ್ಸ್ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಯುಕೆ ಪ್ರವಾಸ ಸಂಪನ್ನಗೊಳಿಸಿ ಉನ್ನತ ಮಟ್ಟದ ನಿಯೋಗದೊಂದಿಗೆ ಗ್ರೀಸ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಭೇಟಿ. ಅಮೆರಿಕ ಇರಾನ್ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ, ನಾಳೆಯಿಂದ ಮಾತುಕತೆ ಆರಂಭಿಸಲು ಸಹಮತ. ಎಫ್ಐಎಚ್ ಹಾಕಿ ಪ್ರೋ ಲೀಗ್ ಪೆನಾಲ್ಟಿ ಶೂಟೌಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 3-2 ಗೋಲುಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ದಕ್ಷಿಣ ಆಫ್ರಿಕಾ ವಿರುದ್ಧ ಕೆನಡಾಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿಯವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎಂಎಸ್ ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
1: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಜನುಮದ ಜೋಡಿ ಚಿತ್ರದ ಗೀತೆ, ವಿ ಮನೋಹರ್ ಅವರ ಸಂಗೀತ ಹಾಗೂ ಸಾಹಿತ್ಯ.

0: ಎಎಂಎಲ್, ಸಿಎಸ್ಸಿ, ಸಿವಿಲ್, ಇಸಿ, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸ್ಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು!
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಗಾಳಿಪಟ ಭಾಗ 2 ಚಿತ್ರದ ಗೀತೆಯನ್ನು ಕೇಳೋಣ. ನಿಹಾಲ್ ತೌರ್ ಅವರ ಧ್ವನಿಯಲ್ಲಿ.
5: ನಾಚಿಕೆ ಬಿಡಿಸೋದು ಹೆಂಗೆ ಅಂತ ಇಂಟರ್ನೆಟ್ಟಲ್ಲಿ ನೋಡಿದ್ದೀನಿ, ಟ್ರೈ ಮಾಡ್ಲಾ?

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಸಮಯವಾಗುತ್ತಲಿದೆ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ ಜೂನ್ 29-30ರಂದು ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವಚನದಲ್ಲಿ ನಾಮಾಮೃತ ತುಂಬಿ. ವಚನಕಾರರು ಬಸವಣ್ಣನವರು. ರಾಗ ಭೀಂಪಲಾಸ್, ತಾಳ ಕೆಹರವ. ಗಾಯಕರು ಶ್ರೀ ಮುದ್ದುಮೋಹನ್. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ವಿಶ್ವವೆಲ್ಲ ಪಶುವು ಶಿವನೊಬ್ಬನೇ ಪತಿ. ವಚನಕಾರರು ಅಗ್ಗವಣಿ ಹೊನ್ನಯ್ಯ, ರಾಗ ಮಿಶ್ರ ಕಲಾವತಿ, ತಾಳ ದಾದ್ರ, ಗಾಯಕರು ಶ್ರೀಮತಿ ಅರ್ಚನಾ ಉಡುಪ, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಆದ್ಯರ ವಚನಕ್ಕೆ ವಚನಕಾರರು ಸಿದ್ದರಾಮೇಶ್ವರರು, ರಾಗದುರ್ಗ, ತಾಳ ಅಭಂಗ, ಗಾಯಕರು ಶ್ರೀಮತಿ ಮಂಗಳ, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಗುರುವೆಂಬೆನೆ ಹಲಬರ ಮಗ. ವಚನಕಾರರು ಅಂಬಿಗರ ಚೌಡಯ್ಯ. ರಾಗ ನಾಯಕಿ ಕನ್ನಡ. ತಾಳ ತೀನ್ತಾಲ್. ಗಾಯಕರು ಶ್ರೀ ರಕ್ಷಾ ಅರವಿಂದ್. ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

ಲಿಂಗೋದಯದ ಅಂಗಸುಖವು. ವಚನಕಾರರು ಚೆನ್ನ ಬಸವಣ್ಣನವರು, ರಾಗ ಬಿಭಾಸ್, ತಾಳ ದಾದರಾ, ಗಾಯಕರು ಆರ್ ಶ್ರುತಿ, ಸಂಗೀತ ನಿರ್ದೇಶನ ಶ್ರೀ ರವೀಂದ್ರ ಹಂದಿಗ್ನೂರ್.

0: ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಆಲಿಸಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ.
1: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಿಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ MS ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.
2: June 28 ಭಾನುವಾರದಂದು ದೇಶಾದ್ಯಂತ ಪಲ್ಸ್ ಪೋಲಿಯೋ ಅಭಿಯಾನ ನಡೆದಿದೆ. ನಿಮ್ಮ ಮಕ್ಕಳಿಗೆ ಅಭಿಯಾನದಲ್ಲಿ ಪೋಲಿಯೋ ಲಸಿಕೆ ಹಾಕಿಸಲು ಸಾಧ್ಯವಾಗದಿದ್ದರೆ June 29-30 ಆರೋಗ್ಯ ಕಾರ್ಯಕರ್ತರು ನಿಮ್ಮ ಮನೆ ಬಾಗಿಲಿಗೆ ಬಂದು 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಲಿದ್ದಾರೆ. ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ, ತಪ್ಪದೇ ನಿಮ್ಮ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ, ಭಾರತವನ್ನು ಪೋಲಿಯೋ ಮುಕ್ತ ಮಾಡಲು ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
4: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು, ನಡಿ.
3: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕು.
5: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
6: ಯಾವಾಗಲೂ ಹೆಲ್ಮೆಟ್ ಹಾಕಿ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
7: ಮೋಡ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಜೋಳ ತಿಂದವರು ಬಲಿಷ್ಠರು, ಜನರ ಹೊಟ್ಟೆ ತುಂಬಿಸುವ ಜೋಳದ ರೊಟ್ಟಿ ಜಾನುವಾರುಗಳಿಗೆ ಉತ್ಕೃಷ್ಟ ಮೇವು. ಜೋಳವನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05.
2: ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. HKE ಸೊಸೈಟಿ ಸರ್ವಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. ANML, CSE, ಸಿವಿಲ್, ECE, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
1: ಇದೀಗ ಆಲಿಸೋಣ ಕುದ್ಮಲ್ ರಂಗಾರಾವ್ ಅವರ ಜನ್ಮದಿನದ ಪ್ರಯುಕ್ತ ಸರೋಜಾ ಗೋನ್ವಾರ್ ಅವರಿಂದ ಭಾಷಣವನ್ನು.
3: ನನ್ನ ಶಾಲೆಯಲ್ಲಿ ಕಲಿತ ಒಬ್ಬ ದಲಿತ ಜನಾಂಗದ ಹುಡುಗ ಸರಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಯಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ಎದ್ದ ಧೂಳು ನನ್ನ ತಲೆಗೆ ತಾಗಿದರೆ ನನ್ನ ಜನ್ಮ ಸಾರ್ಥಕ. ಈ ಹೇಳಿಕೆಯನ್ನು ಕುದ್ಮಲ್ ರಂಗರಾವ್ ಅವರು ಹೇಳಿದ್ದಾರೆ. ಇದನ್ನು ಅವರ ಸಮಾಧಿ ಕಲ್ಲಿನ ಮೇಲೆ ಕೆತ್ತಲಾಗಿದೆ. 29 June 1859 ಅಂದಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದ, ಈಗ ಕೇರಳ ರಾಜ್ಯಕ್ಕೆ ಸೇರಿರುವ ಕಾಸರಗೋಡಿನಲ್ಲಿ ಮಹಾನ್ ಮಾನವತಾವಾದಿ ಕುದ್ಮಲ್ ರಂಗರಾವ್ ಅವರು ಜನಿಸಿದರು. ಅವರ ತಂದೆ ದೇವಪ್ಪಯ್ಯ ಹಾಗೂ ತಾಯಿ ಗೌರಿ. ದೇವಪ್ಪಯ್ಯನವರು ತಮ್ಮ ಸಂಸಾರದ ನಿರ್ವಹಣೆಗಾಗಿ ಓರ್ವ ಮುಸ್ಲಿಂ ಸಾಹುಕಾರನ ವ್ಯಾಪಾರೋದ್ಯಮ ಸಂಸ್ಥೆಯಲ್ಲಿ ಗುಮಾಸ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಲೆಕ್ಕಪತ್ರ ಬರೆಯುವಲ್ಲಿ ನಿಪುಣರಾದ ಇವರು ಬಹಳ ಪ್ರಾಮಾಣಿಕರಾಗಿ ತಮ್ಮ ಕೆಲಸವನ್ನು ಮಾಡುವ ಸ್ವಭಾವದವರಾಗಿದ್ದರು. ಒಟ್ಟು 7 ಮಕ್ಕಳಲ್ಲಿ ರಂಗರಾವ್ ಅವರೇ ಹಿರಿಯರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುದ್ಮಲ್ ಹಾಗೂ ಕಾಸರಗೋಡಿನಲ್ಲಿ ಪಡೆದುಕೊಂಡರು. ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಕಾರಣ ಇಡೀ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊರಬೇಕಾಯಿತು. ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದ್ದ ರಂಗರಾವ್ ಅವರು ಮಂಗಳೂರಿಗೆ ತೆರಳಿ ಅಲ್ಲಿ ವಿದ್ಯಾಭ್ಯಾಸ ಮಾಡುತ್ತಲೇ ತಿಂಗಳಿಗೆ 8 ರೂಪಾಯಿ ವೇತನ ತರುವ ಅಧ್ಯಾಪಕ ವೃತ್ತಿಯಲ್ಲಿ ತೊಡಗಿದರು. ಜೊತೆಗೆ ಖಾಸಗಿಯಾಗಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಸತತ ಪ್ರಯತ್ನ ಪಟ್ಟು ಲೀಡರ್ಶಿಪ್ ಪರೀಕ್ಷೆಯನ್ನು ಕಟ್ಟಿ ಪಾಸಾದರು. ನಂತರ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು. ಬಹಳ ಬೇಗನೆ ಒಳ್ಳೆಯ ಹೆಸರು ಸಂಪಾದಿಸಿದರು. ಅವರ ಪತ್ನಿಯ ಸೋದರರಾದ ಉಳ್ಳಾಲದ ರಘುನಾಥಯ್ಯ ಸಹ ರಂಗರಾವ್ ತರಹವೇ ಸಾಮಾಜಿಕ ಕಾಳಜಿ ಉಳ್ಳವರಾಗಿದ್ದು ಬಹುಬೇಗನೆ ಇವರಿಬ್ಬರಲ್ಲೂ ಒಳ್ಳೆಯ ಸ್ನೇಹ ಸಂಬಂಧ ಬೆಳೆಯಿತು. ಆ ಕಾಲಕ್ಕಾಗಲೇ ಇದ್ದ ಅಸಮಾನತೆ, ಅಸ್ಪೃಶ್ಯತೆ, ಮೇಲು ಕೀಳೆಂಬ ಭಾವನೆ ರಂಗರಾವ್ ಅವರ ಹೃದಯವನ್ನು ತೀವ್ರವಾಗಿ ತಟ್ಟುತ್ತಿತ್ತು. ಅವರು ತಮ್ಮ ಜಾತಿಯ ಮೇಲ್ಸ್ತರದ ಹಮ್ಮಿನಿಂದ ಕೆಳಗಿಳಿದು ನೇರವಾಗಿ ಸಮಾಜದ ಕಟ್ಟಕಡೆಯ ಅಸ್ಪೃಶ್ಯತೆಯ ಹಣೆಪಟ್ಟಿ ಹೊತ್ತ ಜನಗಳೆಡೆಗೆ ಶಿಕ್ಷಣದ ಬೆಳಕನ್ನು ಹೊತ್ತು ನಡೆದರು. ಎಲ್ಲರಿಗಿಂತ ಮುಂಚೆ ಇವರು ಅಸಮಾನತೆ ವಿರುದ್ಧ ಕೈ ಹಾಕಿದರು. ಈ ಧೀಮಂತ ಕೆಲಸಕ್ಕೆ ರಂಗರಾವ್ ಕೈ ಹಾಕಿದರು. ಗಾಂಧೀಜಿಯವರು ಕುದ್ಮಲ್ ರಂಗರಾವ್ ಅವರನ್ನು ತಮ್ಮ ಗುರುವಿನ ಸ್ಥಾನದಲ್ಲಿ ಕಂಡರು. ರಂಗರಾಯರು ದಲಿತರಿಗಾಗಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು. ಮಂಗಳೂರಿನ ಆಸುಪಾಸಿನಲ್ಲೇ ಕಂಕನಾಡಿ, ಮೂಲ್ಕಿ, ಉಳ್ಳಾಲ, ಬನ್ನಂಜೆ, ಬೇಲೂರು ಬಾಬುಗಡ್ಡೆ, ನೇಜಾರು ಮುಂತಾದೆಡೆಗಳಲ್ಲಿ ಪಂಚಮ ಶಾಲೆಗಳನ್ನು ತೆರೆದರು. ಅಲ್ಲಿ ಮಧ್ಯಾಹ್ನದ ಊಟದ ಜೊತೆಗೆ ವಿದ್ಯಾರ್ಥಿಗಳಿಗೆ ದಿನಕ್ಕೆ 2-4 ಪೈಸೆಗಳಿಗೆ ಉತ್ತೇಜನ ಹಣ ನೀಡುತ್ತಿದ್ದರು. ಬಡವರ ಅಸಹಾಯಕ ಪರವಾಗಿ ವಕಾಲತ್ತು ವಹಿಸುತ್ತಿದ್ದ ರಂಗರಾವ್ ಸತ್ಯ ನ್ಯಾಯ ಎಂದರೆ ಕುದ್ಮಲ್ ರಂಗರಾವ್ ಎಂಬ ಹೆಸರು ನೆನಪಿಗೆ ಬರುವ ಮಟ್ಟಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ನ್ಯಾಯಾಲಯದೊಳಗೆ ತಮ್ಮ ಹೋರಾಟವನ್ನು ಕೈಗೆತ್ತಿಕೊಂಡರು. ಅವರ ಬಹುತೇಕ ಕೇಸುಗಳು ದೀನ ದಲಿತರ ಪರವಾಗಿಯೇ ಇರುತ್ತಿದ್ದವು. ಒಮ್ಮೆ ಕೆಳಜಾತಿಯ ಯುವತಿಗೆ ನಂಬಿಸಿ ಆಕೆಯ ಮೇಲೆ ಬಲಾತ್ಕಾರವೆಸಗಿದ ಮೇಲ್ಜಾತಿಯ ಶ್ರೀಮಂತ ಅಪರಾಧಿಗೆ ಜೈಲು ಶಿಕ್ಷೆ ವಿಧಿಸಿ ಆಕೆಗೆ ನ್ಯಾಯ ಒದಗಿಸಿಕೊಟ್ಟರು. ಇದರಿಂದಾಗಿ ಅವರು ಮೇಲ್ಜಾತಿಯವರಿಂದ ಅಪಮಾನ ಮತ್ತು ಜೀವ ಬೆದರಿಕೆಯನ್ನು ಎದುರಿಸಬೇಕಾಯಿತು. ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಒಂದು ಘಟನೆ ಮೂಲಕ ನೊಂದವರ ಪರವಾದ ನಿಲುವಿನವರಾಗಿದ್ದ ರಂಗರಾವ್ ಅವರ ಜೀವನದ ಗುರಿಯನ್ನು ಇನ್ನಷ್ಟು ನಿಚ್ಚಳಗೊಳಿಸಿತು. ಸರಕಾರ ಮಂಗಳೂರಿನ ವೆಲೆನ್ಸಿಯಾ ಸಮೀಪದಲ್ಲಿ ವೆಲ್ಫೇರ್ ಶಾಲೆಯನ್ನು ಅಸ್ಪೃಶ್ಯ ಪಂಗಡದವರಿಗಾಗಿಯೇ ತೆರೆದಿತ್ತು. ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನೂ ಕಲ್ಪಿಸಲಾಗಿತ್ತು. ಆದರೆ ಅಲ್ಲಿಯ ಮಕ್ಕಳಿಗೆ ಅಕ್ಷರ ಕಲಿಸಲು ಯಾವುದೇ ಮೇಲ್ಜಾತಿಯ ಶಿಕ್ಷಕರು ಮುಂದಾಗಲಿಲ್ಲ. ಸರ್ಕಾರ ಕ್ರೈಸ್ತ ಸಮುದಾಯಕ್ಕೆ ಸೇರಿದ ರೆಬೆಲ್ಲು ಎಂಬ ಅಧ್ಯಾಪಕರನ್ನು ನೇಮಕ ಮಾಡಿತು. ಅವರು ಮಕ್ಕಳಿಗೆ ಕಲಿಸಲು ಪ್ರಾರಂಭಿಸಿದರು. ಆದರೆ ಇದನ್ನು ಸಹಿಸದ ಮೇಲ್ಜಾತಿಯವರು ಈ ಮಕ್ಕಳ ತಂದೆ ತಾಯಂದಿರು ಅವರನ್ನು ಶಾಲೆಗೆ ಕಳುಹಿಸದಂತೆ ಹಲವು ಕುತಂತ್ರಗಳನ್ನು ನಡೆಸುತ್ತಲೇ ಇದ್ದರು. ಈ ಕಿರುಕುಳದ ನಡುವೆಯೂ ಬೆಂದೂರು ಬಾಬು ಎಂಬಾತ ಈ ಎಲ್ಲವುಗಳನ್ನು ಸಹಿಸಿಕೊಂಡು 4ನೇ ತರಗತಿವರೆಗೆ ಓದಿದ. ಆಗ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯವು ನೀಡಿದ್ದ ಜಾಹೀರಾತಿನ ಪ್ರಕಾರ ಕೆಳಜಾತಿಯವರಾದ ಬೆಂದೂರು ಬಾಬು ನ್ಯಾಯಾಲಯದ ಪೇದೆ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದರು. ಇದನ್ನು ಸಹಿಸದ ಪುರೋಹಿತ ಶಾಹಿಗಳು ಆಂಗ್ಲ ನ್ಯಾಯಾಧೀಶರನ್ನು ನಿಂದನೆ ಮಾಡುವ ಮಟ್ಟಕ್ಕೆ ಇಳಿದರು. ಇನ್ನು ಬೆಂದೂರು ಬಾಬು ಅವರಿಗೆ ಕೆಲಸಕ್ಕೆ ವರದಿ ಮಾಡಿಕೊಳ್ಳದಂತೆ ಬೆದರಿಕೆಯ ಪಿತೂರಿಯನ್ನು ನಡೆಸಿದರು. ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಬೇರೆಡೆಗೆ ವರ್ಗಾವಣೆಯಾಯಿತು. ಆಗ ಆಂಗ್ಲ ನ್ಯಾಯಾಧೀಶರು ರಂಗರಾಯರನ್ನು ಕರೆದು, ನೋಡಿ ರಂಗರಾಯರೇ, ಬೆಂದೂರು ಬಾಬುರವರಿಗೆ ನಾನು ಈಗಾಗಲೇ ನೇಮಕಾತಿ ಪತ್ರ ಕಳುಹಿಸಿದ್ದೆ. ಆದರೆ ಅವರು ಇಲ್ಲಿ ಕೆಲಸ ಮಾಡಿದರೆ ಅವರ ಪಂಗಡದವರ ಉದ್ಧಾರವಾಗುವುದು ಅಸಾಧ್ಯ. ಮಾತ್ರವಲ್ಲ, ಅವರೂ ಇಲ್ಲಿ ನೆಮ್ಮದಿಯಾಗಿ ಬಾಳಲಾರರು. ಅವರೇ ತಮ್ಮ ಜಾತಿ ಬಾಂಧವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತೆ ನೀವು ಅವರಿಗೆ ಏನಾದರೊಂದು ಪರಿಹಾರ ವ್ಯವಸ್ಥೆ ಮಾಡಬೇಕು ಎಂಬುದಾಗಿ ರಂಗರಾಯರಲ್ಲಿ ಕೇಳಿಕೊಂಡರು. ರಂಗರಾಯರು ಜಡ್ಜರ ಈ ಸಲಹೆಯನ್ನು ಒಪ್ಪಿಕೊಂಡು ಬಡವರ, ಅಸಹಾಯಕರ, ಅಸ್ಪೃಶ್ಯರ ಪರವಾಗಿ ನಿಲ್ಲುವುದರಲ್ಲೇ ಜೀವನದ ಸಾರ್ಥಕ್ಯವನ್ನು ಕಾಣಬಯಸಿದರು. ಅಂತಿಮವಾಗಿ ವಕೀಲ ವೃತ್ತಿಯನ್ನು ಬಿಟ್ಟು ಜೀವನದ ಕೊನೆಯ ಉಸಿರಿರುವವರೆಗೂ ದೀನ ದಲಿತರ ಏಳಿಗೆಗೆ ಪಣತೊಟ್ಟು ನಿಂತರು. ನಿಯಮಿತ ಆದಾಯದ ಈ ವೃತ್ತಿಯನ್ನು ತ್ಯಜಿಸಿದರು. ಅದಕ್ಕೆ ಬೇಸರಿಸದೆ ಅವರೊಟ್ಟಿಗೆ ನಿಂತವರು ಅವರ ಪತ್ನಿ ರುಕ್ಮಿಣಿಯಮ್ಮ. ಕುದ್ಮಲ್ ರಂಗರಾಯರು ಮೊಟ್ಟ ಮೊದಲು 1892ರಲ್ಲಿ ಮಂಗಳೂರಿನಲ್ಲಿ ಊರ್ವಚಿ ಲಿಂಬಿಯಲ್ಲಿ ರಸ್ತೆ ಬದಿಯಲ್ಲಿ ಒಂದು ಹುಲ್ಲಿನ ಛಾವಣಿ ಮನೆಯನ್ನು ಬಾಡಿಗೆಗೆ ಪಡೆದುಕೊಂಡು ದಲಿತ ಮಕ್ಕಳಿಗಾಗಿ ಪ್ರಾಥಮಿಕ ಶಾಲೆಯನ್ನು ತೆರೆದರು. ಸವರ್ಣೀಯರು ಸಾಕಷ್ಟು ಕಿರುಕುಳವನ್ನು ನೀಡಿದರು. ಕಡೆಗೆ ಶಾಲೆಯನ್ನೇ ತೊರೆಯುವ ದಾರುಣ ಪರಿಸ್ಥಿತಿ ರಂಗರಾಯರಿಗೆ ಬಂದೊದಗಿತು. ಆದರೂ ಎದೆಗುಂದದೆ ಅವರು ಮಂಗಳೂರಿನ ಕಂಕನಾಡಿ ಮತ್ತು ಬೇಲೂರಿನಲ್ಲಿ ಪ್ರಾಥಮಿಕ ಶಾಲೆಯನ್ನು ತೆರೆದರು. ಮುಂದೆ 1897ರಲ್ಲಿ ದಿ ಡಿಪ್ರೆಸ್ಡ್ ಕ್ಲಾಸಸ್ ಮಿಷನ್ DCM ಕೋಡಿಯಾಲ್ ಬೈಲ್ ಮ್ಯಾಂಗ್ಳೂರ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆಗ ಅವರಿಗೆ ಸುಮಾರು 46 ವರ್ಷ. ಈ ಸಂಸ್ಥೆಯ ಘೋಷವಾಕ್ಯ ದೀನೋದ್ಧಾರವೇ ದೇಶೋದ್ಧಾರ. ಅವರ ಕಾರ್ಯದರ್ಶಿಗಳಾಗಿದ್ದವರು ಬ್ರಹ್ಮ ಸಮಾಜಿ ರಘುನಾಥಯ್ಯ. ಈ ಸಂಸ್ಥೆಯ ವತಿಯಿಂದ ಅನೇಕ ಶಾಲೆಗಳನ್ನು ತೆರೆದು ಪಂಚಮ ಶಾಲೆ ಎಂದು ಹೆಸರಿಟ್ಟರು. ಅಂದಿನ ದಿನಗಳಲ್ಲಿಯೇ ಸಂಪ್ರದಾಯವಾದಿಗಳನ್ನು ಎದುರಿಸಿ ನಿಂತರು. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡುವುದರ ಜೊತೆಗೆ ಅಸಹಾಯಕ ವಿಧವೆಯರಿಗಾಗಿ ಆಶ್ರಮಗಳ ಸ್ಥಾಪನೆಗಾಗಿ ಶ್ರಮಿಸಿದರು. ಈ ಆಶ್ರಮಗಳಲ್ಲಿ ಎಲ್ಲಾ ಜಾತಿಗಳ ಮಹಿಳೆಯರಿಗೂ ಅವಕಾಶವಿತ್ತು. ಅನಾಥ ವಿಧವೆಯರಿಗೆ ರಕ್ಷಣೆಯ ಜೊತೆಗೆ ಅವರ ಜೀವನೋಪಾಯಕ್ಕೆ ಬೇಕಾದ ವೃತ್ತಿ ತರಬೇತಿಯೂ ಸಿಗುತ್ತಿತ್ತು. ದೇವದಾಸಿ ಪದ್ಧತಿಯನ್ನು ವಿರೋಧಿಸಿದರು. ದೇವದಾಸಿಯರನ್ನು ಮುಖ್ಯವಾಹಿನಿಗೆ ತರಲು ಶಿಕ್ಷಣ ನೀಡುವ ಪ್ರಯತ್ನ ಮಾಡಿದರು. ಅವರಿಗಾಗಿ ಆಶ್ರಮವೊಂದನ್ನು ಸ್ಥಾಪಿಸಿದರು. ಅವರ ವಿವಾಹಗಳನ್ನೂ ಮಾಡಿಸಿದರು. ಅಂತರ್ಜಾತಿಯ ವಿವಾಹಗಳಿಗೂ ಅವರು ಬೆನ್ನೆಲುಬಾಗಿ ನಿಂತರು. ತಾವು ಬೋಧಿಸಿದ್ದನ್ನೇ ತಮ್ಮ ಜೀವನದಲ್ಲಿಯೂ ಪಾಲಿಸಿದ್ದವರು ರಂಗರಾಯರು. ಸ್ವತಃ ಸಾರಸ್ವತ ಬ್ರಾಹ್ಮಣ ಸಮುದಾಯದವರು, ಅಂದಿನ ದಿನಗಳಲ್ಲಿ ರಂಗರಾಯರು ಕೈ ಕಾರ್ಯಗಳಿಂದ ಸಂಪ್ರದಾಯವಾದಿಗಳು ರೊಚ್ಚಿಗೆದ್ದರು. ತಮ್ಮ ಸಮಾಜದ ನೀತಿ ನೈತಿಕತೆಗಳಿಗೆ ಧಕ್ಕೆ ತರುತ್ತಿದ್ದರೆಂದು ಅವರು ಕುಟುಂಬಕ್ಕೆ ಸಾರ್ವಜನಿಕ ಬಹಿಷ್ಕಾರ ಹಾಕಿದರು. ಅವರಿಗೆ ದೇವಸ್ಥಾನಗಳಿಗೆ ಪ್ರವೇಶವನ್ನು ನಿರಾಕರಿಸಲಾಯಿತು. ಕ್ಷೌರಿಕರು ಅವರಿಗೆ ಕ್ಷೌರ ಮಾಡದಂತೆ ತಾಕೀತು ಮಾಡಿದರು. ಅವರ ಬಟ್ಟೆ ಒಗೆಯಲು ಧೋಬಿಗಳು ಸಿಗಲಿಲ್ಲ. ರಂಗರಾಯರಿಗೆ ತಲೆಕೆಟ್ಟಿದೆ. ಹೀನ ಜಾತಿಯವರನ್ನು ಮುಟ್ಟುವುದೆಂದರೇನು? ಸ್ನಾನ ಮಾಡಿಸುವುದೆಂದರೇನು? ಮೇಲ್ಜಾತಿಯವರಿಗೆ ಮೀಸಲಾಗಿರುವ ಶಿಕ್ಷಣ ಕೆಳಜಾತಿಯವರಿಗೆ ನೀಡುವುದೆಂದರೇನು ಎಂದು ರಂಗರಾಯರ ಮೈ ಮೇಲೆ ಶಗಣಿ ಕಲ್ಲುಗಳನ್ನು ಎಸೆದರು. ಅವರ ಮಕ್ಕಳನ್ನು ಅವಮಾನಿಸಿದರು. ಅವರ ಹೆಣ್ಣು ಮಕ್ಕಳ ಮಾನಭಂಗ ಮಾಡುತ್ತೇವೆ ಎಂದು ಬೆದರಿಕೆ ಪತ್ರಗಳನ್ನು ಹಾಕಿದರು. ಆದರೆ ಈ ಯಾವುದಕ್ಕೂ ಧೃತಿಗೆಡದೆ ತಮ್ಮ ಸಮಾಜ ಸುಧಾರಣಾ ಕೆಲಸವನ್ನು ಅಚಲ ನಿರ್ಧಾರದಿಂದ ಇನ್ನಷ್ಟು ರಚನಾತ್ಮಕವಾಗಿ ಕೈಗೊಂಡರು. ಅವರ ಪತ್ನಿ ರುಕ್ಮಿಣಿಯಮ್ಮನವರು ಸಹ ಅವರ ಕೆಲಸಕ್ಕೆ ಜೊತೆಯಾದರು. ಅಸ್ಪೃಶ್ಯ ಮಕ್ಕಳಿಗೆ ಅಕ್ಷರ ಕಲಿಸಲು ಸವರ್ಣೀಯ ಅಧ್ಯಾಪಕರು ಮುಂದೆ ಬಾರದಿದ್ದಾಗ ಕ್ರೈಸ್ತ ಅಧ್ಯಾಪಕರನ್ನು ಈ ಶಾಲೆಗೆ ನೇಮಕ ಮಾಡಿದರು. ಪ್ರಾಥಮಿಕ ಶಿಕ್ಷಣ ಪಡೆದ ಮಕ್ಕಳನ್ನು ಶಿಕ್ಷಕರ ತರಬೇತಿಗಾಗಿ ಕಳುಹಿಸಿ ಈ ಶಾಲೆಗಳಲ್ಲಿ ಅವರನ್ನು ಶಿಕ್ಷಕರನ್ನಾಗಿ ನೇಮಿಸಿದರು. ಹೀಗೆ ರಂಗರಾಯರು ಕೈಕೊಂಡ ಅಕ್ಷರ ಸೇವೆಯ ಕಾರ್ಯವನ್ನು ಅವರ ಶಿಷ್ಯರು ಮುಂದುವರಿಸಿ ಅವರೊಂದಿಗೆ ಕೈಜೋಡಿಸಿ ತಮ್ಮ ಗುರು ಕಾಣಿಕೆಯನ್ನು ಅರ್ಪಿಸಿದರು. ಜೊತೆ ಜೊತೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೋಗೇರ ಹೊರಗರು, ದೀವರು, ಭಂಗಿಗಳು, ಮುಂಡರು ಮುಂತಾದ ಕೆಳವರ್ಗದವರಿಗೆ ಶುಭ್ರವಾಗಿರಲು ತರಬೇತಿ ಕೊಟ್ಟರು. ಅವರ ಮಕ್ಕಳನ್ನು ರಂಗರಾಯರು ತಮ್ಮ ತೊಡೆಯ ಮೇಲೆ ಕೂರಿಸಿಕೊಳ್ಳುತ್ತಿದ್ದರು. ಅವರು ಸ್ವಚ್ಛವಾಗಿರಬೇಕೆಂಬ ಬಯಕೆಯಿಂದ ಸ್ವತಃ ಸ್ನಾನ ಮಾಡಿಸಿ ಶುಚಿಗೊಳಿಸುತ್ತಿದ್ದರು. ದಲಿತ ಕೇರಿಗಳಲ್ಲಿ ಹಗಲು ರಾತ್ರಿಯನ್ನದೆ ತಂಗಿದ್ದು ಅವರೊಟ್ಟಿಗೆ ಇದ್ದು ಅವರಿಗೆ ತಮ್ಮ ಹಕ್ಕುಗಳ ಹಾಗೂ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ಟರು. ಈ ಎಲ್ಲ ಕಾರ್ಯಗಳಿಗಾಗಿ ರಂಗರಾಯರು ಜನರಿಂದಲೇ ಹಣ ಸಂಗ್ರಹಿಸುತ್ತಿದ್ದರು. ದಲಿತ ಮಕ್ಕಳಿಗಾಗಿ ರಸ್ತೆಗಳಲ್ಲಿ ನಿಂತು ಅಕ್ಕಿ, ತೆಂಗಿನಕಾಯಿ ಮುಂತಾದವುಗಳನ್ನು ಸಂಗ್ರಹಿಸುತ್ತಿದ್ದರು. DCM ಸಂಸ್ಥೆಯಿಂದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸಿ ದಲಿತರಿಗೆ ಆರ್ಥಿಕ ನೆರವು ಸಿಗುವಂತೆ ಮಾಡಿದರು. ಇದಲ್ಲದೆ ದಲಿತ ಹುಡುಗರಿಗೆ ವಿದ್ಯೆ ಲಭ್ಯವಿಲ್ಲದಂತಹ ಸಮಾಜದಲ್ಲಿ ರಂಗರಾಯರು ದಲಿತ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಟೊಂಕ ಕಟ್ಟಿ ನಿಂತರು. ಈ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯಿಂದ 1899 ಮಂಗಳೂರಿನ ಶೇಡಿಗುಡ್ಡಿಯ ಶಾಲೆಯ ಸಮೀಪವೇ ವಿದ್ಯಾರ್ಥಿನಿ ನಿಲಯವನ್ನು ಸ್ಥಾಪಿಸಿ ಕಟ್ಟಿಸಿದರು. ಇದು ದಲಿತ ಹೆಣ್ಣು ಮಕ್ಕಳು, ಅದರಲ್ಲೂ ದೂರದಿಂದ ಬರುವವರಿಗೆ ಶಿಕ್ಷಣವನ್ನು ಪಡೆಯಲು ಬಹುಮುಖ್ಯ ಪ್ರೇರಣೆಯಾಯಿತು. ತಮ್ಮೆಲ್ಲ ಕಾರ್ಯಗಳಿಗಾಗಿ ರಂಗರಾಯರು ಜನರಿಂದಲೇ ಹಣ ಸಂಗ್ರಹಿಸುತ್ತಿದ್ದರು. ದಲಿತ ಮಕ್ಕಳಿಗಾಗಿ ರಸ್ತೆಗಳಲ್ಲಿ ನಿಂತು ಅಕ್ಕಿ, ತೆಂಗಿನಕಾಯಿ ಮುಂತಾದವುಗಳನ್ನು ಸಂಗ್ರಹಿಸುತ್ತಿದ್ದರು. DCM ಸಂಸ್ಥೆಯಿಂದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸಿ ದಲಿತರಿಗೆ ಆರ್ಥಿಕ ನೆರವು ಸಿಗುವಂತೆ ಮಾಡಿದರು. ಮೊದಲನೇ ವಿಶ್ವಯುದ್ಧದ ಕಾಲ ಎಂದರೆ 1914 1918 ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಎಲ್ಲಾ ವಸ್ತುಗಳಿಗೂ ತೀವ್ರ ಅಭಾವವಿದ್ದಾಗ DCM ಸಂಸ್ಥೆಯ ಮೂಲಕ ಅಕ್ಕಿ ಮತ್ತು ಸೀಮೆಎಣ್ಣೆಯನ್ನು ವಿತರಿಸಲಾಗಿತ್ತು. ಕೊರಗ ಜನಾಂಗದವರಿಗೆ ಕೊಡ್ಡೇಲು ಎಂಬಲ್ಲಿ ಮನೆಗಳನ್ನು ಕಟ್ಟಿಸಿಕೊಟ್ಟರು. ಅವರ ಗುಡಿ ಕೈಗಾರಿಕೆಗಳಿಗಾಗಿ ಧನ ಸಹಾಯ ಮಾಡಿದರು. ಕೆಲವು ಉದಾರಿ ಶ್ರೀಮಂತರಿಂದ ಭೂಮಿ ಪಡೆದ ರಂಗರಾಯರು ಅಲ್ಲಿ ದಲಿತರು ಮನೆ ಕಟ್ಟಿಕೊಳ್ಳಲು ಅಥವಾ ಅದನ್ನು ನೀರಾವರಿಗಾಗಿ ಬಳಸಲು ಅನುವು ಮಾಡಿಕೊಟ್ಟರು. ಮೇಲ್ವರ್ಗದವರು ತಮ್ಮ ಪ್ರದೇಶದಲ್ಲಿ ದಲಿತರನ್ನು ವಾಸಿಸಲು ಬಿಡದ ಕಾರಣ ಅವರಿಗಾಗಿ ಪ್ರತ್ಯೇಕ ಕಾಲೋನಿಗಳನ್ನು ನಿರ್ಮಿಸಿಕೊಟ್ಟರು. ಬಿಜ್ಜೈ, ಕಾಪಿಕಾಡು, ದಡ್ಡಲಕಾಡು ಮುಂತಾದ ಕಾಲೋನಿಗಳಲ್ಲಿ ದಲಿತರಿಗೆ ಜಮೀನು ವಿತರಿಸುತ್ತಾ ಜಮೀನನ್ನು ದಲಿತರಲ್ಲದವರಿಗೆ ಯಾವ ಕಾರಣದಿಂದಲೂ ಪರಭಾರೆ ಮಾಡಬಾರದು, ದಲಿತರಿಗೆ ಪರಭಾರೆ ಮಾಡುವುದಿದ್ದರೂ ತಮ್ಮ DCM ಸಂಸ್ಥೆಯ ಅನುಮತಿ ಕಡ್ಡಾಯ ಎಂಬ ಷರತ್ತನ್ನು ವಿಧಿಸಿದ್ದರು. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಜರೂರಾಗಿ ನಡೆಯಬೇಕಿದ್ದ ಸಮಾಜದ ಪ್ರಜಾತಾಂತ್ರೀಕರಣದ ಕಾರ್ಯ ಅಪೂರ್ಣವಾಗಿಯೇ ಉಳಿದ ಕಾರಣ ಇಂದಿಗೂ ಸಮಾಜ ಜಾತೀಯತೆಯಿಂದ ಬಿಡುಗಡೆ ಹೊಂದಿಲ್ಲ. ದಲಿತರ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಕಿರುಕುಳಗಳಿಂದ ಮುಕ್ತವಾಗಿಲ್ಲ, ಅಸಮಾನತೆ ತೊಲಗಲಿಲ್ಲ. ಹಾಗಾಗಿ ಇವೆಲ್ಲವನ್ನು ತೊಡೆದು ಹಾಕುವಂತಹ ಸಾಮಾಜಿಕ ಸಾಂಸ್ಕೃತಿಕ ಕ್ರಾಂತಿಯ ಜವಾಬ್ದಾರಿ ನಮ್ಮ ಹೆಗಲನ್ನೇರಿದೆ. ಜಾತಿ, ವರ್ಣ, ಮತ ಈ ರೀತಿ ಎಲ್ಲ ಭೇದ ಭಾವಗಳನ್ನು ತೊಡೆಯುತ್ತಾ ಎಲ್ಲ ಸ್ತರಗಳ ಮಹಿಳೆಯರನ್ನು ಒಗ್ಗೂಡಿಸಿ ಮಹಿಳಾ ವಿಮುಕ್ತಿ ಹೋರಾಟದ ಪಥದಲ್ಲಿ ಮುಂದಡಿ ಇಡುತ್ತಿರುವವರಿಗೆ ಕುದ್ಮಲ್ ರಂಗರಾಯರಂಥವರು ಜೀವನ ಮಹತ್ ಕಾರ್ಯಗಳು ಸ್ಫೂರ್ತಿದಾಯಕ. ರಂಗರಾಯರು 69 ವರ್ಷಗಳ ಕಾಲ ಬದುಕಿ 1928 ಜನವರಿ 30 ಮರಣ ಹೊಂದಿದಾಗ ಅವರ ಅಂತಿಮ ದರ್ಶನಕ್ಕಾಗಿ ಜನ ಸಾಗರವೇ ಹರಿದು ಬಂತು. ಅವರಲ್ಲಿ ದಲಿತರೇ ಹೆಚ್ಚಿದ್ದರು. ಯಥಾ ಪ್ರಕಾರ ಮೇಲ್ಜಾತಿಯವರು ಅವರು ರಂಗರಾಯರ ಶರೀರವನ್ನು ಸ್ಪರ್ಶಿಸದಂತೆ ತಡೆದರು. ಆದರೆ ಕೊನೆಗೆ ತೋಟಿ ಪಂಗಡದವರಿಗೆ ಜೀವಿತಕಾಲದಲ್ಲಿ ಹೆಚ್ಚಿನ ಸೇವೆ ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅವರ ಸ್ಪರ್ಶದಿಂದಾದರೂ ನಮ್ಮ ಆತ್ಮಕ್ಕೆ ಚಿರಶಾಂತಿ ಲಭಿಸಿತು ಎಂದು ರಂಗರಾಯರು ಬರೆದಿಟ್ಟ ಉಹಿಲಿನಂತೆ ಅಸ್ಪೃಶ್ಯರೆಲ್ಲರೂ ಸೇರಿಕೊಂಡ ತೋಟಿ ಜನಾಂಗದವರು ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ಅವರ ಶವಯಾತ್ರೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ದಲಿತರು ಪಾಲ್ಗೊಂಡರು. ಶೋಷಿತರ ಮಹಿಳೆಯರ ಏಳಿಗೆಗಾಗಿ ಮೀಸಲಾಗಿತ್ತು. ರಂಗರಾಯರು ತಮ್ಮ ಜೀವನದುದ್ದಕ್ಕೂ ಎಷ್ಟೇ ಅಡೆತಡೆಗಳು ಬಂದರೂ ಛಲ ಬಿಡದಂತೆ ಸಾಧಿಸಲು ಹಾತರು ಎತ್ತಿದ್ದ ಪರಿಯೂ ಕಷ್ಟಗಳನ್ನೇ ಹಿಮ್ಮೆಟ್ಟಿಸುವಂತಿತ್ತು. ಅವರ ಜೀವನದ ಹೋರಾಟದ ಮುಖ್ಯ ಅಂಶಗಳನ್ನು ಮನಗಂಡು ನಾವು ಅವರಿಂದ ಸ್ಫೂರ್ತಿ ಪಡೆಯಬೇಕಿದೆ. ಸಮಾಜದಲ್ಲಿ ದೀನ ದಲಿತರ ಶೋಷಿತರ ಮಹಿಳೆಯರ ಏಳಿಗೆಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು ರಂಗರಾಯರು. ಶಿಕ್ಷಣದ ಮಹತ್ವವನ್ನು ಅವರಿಗೆ ತಿಳಿಸಿಕೊಡುವ ಮತ್ತು ಆ ವರ್ಗದ ಜನರಿಗೆ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಜೀವನದುದ್ದಕ್ಕೂ ಶ್ರಮಪಟ್ಟವರು. ಎಷ್ಟೇ ಅಡೆತಡೆಗಳು ಬಂದರೂ ಸಹ ಛಲ ಬಿಡದಂತೆ ಕಷ್ಟಗಳನ್ನು ಹಿಮ್ಮೆಟ್ಟಿ ನಿಂತವರು. ಇಂದಿಗೂ ಸಹ ಜಾತಿ ಎಂಬ ಹೆಸರಿನಲ್ಲಿ ಶಿಕ್ಷಣದಿಂದ ಹೊರಗೆ ಉಳಿಯುವಂತಹ ಪರಿಸ್ಥಿತಿಯನ್ನು ಕಾಣುತ್ತಿರುವ ಈ ಸಂದರ್ಭದಲ್ಲಿ ಅವರ ಕನಸನ್ನು ಸಾಕಾರಗೊಳಿಸುವ ಜವಾಬ್ದಾರಿಯೂ ಇಂದಿನ ಪೀಳಿಗೆಯ ವಿದ್ಯಾರ್ಥಿ ಯುವಜನ ಹಾಗೂ ಮಹಿಳೆಯರು ಇವರ ಜೀವನದ ಹೋರಾಟದ ಈ ಮುಖ್ಯ ಅಂಶಗಳನ್ನು ಅರ್ಥೈಸಿಕೊಂಡು ಅವುಗಳನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ಇಂದಿಗೆ ನಮ್ಮೆಲ್ಲರ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇವರಿಂದ ಸ್ಫೂರ್ತಿಗೊಂಡು ಸಮಾಜದಲ್ಲಿನ ತಾರತಮ್ಯ ಜಾತಿ ಧರ್ಮದ ನಡುವಿನ ಕಲಹಗಳನ್ನು ಒಡೆದೋಡಿಸಿ ಸಮಾನತೆಯ ಸಮಾಜವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಯುವಜನರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಿದೆ.
1: ಇದುವರೆಗೆ ಕುದ್ಮಲ್ ರಂಗಾರಾವ್ ಅವರ ಜನ್ಮದಿನದ ಪ್ರಯುಕ್ತ ಸರೋಜಾ ಗೋನ್ವಾರ್ ಅವರಿಂದ ಭಾಷಣವನ್ನು ಕೇಳಿದಿರಿ. ಆತ್ಮೀಯ ಶ್ರೋತೃ ಬಾಂಧವರೇ, ಇದೀಗ ಆಲಿಸೋಣ ಭಾವಗೀತೆಗಳನ್ನು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದಿರಿ ಡಿ ವಿ ಜಿ ಅವರ ರಚನೆಯಲ್ಲಿದ್ದ ಭಾವಗೀತೆಯನ್ನು ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ. ಭಾವಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 9:30. ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಮೋಜುಗಾರ ಸೊಗಸುಗಾರ ಚಿತ್ರದ ಗೀತೆಯನ್ನು ಮನೋ ಹಾಗೂ ಲತಾ ಹಂಸರೇಖಾ ಇವರುಗಳ ಸ್ವರಗಳಲ್ಲಿ. ಸಂಗೀತಕ್ಕೆ ಅಳವಡಿಸಿ ಗೀತ ರಚನೆ ಮಾಡಿದ್ದಾರೆ ಹಂಸರೇಖಾ ಅವರು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಸ್ವರಗಳಲ್ಲಿ ಆಲಿಸುತ್ತಿರುವಿರಿ ಬಾನಲ್ಲೇ ಮಧುಚಂದ್ರಕಿ ಚಿತ್ರದ ಗೀತೆಯನ್ನು. ಹಂಸಲೇಖ ಅವರ ಸಂಗೀತವಿದೆ, ಸಿದ್ದಲಿಂಗಯ್ಯ ಅವರ ಸಾಹಿತ್ಯವಿದೆ.

ಬಾಡದ ಹೂ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಇವರುಗಳ ಸ್ವರಗಳಲ್ಲಿ ಅಶ್ವಥ್ ವೈದ್ಯವರ ಸಂಗೀತ ಸಂಯೋಜನೆಗೆ ಚೈ ಉದಯಶಂಕರ್ ವರ್ಗೀತ ರಚನೆಯಿತ್ತು. ಆತ್ಮೀಯ ಕೇಳುವರೆ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂದಿನ ಗೀತೆ ಕೇಳುತ್ತಿರುವಿರಿ ಬಾಳಿನ ದಾರಿ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್, ಎಲೆನ್ ಶಾಸ್ತ್ರಿ ಹಾಗೂ ಮಂಜುಳಾ ಗುರುರಾಜ್ ಇವರುಗಳ ಸ್ವರಗಳಲ್ಲಿ ಸಂಗೀತಕ್ಕೆ ಅಳವಡಿಸಿ ಸಾಹಿತ್ಯ ಬರೆದಿದ್ದಾರೆ ಕೆ ಕಲ್ಯಾಣವರು.

0: ಹುಡುಗಿ ಅಲ್ಲ ರೋಡ್ ರೋಲರ್ ಇದನ್ ಸೈಡ್ಗೆ ಇಟ್ಟು ಹುಡುಗಿನ ಕರ್ಕೊಂಡ್ಬನ್ನಿ
1: ಹುಡುಗಿ ಹುಡುಗಿ ಬರುತ್ತಾಳಿದ್ದಾಳೆ
0: ಸ್ವಲ್ಪ ಏಜ್ ಆದಂಗಿದೆ ರಿಯಲ್ ಹೀರೋಯಿನ್ ಎಲ್ಲಿ ಕರೀರಿ

ತಿಂ ತಗಿಟ ತಕ ತಿಂ ತಗಿಟ ತತ್ತ ಧಿಂ ತಗಿಟ ತಕ ದಿಮಿತ ತಕ ತರಿ ತಕ ಝಣ ತಕ ತರಿ ತಕ ಧಿಮಿ ತಕ ತರಿ ತಕ ಝಣ ತಾಂಗಿರ ತಾಂಗಿರತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣ ತಾಂಗಿರ ತಾಂಗಿರತ ತತ್ತಾಂಗಿರದೋಂ ತಕದಿ ತಾಂಗಿರದೋಂ ತರಗಿಡತೋಂ ತರಗಿಡತೋಂ

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ ಬಬ್ರು ವಾಹನ ಚಿತ್ರದ ಗೀತೆಯನ್ನು. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಗೆ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯವಿತ್ತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz ಮೇಲೆ ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 10:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು.

ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆಯ 7 ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕರಾಚಿಯಲ್ಲಿ ಇತ್ತೀಚೆಗೆ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಮಾಡಿರುವ ಎಲ್ಲ ಆರೋಪಗಳನ್ನು ಭಾರತ ಸ್ಪಷ್ಟವಾಗಿ ತಿರಸ್ಕರಿಸಿದ್ದು ಅವುಗಳನ್ನು ಸಂಪೂರ್ಣ ಆಧಾರರಹಿತ ಎಂದು ಕರೆದಿದೆ. ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಶಿವಮೊಗ್ಗ ಯೋಧಾಸ್ ತಂಡದ ಎದುರು 8 ವಿಕೆಟ್ಗಳ ಜಯ ದಾಖಲಿಸಿತು. ಮಳೆಯ ಹಿನ್ನೆಲೆಯಲ್ಲಿ ಪಂದ್ಯವನ್ನು 17 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಫಿಫಾ ವಿಶ್ವಕಪ್ನ ನಾಕೌಟ್ ಹಂತದಲ್ಲಿ ಕೆನಡಾ ತಂಡ ದಕ್ಷಿಣ ಆಫ್ರಿಕಾವನ್ನು 1-0 ಗೋಲುಗಳಿಂದ ಮಣಿಸಿ ವಿಶ್ವಕಪ್ ನಾಕೌಟ್ ಹಂತದಲ್ಲಿ ತನ್ನ ಮೊದಲ ಗೆಲುವು ದಾಖಲಿಸಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

ಸಮಯ 10:05 ಕೇಳುಗರೆ, ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ.

ಹೌದು ಗೊತ್ತಿದೆ, ನಮ್ಮೆಲ್ಲ ಕೇಳುಗರು ಈ ಹೊತ್ತಿಗಾಗಿ ಬೆಳಕಿನಿಂದ ಕಾಯ್ತಾ ಇದ್ದೀರಾ ಅಂತ. ಖಂಡಿತವಾಗಿ ನಿಮಗೆ ನಿರಾಶೆ ಮಾಡೋದಿಲ್ಲ. ಸುಮಧುರವಾದ ಹಳೆಯ ಕನ್ನಡ ಚಿತ್ರಗೀತೆಗಳು ನಿಮಗಾಗಿ ತಯಾರಾಗಿದೆ ನಮ್ಮ ಪ್ಲೇಲಿಸ್ಟ್. 1978 ತೆರೆ ಕಂಡಂತಹ ಚಿತ್ರಗಳಿಂದ ಆಯ್ದ ಗೀತೆಗಳನ್ನು ಇಂದು ಕೇಳೋಣ ಸ್ನೇಹಿತರೆ. ಮೊದಲಿಗೆ ಕೇಳಿ ಪ್ರತಿಮಾ ಚಿತ್ರದ ಗೀತೆ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಎಂ ಬಾಬು ನರೇಂದ್ರ ಅವರ ಸಾಹಿತ್ಯ, ಖಾನು ಘೋಷ್ ಅವರ ಸಂಗೀತವಿರುವಂತಹ ಈ ಗೀತೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 10:15 ಹಳೆಯ ಸಮುದ್ರ ಚಿತ್ರಗೀತೆಗಳ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಸಂದೇಶಗಳು ನಮ್ಮ ಕೇಳುವರು ಕಳಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಸಂದೇಶಗಳನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ. ಈಗ ಕೇಳಿ 1978 ತೆರೆ ಕಂಡಂತಹ ಸುಳಿ ಚಿತ್ರದ ಗೀತೆ. ಪಿ ಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಮೊದಲನೇ ಹಾಡಾಗಿ ಮೂಡಿ ಬರ್ತಾ ಇದೆ. ತದನಂತರದಲ್ಲಿ ಫೋನಿಕ್ಸ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ

ಮುಂದಿನ ಗೀತೆ ಮಧುರ ಸಂಗಮ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಹಾಗೆ ವಾಣಿ ಜಯರಾಮ್ ಅವರು ಕೂಡ ಈ ಗೀತೆಗೆ ಧ್ವನಿಯಾಗಿದ್ದಾರೆ. ಸಾಹಿತ್ಯ ವಿಜಯ ನರಸಿಂಹ ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆ.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
5: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
4: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರೋ OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
5: ಭಯ ಪಡ್ಬೇಡ ಚಂದು. ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂನು.
6: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಚಿತ್ತಿಗೂ ಚಿಂತೆ. ಚಿತ್ರದಿಂದ ಕೆಜೆ ಜೇಸುದಾಸ್ ಹಾಗೂ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಎಸ್ ರಾಮಸ್ವಾಮಿ ಅವರ ಸಾಹಿತ್ಯ, ಬಿ ಜಿ ರಾಮನಾಥ್ ಅವರ ಸಂಗೀತ ಇರುವಂತಹ ಗೀತೆ ಮೊದಲನೆಯದಾಗಿ ಕೇಳ್ತೀರಿ. ತದನಂತರದಲ್ಲಿ
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಈಗ ಸಮಯ 10:30.
0: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ.
0: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
0: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
0: ಡಯಲ್ ಮಾಡಿ 8700014242
3: 8700042

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 10:32 ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು.

Nina!

ಕಂಕು ಚೆಲ್ಲಿದಂತೆ ಎಲ್ಲ ಹೆಣ್ಣು ಹೆಣ್ಣಿನಂತೆ ಆಸೆ ಭಾಷೆ ತಿನ್ನದಂತೆ ನಿನ್ನ

ಧರ್ಮ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಚಿ ಉದಯಶಂಕರ್ ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆ ಇದಾಗಿತ್ತು. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ವಂಶಜ್ಯೋತಿ ಚಿತ್ರದಿಂದ ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಈ ಗೀತೆ

ಮುಂದಿನ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮಧುರ ಸಂಗಮ ಚಿತ್ರದಿಂದ ಕಣಕಾಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ, ರಾಕಿಂಗ್ ರಾಜನ್ ನಾಗೇಂದ್ರ ಅವರ ಸಂಗೀತವಿರುವಂತಹ ಗೀತೆ.

0: ಹತ್ತು ಗಂಟೆಯಿಂದ 11 ಗಂಟೆಯವರೆಗೂ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಸಮುದ್ರ ಕನ್ನಡ ಚಿತ್ರಗೀತೆಗಳನ್ನು ನಮ್ಮೆಲ್ಲ ಕೇಳುಗರು ಮೆಚ್ಚಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂದಿದೆ, ಓದ್ತಾ ಹೋದರೆ ಸಮಯ ನಿಜವಾಗ್ಲೂ ಸಾಕಾಗಲಿಕ್ಕಿಲ್ಲ. ಸಂದೇಶ ಕಳುಹಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಬೆಳಗ್ಗಿನಿಂದ ಪ್ರಸಾರವನ್ನು ಆಲಿಸ್ತಾ ಸಂದೇಶ ಕಳುಹಿಸದಿದ್ದರೂ ಕಾರ್ಯಕ್ರಮವನ್ನು ಕೇಳಿದಂತಹ ನಮ್ಮೆಲ್ಲ ಪ್ರೀತಿಯ ನಿತ್ಯದ ಕೇಳುಗರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಲ್ಡ್ ಈಸ್ ಗೋಲ್ಡ್ನ ಕೊನೆಯ ಹಾಡು ಪ್ರಸಾರ ಆಗ್ತಾ ಇದೆ. ಬಲು ಅಪರೂಪ ನಮ್ಮ ಜೋಡಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪ್ರೇಮಿ ಶ್ರೀನಿವಾಸ್, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಹರ ರಾಮ್ಲಾಲ್ ಅವರ ಸಂಗೀತವಿರುವಂತಹ ಈ ಗೀತೆ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ಅಖಿಲ. ಕೇಳುಗರೆ, ಸದಾ ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೊಮ್ಮೆ ಇನ್ನೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.
1: Dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum dum d

ಜೋಡಿ ನಮ್ಮ ಕೈ ಚಳಕ ಎಲ್ಲ ನೋಡಿ ನೋಡಿ ನೋಡಿ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ತಗ ತಗ ದುಮ್ ದುಮ್ ಬಲ್ಲು ಅಪರೂಪ ನಮ್ಮ ಜೋಡಿ ಜೋಡಿ ಜೋಡಿ

0: ಸಂಜೆಯೇಕೆ ನುಗ್ಗುಕ್ಕೆ ಇನ್ನು ಧೈರ್ಯ ಬೇಕೆ
1: ಬಾಸೋಣವೇನು ಹೇಳು ಪುಳ್ಳಪ್ಪ ಬಾಸು ಬಾಸು
0: ಚಚ್ಚೋಣವೇನು ಹೇಳು ಪುಳ್ಳಪ್ಪ
1: ಚಚ್ಚು ಚಚ್ಚು ಬಾಸೋಣವೇನು ಹೇಳು ಪುಳ್ಳಪ್ಪ ಬಾಸು ಬಾಸು ಚಚ್ಚೋಣ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 11 ಗಂಟೆ.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
4: 8700014242.

0: ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 11:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುವವು.
1: ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು 2026 ಎರಡನೇ ರಕ್ಷಣಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾರತದ ಸಶಸ್ತ ಪಡೆಗಳು ಪೊಲೀಸ್ ಪಡೆಗಳಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. 1994 ಯಮುನಾ ನದಿ ನೀರು ಹಂಚಿಕೆ ಒಪ್ಪಂದದ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜಸ್ಥಾನ ಮತ್ತು ಹರಿಯಾಣ ರಾಜ್ಯಗಳು ಪರಸ್ಪರ ಒಮ್ಮತಕ್ಕೆ ಬಂದಿದ್ದು ಇಂದು ನವದೆಹಲಿಯ ಕರ್ತವ್ಯ ಭವನದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ಸಿಆರ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಅಧಿಕೃತ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದೆ. ಅರುಣಾಚಲ ಪ್ರದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಗಾಯ್ ನದಿಯ ಮೇಲ್ಭಾಗದಲ್ಲಿ ತಾತ್ಕಾಲಿಕವಾಗಿ ನದಿಯ ಹರಿವು ತಡೆಯಲ್ಪಟ್ಟಿದ್ದು ಇದರಿಂದಾಗಿ ಅಸ್ಸಾಂನ ಧೇಮಾಜಿ ಜಿಲ್ಲೆಯಲ್ಲಿ ಭೀಕರ ಪ್ರವಾಹದ ಭೀತಿ ಎದುರಾಗಿದೆ. ಭಾರೀ ಮಳೆಯಿಂದಾಗಿ ಸಂಭವಿಸಿದ ಬೃಹತ್ ಭೂಕುಸಿತವೇ ಈ ನದಿಯ ನೀರು ಸ್ತಬ್ಧಗೊಳ್ಳಲು ಕಾರಣ ಎಂದು ನಂಬಲಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಎರಡು ದಿನಗಳ ಅಂತರ ವಿಭಾಗೀಯ ಸಾಂಸ್ಕೃತಿಕ ಉತ್ಸವ ಬಿಸಿಯೋತ್ಸವ 3.0ಗೆ ಇಂದು ಚಾಲನೆ ನೀಡಲಿದೆ. ಉತ್ಸವದ ಭಾಗವಾಗಿ ಸಂಗೀತ, ನೃತ್ಯ, ಚಿತ್ರಕಲೆ, ನಾಟಕ, ರಂಗೋಲಿ, ವಸ್ತ್ರವಿನ್ಯಾಸ ಪ್ರದರ್ಶನ ಸ್ಪರ್ಧೆಗಳು ನಡೆಯಲಿವೆ. ಬಾಗಲಕೋಟೆ ನವನಗರದ ಘಟಕ 2 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ ಮೇಟಿ ಲೋಕಾರ್ಪಣೆಗೊಳಿಸಿದರು. ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ಮುಳುಗಡೆಯಾದ ಸಂತ್ರಸ್ತರಿಗಾಗಿ ಘಟಕ 2 ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 64 ಅಂಕಗಳ ಇಳಿಕೆಯೊಂದಿಗೆ 77,048 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 17 ಅಂಕಗಳ ಏರಿಕೆಯ ನಂತರ 24,070 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 20 ಪೈಸೆ ಏರಿಕೆಯೊಂದಿಗೆ 94.25 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 11:04:36. ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳ ಸಮಯ. ಈ ಸೂಪರ್ ಹಿಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಗೀತೆಯನ್ನು ಕೇಳೋದಕ್ಕೆ ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿರಬೇಕು ಅನ್ನೋದೇ ಆಶಯ. ಇನ್ನು 25 ನಿಮಿಷಗಳ ಕಾಲ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನು ಕೇಳ್ತಾ ಸಾಕ್ತೀರಾ ಸ್ನೇಹಿತರೆ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಒಂದು ಸರಳ ವಿರಳ ಪ್ರೇಮ ಕತೆ. ಅರ್ಮಾನ್ ಮಲಿಕ್ ಅವರ ಗಾಯನ, ಸಿದ್ದು ಕೋಡಿಪುರ ಮತ್ತು ಸುನಿಯವರ ರಚನೆ, ವೀರ್ ಸಮರ್ಥ್ ಅವರ ಸಂಗೀತ.

ಸ್ಪರ್ಶ ಚಿತ್ರದ ಗೀತೆ ಇದು. ಹರಿಹರನ್ ಅವರ ಗಾಯನ, ಎಂ ಎನ್ ವ್ಯಾಸರಾವ್ ರಚನೆ, ಹಂಸಲೇಖ ಅವರ ಸಂಗೀತ.

ಅಂಜನಿ ಪುತ್ರ ಚಿತ್ರದ ಗೀತೆ ಇದು. ವಿಜಯ್ ಪ್ರಕಾಶ್, ಸುಪ್ರಿಯ ಲೋಹಿತ್ ಅವರ ಗಾಯನ, ರವಿ ಬಸ್ರೂರು ಅವರ ರಚನೆ ಮತ್ತು ಸಂಗೀತ.

ಕುಲ್ ಚಿತ್ರದ ಗೀತೆ ಇದು. ಸೋನು ನಿಗಮ್ ಅವರ ಗಾಯನ, ಕವಿರಾಜ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ಬಾಗರು ಚಿತ್ರದ ಗೀತೆ ಇದು. ಸಿದ್ಧಾರ್ಥ್ ಬೆಳ್ಮಣ್ಣವರ ಗಾಯನ, ಜೈನ್ ಕಾಯ್ಕಿಣಿಯವರ ರಚನೆ, ಚರಣ್ ರಾಜ್ ಅವರ ಸಂಗೀತ.

ಸಪ್ತಸಾಗರದ ಚೇಲೋ ಸೈಡಿಯ ಚಿತ್ರದ ಗೀತೆ, ಶ್ರೀಲಕ್ಷ್ಮಿ ಬೆಳ್ಮಣ್ಣವರ ಗಾಯನ, ನಾಗಾರ್ಜುನ ಶರ್ಮಾ ಅವರ ರಚನೆ, ಚರಣ್ ರಾಜ್ ಅವರ ಸಂಗೀತ.

0: ಕಾರ್ಯಕ್ರಮದ ಗೀತೆಗಳನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.
1: ಆಕಾಶವಾಣಿ ರಾಯಚೂರು FM ಕೇಂದ್ರ, ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 11:30.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242
3: 8700-01-4242.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ ಹೋಗುತ್ತಲಿದೆ 11:32. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಬಹುದು.

0: ಯಾಕೆ ನಿಂತಿದ್ದೀರಾ?
1: ನಂದು ಇವನು ನಾನು ಹೈಸ್ಕೂಲ್ ಇಂದ ಹೋಗೋ ಬರೋ ಫ್ರೆಂಡ್ಸ್.
2: ನೀನು ಹೋಗಲಿಕ್ಕೆ ಬಾಲು, ನಿಂಗೆ ನಿಜವಾಗ್ಲೂ ತುಂಬಾ ಅದೃಷ್ಟವಂತ.
1: ಲೋ ಹರೀಶ, ನಾಳೆ ನಮ್ಮ ಪಾರ್ಟಿಲಿ ನಿಂದೆ ಹಾಡ್ಕೊಣ.
3: ಎಲ್ಲ ನಗ್ನಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಯಾರಿದು, ಯಾವ ಚಿತ್ರದ್ದು ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಎಸ್, ನಿಮಗೆ ಸರಿಯಿದೆ, ಬಂಧನ ಚಿತ್ರದ ಒಂದು ಟ್ರ್ಯಾಕ್ ಇದು. ಅವರ ಮಾತುಗಳನ್ನು ಕೇಳಿದ್ರಿ, ಅಲ್ಲಿ ಸುಹಾಸಿನಿ ಅವರು, ವಿಷ್ಣುವರ್ಧನ್ ಅವರು, ಜೈ ಜಗದೀಶ್ ಅವರಿದ್ದರು. ಅಲ್ಲಿದ್ದಂತಹ ಬಾಲು, ಬಾಲು ಇಂದಿನ ಕಾರ್ಯಕ್ರಮದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದಾರೆ. ಅವರು ಇಂದು ಅವರ ಜನ್ಮದಿನ. ಮೊದಲನೇದಾಗಿ ಅವರಿಗೆ ಜೈ ಜಗದೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಅವರು ನೂರಾರು ಕಾಲ ಆಯುರ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಆಶಿಸ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಅವರ ಕುರಿತಾದ ಮಾತುಗಳೊಂದಿಗೆ ಸಾಗೋಣ. ನೀವು ಜೊತೆಲಿರ್ತೀರಲ್ವಾ? ಕೆಲವು ಸ್ನೇಹಿತರು ವಾಯ್ಸ್ ಕೇಳಿಸ್ತಾ ಇದ್ದಂಗೆ ಗೆಸ್ ಮಾಡಿ ಕಳಿಸಿದ್ರು. ಅವರ ಹೆಸರನ್ನು ಒಮ್ಮೆ ನೋಡ್ಬೋಣ. ಯಾರಿದು? ರತ್ನ ಅವರು ಬೆಂಗಳೂರಿನಿಂದ, ಹಾಗೆ ಮಾಲಾ ಮಾಚನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮಂಜುಳಾ ಶೇಖರ್ ಅವರು ಯಲಹಂಕದಿಂದ ಸಂದೇಶವನ್ನು ಕಳಿಸಿ ಗೆಸ್ ಮಾಡಿದರು. ಪ್ರವೀಣ್ ಹೊಸಕೋಟೆ ನವೋದಯ ನಗರ ಬೆಂಗಳೂರಿನಿಂದ ಸರಿಯಾದ ಗೆಸ್ಸನ್ನು ಮಾಡಿ ಸಂದೇಶವನ್ನು ಕಳಿಸಿದರು. ನಿಮ್ಮೆಲ್ಲರ ಗೆಸ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಅವರ ಗೀತೆಗಳನ್ನು ಕೇಳ್ತಾ ಸಾಗೋಣ. ಹಾಗೆ ಮಾತುಕತೆಯೆಲ್ಲ ಮುಂದುವರಿಯುತ್ತೆ.

ತುಂಬ ಸ್ಪೀಡಾಗಿ ಹೋಗ್ತಾ ಇದ್ದದ್ರಿಂದ ಜಯದೀಕ್ಷಿತ್ ಅವರು ಹೆದರ್ಕೊಂತಾರೆ, ಇಲ್ಲಪ್ಪ ನನ್ನ ಕೈಲಾಗಲ್ಲ, ನಾನು ಕಾರಲ್ಲಿ ಇಳಿದು ಬಸ್ಸಲ್ಲಿ ಬರ್ತೀನಿ, ನೀನು ಹೋಗು ಅಂದ್ಬಿಟ್ಟು ಅರ್ಧ ದಾರಿಯಲ್ಲಿ ಇಳ್ಕೊಂತಾರೆ. ಅಂಬರೀಷ್ ಅವರು ಪುಕ್ಲ ಅಂದ್ಬಿಟ್ಟು ರೇಗಿಸ್ಬಿಟ್ಟು ಹೋಗಿರ್ತಾರೆ. ಇದು ಅವರ ಮನಸ್ಸಲ್ಲಿರುತ್ತೆ, ಜಯದೀಕ್ಷಿತ್ ಅವರ ಮನಸ್ಸಲ್ಲಿ. ಏನು ಮಾಡಿದ್ರು ಅಂಬರೀಷ್ ಅವ್ರಿಗೆ ಅವರ ಅವ್ರದೇ ರೀತಿಯಲ್ಲಿ ಸಿಡನ್ನು ತೀರಿಸ್ಕೊಳಕ್ಕೆ ಅನ್ನೋದನ್ನು ಹೇಳ್ತೀನಿ. ಗೆಸ್ ಮಾಡ್ತೀರಿ ಏನು ಮಾಡಿದರು ಅವರು ಅಂತ. ಹಾಗೆ ಪುಟ್ಟಣ್ಣ ಕಣಗಲ್ ಅವರ ಎಲ್ಲ ಸಿನಿಮಾಗಳಲ್ಲೂ ಜಯದೀಕ್ಷಿತ್ ಅವರು ಆಗ ಕಾಣಿಸ್ಕೊತಾ ಇದ್ರು. ವಿಶೇಷವಾಗಿ ಪಡುವರಳ್ಳಿ ಪಾಂಡವರು ಹಾಗೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಗಳಲ್ಲಿನ ಪಾತ್ರಗಳು, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಲ್ಲಿನ ಪಾತ್ರಗಳಂತೂ ಅದ್ಭುತವಾದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಅವರು. ಪುಟ್ಟಣ್ಣ ಕಣಗಲ್ ಅವ್ರಿಗೆ ಜಯದೀಕ್ಷಿತ್ ಅವರು ಇರಲೇಬೇಕಾಗಿತ್ತು. ಹಾಗೆ ಅವರ ಮಾನಸ ಸರೋವರ ಚಿತ್ರದಲ್ಲೂ ಸಹ ಒಂದು ಪಾತ್ರವನ್ನು ಇವರು ನಿಭಾಯಿಸಿದ್ದಾರೆ. ಸುಂದರವಾದ ಮುಖ, ನಾಯಕನಾಗಬೇಕಾಗಿರುವಂತಹ ಮುಖ ಎಷ್ಟು ಸುಂದರವಾಗಿದ್ದಾರೆ ಅಂದರೆ ಈಗಲೂ ಸಹ ಅವರ ಮುಖದಲ್ಲಿರುವಂತಹ ಆ ಚಾರ್ಮ್ ಕಡಿಮೆ ಆಗಿಲ್ಲ. ಆದರೆ ಅವರು ಎಂತಹ ಶ್ರೇಷ್ಠ ನಟ ಅಂತ ಅಂದರೆ, ಅವರು ಏನಾದರೂ ಖಳನಟನ ಪಾತ್ರ ಮಾಡಿದ್ರೆ ಇವನಿಗಿಂತ ಕೆಟ್ಟವನು ಇರೋದಕ್ಕೆ ಸಾಧ್ಯನೇ ಇಲ್ಲವಪ್ಪ ಅನ್ನಷ್ಟು ಮಟ್ಟಿಗೆ ಅವರು ಅವರ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ರು. ಅಷ್ಟು ಸುಂದರವಾದ ಮುಖದಲ್ಲಿ ಇಂತಹ ಖಳನ ಪಾತ್ರವನ್ನು ನೋಡೋದಕ್ಕೆ ಹೇಗೆ ಸಾಧ್ಯ ಅಂತ ಅಂದರೆ, ಎಗೇನ್ ಒಬ್ಬ ಶ್ರೇಷ್ಠ ನಟನ ಒಂದು ನಟನ ಶೈಲಿ ಅದು ಅಂದರೆ ತಪ್ಪಾಗಲಾರದು. ಮುಂದೆ ಮತ್ತಷ್ಟು ಮಾತುಕತೆ ಇದೆ, ವಿಶೇಷವಾದ ಮಾತುಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೀನಿ ಈ ಒಂದು ಗೀತೆಯನ್ನು ಕೇಳಿ. ಹಾಗೆಯೇ ಅಂಬರೀಷ್ ಅವ್ರಿಗೆ ಏನು ಮಾಡಿದ್ರು ಇವರು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ. ಈ ಗೀತೆಯನ್ನು ಕೇಳಿ ಬನ್ನಿ.

ಹಿರಿಯ ನಟ ಜೈ ದೇಗ್ಜೀಶ್ ಅವರ ಜನ್ಮದಿನದ ಶುಭ ದಿನ ಎಂದು ಅವರ ಕುರಿತು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಈಗಾಗಲೇ ನಿಮಗೆ ಒಂದು ಮಾತನ್ನು ಹೇಳಿದ್ದೆ, ಅಂಬರೀಶ್ ಅವ್ರಿಗೆ ಇವರು ಏನು ಮಾಡಿದರು ಅಂತ. ಕನ್ನಡ ಚಿತ್ರರಂಗದಲ್ಲಿ ಪ್ರಾಯಶಃ ಲೈಸೆನ್ಸ್ಡ್ ಪೈಲಟ್ ಅಂತ ಯಾರಾದರೂ ಇದ್ದರೆ ಅದು ಕಂಪ್ಲೀಟ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಫ್ಲೈಟನ್ನು ಚಲಾಯಿಸೋಕ್ಕೆ ಬರ್ತಿದ್ದಂತಹ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ಜೈ ಜಗದೀಶ್ ಅವರು. ಅಂಬರೀಶ್ ಅವರೇನೋ ಭೂಮಿ ಮೇಲೆ ಕಾರನ್ನು ರಾಕೆಟ್ ಥರ ಫ್ಲೈಟ್ ಥರ ಓಡಿಸಿ ಜೈ ಜಗದೀಶ್ ಅವ್ರಿಗೆ ಎದುರಿಸಿದರೆ, ಅವರು ಫ್ಲೈಟನ್ನೇ ಫ್ಲೈಟ್ ಥರ ಓಡಿಸಿ ಅಂಬರೀಶ್ ಅವ್ರಿಗೆ ಎದುರಿಸಿದ್ರಂತೆ. ಒಮ್ಮೆ ಅವರು ಟ್ರೈನಿಂಗನ್ನು ತೆಗೆದುಕೊಳ್ತಿದ್ದಂಥ ಸಂದರ್ಭದಲ್ಲಿ ಅಂಬರೀಶ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಪಾ ನಾನು ಈ ರೀತಿಯಾಗಿ ಫ್ಲೈಟ್ ಓಡಿಸ್ತೀನಿ ನೋಡುವಂತೆ ಅಂದ್ಬಿಟ್ಟು. ಅಂಬರೀಶ್ ಅವರು ಏನಕ್ಕೂ ಕೇರ್ ಮಾಡ್ತಿರಲಿಲ್ಲ, ಸರಿ ನಡಿ ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾರೆ. ಒಮ್ಮೆ ಹಾಗೆ ಫ್ಲೈಟಲ್ಲಿ ಹೋಗ್ತಾ ಗೊತ್ತಲ್ಲ ಫ್ಲೈಟ್ ಅವರೆಲ್ಲ ಹೇಗೆಲ್ಲ ಪೈಲಟ್ಗಳು ಹೇಗೆಲ್ಲ ಓಡಿಸ್ತಾರೆ ಅಂತ ಒಂದಷ್ಟು ಟ್ವಿಸ್ಟು ಟರ್ನ್ಸ್ ಎಲ್ಲ ಮಾಡಿದ ತಕ್ಷಣ ಅಂಬರೀಷ್ ಅವರು ಅಲ್ಲೇ ಎದುರುಕೊಂಡು, ಏ ನಿಲ್ಸ್ಬಿಡಪ್ಪ ನನ್ನ ಕೈಲಿ ಆಗಲ್ಲ ಇನ್ನು ಅಂತ ಹೇಳಿ ಕೆಳಗಡೆ ಇಳಿದು ಹೋಗ್ಬಿಟ್ರಂತೆ. ಆ ರೀತಿಯಾಗಿ ಅಂಬರೀಷ್ ಅವರನ್ನು ಇವರು ಮೊದಲನೇ ಬಾರಿ ಒಮ್ಮೆ ಎದುರಿಸಿದ್ರು ಅಂದರೆ ಈ ಥರ ಇನ್ಯಾರೂ ಇಲ್ಲ ಅಂದರೆ ತಪ್ಪಾಗಲಾರ್ದು. ಹಾಗೆ ಇವರು ಎಷ್ಟು ಉತ್ತಮ ನಟ ಅನ್ನೋದಕ್ಕೆ ಅಂಬರೀಷ್ ಅವರಿಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಅವರ ಕುರಿತು ನಾವು ಒಂದು ಸಾಧಕರಿಗೆ ಸನ್ಮಾನ ಮಾಡುವ ಮತ್ತು ಅವರ ಲೈಫನ್ನು ಅವರೇ ತಿರುಗಿ ನೋಡುವಂತಹ ಕಾರ್ಯಕ್ರಮದಲ್ಲಿ ಅವರ ಕುರಿತು ಮಾತನಾಡುವಾಗ ಇವರು ಬಂದು ಅಂಬರೀಷ್ ಅವ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾರೆ. ಬಿಕಾಸ್ ಇಬ್ಬರು ಮೈಸೂರು ಹುಡುಗರು, ಮೈಸೂರು ಕಾಲೇಜಲ್ಲೇ ಓದಿದಂಥವ್ರು ಮತ್ತು ಹಾಗೆ ಪ್ರಖ್ಯಾತಿ ಕುಖ್ಯಾತಿ ಎರಡನ್ನೂ ಪಡ್ಕೊಂಡಿದ್ದಂಥವ್ರು ಅವರು ಅಂಬರೀಷ್ ಅವ್ರ ಬಗ್ಗೆ ಫೀಡ್ಬ್ಯಾಕನ್ನು ಕೊಡುವಾಗ ಅವರ ನೆನಪುಗಳನ್ನು ಹಂಚಿಕೊಳ್ಳುವಾಗ ಅಂಬರೀಷ್ ಅವರು ಹೇಳ್ತಾರೆ, ಇವನು ಬಂದು ಕೂರಿಸಿ, ಇವನು ಕೂರಿಸಿದಾಗ ನಾನು ಇವನ ಬಗ್ಗೆ ಹೇಳ್ತೀನಿ ಅಂತ. ಅವರು ಸಾಧಕರು ಅನ್ನೋದಕ್ಕೆ ಅಂಬರೀಷ್ ಅವರ ಆ ಮಾತುಗಳೇ ಸಾಕ್ಷಿಯಾಗಿತ್ತು. ಮುಂದೆ ಅವರು ಅದೇ ಕುರ್ಚಿಯ ಮೇಲೆ ಕೂರ್ತಾರೆ, ಅದು ಮುಂದಿನ ವಿಷಯ. ಆದರೆ ಅಂಬರೀಷ್ ಅವರು ಅವಾಗ ಹೇಳಿದರು ಅವರ ಸಾಧನೆ ಏನು ಅಂತ. ಬಿಕಾಸ್ ಜೈ ಜಗದೀಶ್ ಅವರು ಮಾಡಿರುವಂಥ ಪಾತ್ರಗಳಿದ್ದಾವಲ್ಲ, ಒಂದೆರಡು ಪಾತ್ರಗಳಲ್ಲ, ತುಂಬಾ ಎಲ್ಲ ಕನ್ನಡದ ಶ್ರೇಷ್ಠ ಎಲ್ಲ ನಟರುಗಳ ಜೊತೆ ಇವರು ಅಭಿನಯ ಮಾಡಿದ್ದಾರೆ. ರಾಜ್ಕುಮಾರ್ ಅವ್ರ ಜೊತೆ ಗುರಿ ಆಗ್ಬೋದು, ವಿಷ್ಣುವರ್ಧನ್ ಅವ್ರ ಜೊತೆ ಬಂಧನ ಆಗ್ಬೋದು, ಅಂಬರೀಷ್, ಶಂಕರ್ ನಾಗ್, ಆಗಿನ ಎಲ್ಲ ಮೇರು ನಟರು, ಈಗಿನ ಎಲ್ಲ ಮೇರು ನಟರು, ಇವರೆಲ್ಲರ ಜೊತೆ ನಟನೆಯನ್ನು ಮಾಡಿದಂಥ ಏಕೈಕ ನಟ ನಮ್ಮ ಜೈ ಜಗದೀಶ್ ಅವರು. ಅವ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಇದೆ, ಮಾತನಾಡೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದಿನ ಗೀತೆ ಯಾವುದು ಅಂತ ವೆಯ್ಟ್ ಮಾಡ್ತಿದ್ದೀರಲ್ವ, ಒಂದು ಎವರ್ ಗ್ರೀನ್ ಸಾಂಗನ್ನು ಕೇಳೋಣ. ಈ ಗೀತೆಯನ್ನು ಕೇಳಿ ಅವರ ಕುರಿತಾದ ಅವರ ಮಾತುಗಳಲ್ಲಿ ಮತ್ತಷ್ಟು ಧರಣಿ ಮಂಡಲ ಮಧ್ಯದೊಳಗೆ ಆ ಚಿತ್ರದ ಕುರಿತು ಅದರಲ್ಲಿರುವಂಥ ಅವರ ಮಾತುಗಳನ್ನು ನಿಮಗೆ ಕೇಳಿಸ್ತೀನಿ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನದು ಭಾರತೀಯ ಆಕಾಶವಾಣಿ ಕನ್ನಡ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಜೈ ಜಗದೀಶ್ ಅವರ ಕುರಿತು ಮಾತನಾಡ್ತಿದ್ದೀವಿ. ಅವರ ಜನ್ಮದಿನ ಎಂದು ಅವರು ಸಿನಿಮಾ ರಂಗಕ್ಕೆ ಬಂದು ಈಗಾಗಲೇ 50 ವಸಂತಗಳನ್ನು ಪೂರೈಸಿದ್ದಾರೆ. ನೋಡಿ, 50 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಇರೋದು ಅಂತಹ ಸುಲಭದ ಕೆಲಸವಲ್ಲ. ಫಲಿತಾಂಶ ಸಿನಿಮಾದ ಮೂಲಕ ಅವರ ಸಿನಿ ಜರ್ನಿ 1976 ಆರಂಭ ಆಯಿತು. 1981 ಬರೋಷ್ಟರಲ್ಲಿ ಅವರು ನಾಯಕ ನಟರಾಗಿ ಗುರುತಿಸ್ಕೊತಾರೆ ಗಾಳಿ ಮತ್ತು ಚಿತ್ರದಲ್ಲಿ. ಯಾಕಂದರೆ ಮುಖ, ಅಭಿನಯ ಇವೆಲ್ಲವೂ ಸಹ ನಾಯಕನಿಗಿರಬೇಕಾದ ಎಲ್ಲ ಗುಣಗಳು, ಎತ್ತರ, ಸೌಂದರ್ಯ ಎಲ್ಲವೂ ಸಹ ಸುಂದರವಾಗಿದ್ದಂತಹ ನಟ. ಅವರ ಹೇರ್ ಸ್ಟೈಲ್ ಕೂಡ ಒಂದು ತುಂಬಾ ಸುಂದರವಾದ ಹೇರ್ ಸ್ಟೈಲ್ ಇರುವಂತಹ ನಟ. ಪುಟ್ಟಣ ಕಣಗಲ್ ಅವರ ನೆಚ್ಚಿನ ನಟ. ಅವರ ಸಿನಿಮಾಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದ್ದೆ ನಿಮಗೆ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಲ್ಲಿ ಅವರ ಅಭಿನಯ ಇದೆಯಲ್ಲ, ಅದು ದಳವಾಯಿ ಅನ್ನುವಂಥ ಪಾತ್ರ, ಅದ್ಭುತವಾದ ಅಭಿನಯ. ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗಿದೆಯಪ್ಪ ಅಂತ ಅಂದರೆ, ಧರಣಿ ಮಂಡಲ ಮಧ್ಯದೊಳಗೆ ಒಂದು ಕ್ಷಣ ಸ್ಟನ್ ಮಾಡುತ್ತೆ. ಅದು ಬಿಕಾಸ್ ಆಫ್ ಒಂದು ಪುಟ್ಟಣ ಕಣಗಲ್ ಅವರ ನಿರ್ದೇಶನ ಹಾಗೂ ನಮ್ಮ ಶ್ರೀನಾಥ್ ಅವರು, ಜಯ ಜಗದೀಶ್ ಅವರು ಹಾಗೆ ಚಂದ್ರಶೇಖರ್ ಅವರ ಅಭಿನಯ, ಜೊತೆಗೆ ವಿಜಯಲಕ್ಷ್ಮಿ ಸಿಂಗ್ ಮತ್ತು ಟಿ ಎನ್ ಸೀತಾರಾಮ್ ಅವರ ಅಭಿನಯ ಇದೆಯಲ್ಲ, ಇವೆಲ್ಲವೂ ಸಹ ಆ ಸಿನಿಮಾವನ್ನು ಸ್ಟನ್ ಮಾಡಿಬಿಡುತ್ತೆ. ಸಿನಿಮಾವನ್ನು ನೋಡುವಂಥವ್ರನ್ನ ಆ ಸಿನಿಮಾದ ಮಾತುಗಳನ್ನು ಕೇಳಿ ಬರೋಣ. ಬನ್ನಿ ಸ್ನೇಹಿತರೆ.
1: ದಳವ ಯಾರು?
2: ಮೀ
1: ಇಂಗ್ಲಿಷ್ ದಳವ. ಪಾಳೆಗಾರ?
2: ನಾನೇ ಪಾಳೆಗಾರ.
1: ಯಾವ ಊರ್ಗೋ? ನಿಮ್ ವಿಚಾರ ಎಲ್ಲ ಗೊತ್ತು. ನೀಲಾದೇವಿ ಕಾಗದ ಬರ್ದಿದ್ದಾರೆ. ರೀ ನಾಯಕ್ರೆ, ನೀವೇನೇನ್ ಕೆಲಸ ಕಲ್ತಿದ್ದೀರಿ?
3: ಬೇಕಾದ ಕಲ್ತಿದ್ದೀವಿ ಮಿಸ್ಟರ್ ರೆಡ್ಡಿ. ಒಂದೇ ಎರಡೇ ಹೇಳೋದ್ ಕಷ್ಟ.
1: ಅದೆಲ್ಲ ಆಮೇಲೆ ನೋಡೋಣ. ಮೊದಲು ನೀವು ಹೋಗಿ ನೀವ್ ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೊಂಡು ಬನ್ನಿ. ನರಸಿಂಹಪ್ಪ ಬಾಯ್, ಈ ಹುಡುಗನ ಕರ್ಕೊಂಡು ಹೋಗಿ ಮೇಸ್ತ್ರಿ ಮುನಿಯಪ್ಪ ಹತ್ರ ಬಿಟ್ಟು ಬಾ. ನಾನು ಅವನಿಗೆಲ್ಲ ಹೇಳಿದ್ದೀನಿ.
4: ರೆಡಿ ಅವರೇ, ನಾವ್ ಇಳ್ಕೊಳ್ಳೋದಲ್ಲಿ
5: ಬೆಟ್ಟದ ಮೇಲೆ ಒಂದ್ ಗೆಸ್ಟ್ ಹೌಸ್ ಇದೆಯಲ್ಲ, ಅಲ್ಲ ತುಂಬಾ ಚೆನ್ನಾಗಿದೆ. ಒಂದ್ ರೂಮ್ ಕೊಟ್ಟರೆ ಸಾಕು. 1 by 3.
1: ಮುನಿಯಪ್ಪ ನಿಮ್ಗೆಲ್ಲ ಏರ್ಪಾಡ್ ಮಾಡ್ತಾನೆ, ಹೋಗಿ.
0: ಮುಂದಿನ ದಿನಗಳಲ್ಲಿ ಅವರು ನಿರ್ಮಾಪಕರಾಗ್ತಾರೆ, ಹಾಗೆ ನಿರ್ದೇಶಕರು ಆಗ್ತಾರೆ. ಮದನ ಚಿತ್ರ ಅವರು ನಿರ್ದೇಶನ ಮಾಡಿದಂಥ ಒಂದು ಚಿತ್ರ.

ರಾಣಿ ಮಹಾರಾಣಿ ಚಿತ್ರದ ಮೂಲಕ ನಿರ್ಮಾಪಕರಾಗ್ತಾರೆ. ಈ ಸಾರ್ ಸೀರೀಸ್ ಅಂತಹ ಕುರಿಗಳು, ಕೋತಿಗಳು, ಕತ್ತೆಗಳು ಅನ್ನುವಂತಹ ಒಂದು ಸೂಪರ್ ಹಿಟ್ ಚಿತ್ರಗಳಿಗೆ ನಿರ್ಮಾಪಕರಾಗ್ತಾರೆ. ಮದನ ಚಿತ್ರದ ಮೂಲಕ ನಿರ್ದೇಶಕರು ಸಹ ಆದರು ಅಂತ ಈಗಾಗಲೇ ತಿಳಿಸಿದೆ. ಒಂದು ಈ ಚಿತ್ರರಂಗದ ಎಲ್ಲ ಝೋನಲ್ಲೂ ಕೆಲಸ ಮಾಡಿರುವಂಥ ಒಬ್ಬರು ಅದ್ಭುತವಾದ ನಟ ನಮ್ಮ ಜಯಜಗದೀಶ್ ಅವರು. ಅವರ ನಿರ್ಮಾಣದ ಮತ್ತೊಂದು ಚಿತ್ರ ಭೂಮಿತಾಯಿಯ ಚೊಚ್ಚಲ ಮಗ. ರೈತರ ಸಮಸ್ಯೆಗಳನ್ನು ಅದ್ಭುತವಾಗಿ, ನೀರಿನ ಸಮಸ್ಯೆಯನ್ನು ಅದ್ಭುತವಾಗಿ ತೋರಿಸಿರುವಂಥ, ರಾಜಕೀಯ ಪರಿಸ್ಥಿತಿಗಳನ್ನು ಅದ್ಭುತವಾಗಿ ತೋರಿಸಿರುವಂಥ ಚಿತ್ರ ಇದು.

ಇಂದಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಜಯಜಗದೀಶ್ ಅವರ ಜನ್ಮದಿನದ ವಿಶೇಷದಲ್ಲಿ ಮಾತನಾಡ್ತಿದ್ದೆ ಸ್ನೇಹಿತರೆ. ಧರಣಿ ಮಂಡಲ ಮಧ್ಯದೊಳಗೆ ಆ ಸಿನಿಮಾದ ಬಗ್ಗೆ ಮತ್ತೆ ಹೇಳ್ತಾ ಇರ್ತೀನಿ, ಯಾಕಂದರೆ ಅಷ್ಟು ಸುಂದರವಾದ ಅಭಿನಯ, ಹಾಗೆ ಮಾನಸ ಸರೋವರದಲ್ಲೂ ಸಹ, ಹಾಗೆ ಯಾವುದೇ ಪಾತ್ರಗಳನ್ನು ನಿಭಾಯಿಸೋದಕ್ಕೆ ಅವರನ್ನು ಬಿಟ್ಟರೆ ಇಲ್ಲ. ಒಮ್ಮೆ ಜಯಜಗದೀಶ್ ಅವರು ಆ ಪಾತ್ರವನ್ನು ಮಾಡಿದ್ರು ಅಂತ ಅಂದರೆ ಆ ಪಾತ್ರವನ್ನು ಇನ್ನೊಬ್ಬರು ಮಾಡೋದು ತುಂಬಾ ಕಷ್ಟ. ಹೇಗೆ ಶಿವರಾಜ್ಕುಮಾರ್ ಅವರ ಅಭಿನಯದ ಕೆಲವು ಪಾತ್ರಗಳನ್ನು ಬೇರೆಯವರು ಮಾಡಿದ್ರೆ ಸೋಲ್ತಾರೋ, ಹಾಗೆಯೇ ಜಯಜಗದೀಶ್ ಅವರ ಅಭಿನಯದ ಪಾತ್ರಗಳನ್ನು ಬೇರೆ ನಟರು ಮಾಡಿದ್ರೆ ಸೋಲ್ತಾರೆ ಅಂದರೆ ತಪ್ಪಾಗಲಾರದು. ಅಂತಹ ಒಬ್ಬರು ಶ್ರೇಷ್ಠವಾದ ನಟ ನಮ್ಮ ಜಯಜಗದೀಶ್ ಅವರು.

0: ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು.
1: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟ ಜೈ ಜಗದೀಶ್ ಅವರ ಕುರಿತು ಮಾತನಾಡ್ತಿದ್ವಿ. ಅವರ ಜನ್ಮದಿನ ಎಂದು ಅವರು ನಾಯಕರಾಗಿ ಕೆಲವೇ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದು, ಎರಡನೇ ನಾಯಕರಾಗಿ, ಖಳನಾಯಕನಾಗಿ, ಯಾವುದೇ ಪೋಷಕ ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಅವರಿಗೆ ವಹಿಸಿದಂಥ ಎಲ್ಲ ಪಾತ್ರಗಳನ್ನು ಅತ್ಯದ್ಭುತವಾಗಿ ನಿರ್ವಹಿಸಿದಂಥ ಏಕೈಕ ನಟ ನಮ್ಮ ಜೈ ಜಗದೀಶ್ ಅವರು. ಅವರು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅರ್ಧ ಗಂಟೆ ಸಾಲೋದಿಲ್ಲ ಅಂತ ನಿಮಗೂ ಗೊತ್ತು. ಸಾಕಷ್ಟು ಎಷ್ಟು ಮಾತನಾಡಿದ್ರು ಮುಗಿಯದಂಥ ಒಬ್ಬರು ನಟ. ಅವರ ಶ್ರೇಯಸ್ಸು ಮತ್ತಷ್ಟು ಹೆಚ್ಚಲಿ. ಅವರಿಗೆ ಈಗಾಗಲೇ ಹೇಳಿದಾಗಿನ ಆಯುರ ಆರೋಗ್ಯ ಕೊಟ್ಟು ದೇವರು ಅವರನ್ನು ಚೆನ್ನಾಗಿರಲಿ. ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇನ್ನು ಇದಾಗಿತ್ತು ಇಂದಿನ ಕಲಾಭಾರತಿ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ದೀನಿ ಸ್ನೇಹಿತರೆ, ಖಂಡಿತ ನಾನು ಓದ್ತೀನಿ, ಕೇಳ್ತಾನೆ ಇರಿ.
2: ರಾಜ್ಯಾದ್ಯಂತ ಖೇತ್ ಬಚಾವೋ ಆಂದೋಲನ ಆಯೋಜಿಸಲಾಗಿದೆ. ದೀರ್ಘಕಾಲಿಕ ಸುಸ್ಥಿರ ಕೃಷಿ ಹಾಗೂ ಮಣ್ಣಿನ ಆರೋಗ್ಯ ಸಂರಕ್ಷಣೆಯ ಅಭಿಯಾನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ತಿಂಗಳ 1ರಂದು ಮಧ್ಯಪ್ರದೇಶದ ರಾಮಸಿಯಾ ಗ್ರಾಮದಲ್ಲಿ ಉದ್ಘಾಟಿಸಿದ್ದರು. ಈ ಅಭಿಯಾನ ನಾಳೆ ಕೊನೆಗೊಳ್ಳಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ಅಧಿಕಾರಿ ಹಾಗೂ ವಿಜ್ಞಾನಿಗಳ ಮೂಲಕ ಕೇಂದ್ರ ಸರ್ಕಾರದ ಕೃಷಿಪರ ಯೋಜನೆಗಳು, ವಿಮೆ ಸೌಲಭ್ಯಗಳು ಹಾಗೂ ಮಣ್ಣಿನ ಆರೋಗ್ಯ ಸೇರಿದಂತೆ ಸೂಕ್ತ ರಸಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ ನೀಡಿದರು. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು, ಉತ್ತಂಗಿ, ಮೈಲಾರ, ಮಗಳ ಇಟಗಿ ಸೇರಿದಂತೆ ಒಟ್ಟು 25 ಗ್ರಾಮ ಪಂಚಾಯಿತಿಗಳಲ್ಲಿ ಆಯೋಜಿತ ಖೇತ್ ಬಚಾವೋ ಅಭಿಯಾನದಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಅಭಿಯಾನದ ಪ್ರಯೋಜನ ಪಡೆದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೂವಿನ ಹಡಗಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಕೆಟಿ ಮಂಜುನಾಥ್.
3: ಹೂವಿನ ಹಡಗಲಿಯಲ್ಲಿ ಖೇತ್ ಬಚಾವೋ ಆಂದೋಲನವನ್ನು ನಾವು ಮಾಡಿದ್ದು, ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯತಿಗಳಲ್ಲಿ ರೈತ ಬಾಂಧವರಿಗೆ ಮೊದಲನೆಯದಾಗಿ ಮಣ್ಣಿನ ಆರೋಗ್ಯ ಮತ್ತು ಪೋಷಕಾಂಶ ನಿರ್ವಹಣೆಯ ಬಗ್ಗೆ ವಿಸ್ತೃತವಾಗಿ ಕೃಷಿ ವಿಜ್ಞಾನಿಗಳಿಂದ ತಿಳಿಸಲಾಯಿತು. ನಂತರ ರಾಷ್ಟ್ರೀಯ ಅಭಿಯಾನಗಳ ಪ್ರಚಾರಗಳನ್ನ, ದ್ವಿದಳ ಧಾನ್ಯಗಳ ಆತ್ಮ ನಿರ್ಭರ ಅಭಿಯಾನ ಮತ್ತೆ ಖಾದ್ಯ ತೈಲ ಎಣ್ಣೆ ಕಾಳುಗಳ ಅಭಿಯಾನ ಆಗಿರಬಹುದು ಮತ್ತು ಸರ್ಕಾರಿ ಯೋಜನೆಗಳ ಸಿಎಂ ಕಿಸಾನ್ ಮುಂತಾದ ಯೋಜನೆಗಳ ಬಗ್ಗೆ ತಿಳಿಸಲಾಯಿತು. ಯೂರಿಯಾ, ಡಿಎಪಿ ಗೊಬ್ಬರಗಳ ಆನ್ಲೈನ್ ವಿತರಣಾ ವ್ಯವಸ್ಥೆ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಈ ಎಲ್ಲ ವಿಷಯಗಳನ್ನು ನಮ್ಮ ತಾಲೂಕಿನ 25 ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ.
2: ಇಂದು ರೈತಾಪಿ ವರ್ಗದ ಮೊದಲ ಹಬ್ಬ ಕಾರ ಹುಣ್ಣಿಮೆ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 300 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮೇಲ್ಸೇತುವೆ 7 ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರ ಅನುಮೋದಿಸಿದೆ. ಅನುದಾನ ಮಂಜೂರಾಗಿದ್ದು ಶೀಘ್ರ ಎಲ್ಲ ಕಾಮಗಾರಿಗಳು ಆರಂಭವಾಗಲಿವೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೇಂದ್ರ ಭೂಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಸಹಕಾರದಲ್ಲಿ 20,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹೆದ್ದಾರಿ ಮತ್ತು ರೈಲ್ವೆ ಕಾಮಗಾರಿಗಳಿಗೆ ಅನುದಾನ ದೊರಕಿದ್ದು ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಪಥದಲ್ಲಿ ಮುನ್ನುಗ್ಗುತ್ತಿದೆ ಎಂದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ನಾಳೆಯಿಂದ ಜುಲೈ 29ರವರೆಗೆ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಪ್ರೀಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 6 ಮತದಾರರ ನೋಂದಣಾಧಿಕಾರಿಗಳು, 12 ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು, 1,445 ಮತಗಟ್ಟೆ ಮಟ್ಟದ ಅಧಿಕಾರಿ ಬಿಎಲ್ಒಗಳು ಹಾಗೂ 144 ಬಿಎಲ್ಒ ಮೇಲ್ವಿಚಾರಕರನ್ನು ನೇಮಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ಬೆನ್ನಲ್ಲೇ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಒಟ್ಟು 72,186 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಕಲ್ಯಾಣ ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 32,177 ಹುದ್ದೆಗಳು ಭರ್ತಿಯಾಗಲಿವೆ ಎಂದು ಮುಖ್ಯಮಂತ್ರಿಯವರು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಬಾಗಲಕೋಟೆ ನವನಗರದ ಘಟಕ ಎರಡರಲ್ಲಿ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾದ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ಲೋಕಾರ್ಪಣೆಗೊಳಿಸಿದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮರ್ಪಕ ಸರಬರಾಜು ಆಗಬೇಕು, ಮೇವು ಬಿತ್ತನೆ ಬೀಜಗಳ ಪೂರೈಕೆಗೆ ಯಾವುದೇ ಸಮಸ್ಯೆ ಉಂಟಾಗದಂತೆ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು ಕನ್ನಡ ಕಾವ್ಯಲೋಕದ ಮುಕುಟಮಣಿಯಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದ್ದರು ಎಂದು ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಕುಂ ವೀರಭದ್ರಪ್ಪ ಹೇಳಿದರು. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ಆಯೋಜಿತ ನಾಡೋಜ ಚನ್ನವೀರ ಕಣವಿ ಮತ್ತು ಶಾಂತಾದೇವಿ ಕಣವಿ ದತ್ತಿ ಅಂಗವಾಗಿ ಕಾವ್ಯ ಮತ್ತು ಕಥೆ ಸ್ಪರ್ಧೆಯ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ರಾಜ್ಯಾದ್ಯಂತ ಆಯೋಜನೆಗೊಂಡಿದೆ. ರಾಯಚೂರು ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 248,323 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
4: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮ. ನಂತರ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ. ಮೊದಲಿಗೆ ಕೇಳೋಣ ಪರಿಸರ ರಕ್ಷಣೆ ಹಾಗೂ ಮಹಿಳೆ ಮಾತನಾಡುತ್ತಾರೆ ದಾನೇಶ್ವರಿ ಸಾರಂಗಮಠ್ ಅವರು.
5: ಪರಿಸರ ಮಾಲಿನ್ಯ ಇಂದು ವ್ಯಕ್ತಿಯ ಒಂದು ಸಮಾಜ ಅಥವಾ ಒಂದು ರಾಷ್ಟ್ರದ ಸಮಸ್ಯೆಯಾಗಿಲ್ಲ, ವಿಶ್ವ ಸಮಸ್ಯೆಯಾಗಿ ಪರಿಣಮಿಸಿದೆ. ಪರಿಸರ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಇಡೀ ಜಗತ್ತು ಶುದ್ಧ ಗಾಳಿ ಕುಡಿಯುವ ನೀರು ಇಲ್ಲದೆ ನಾಶವಾಗುವ ಸಂದರ್ಭ ಬರಬಹುದಾಗಿದೆ. ಮಾನವನ ಅತಿ ಆಸೆಯಿಂದಾಗಿ ಇಂದು ವಾಯು ಜಲ ನೆಲ ಎಲ್ಲವೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಲಿನಗೊಂಡಿದೆ. ಅಭಿವೃದ್ಧಿಯ ನೆಪದಲ್ಲಿ ಪರಿಸರ ನಾಶವಾಗುತ್ತಿದೆ, ಭೂಮಿ ಸವೆಯುತ್ತಿದೆ, ಋತುಮಾನಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತಿದೆ, ಭೂಮಿಯ ಉಷ್ಣಾಂಶ ಹೆಚ್ಚುತ್ತಿದೆ, ಅರಣ್ಯಗಳು ನಾಶವಾಗುತ್ತಿವೆ. ಮಿತಿ ಮೀರಿದ ಭೋಗಲಾಲಸೆಗಾಗಿ ಸಂಪನ್ಮೂಲಗಳನ್ನು ಅತಿಯಾಗಿ ಬಳಸಿಕೊಳ್ಳುತ್ತಿರುವುದೇ ನಿಸರ್ಗದ ನಾಶಕ್ಕೆ ಕಾರಣವಾಗಿದೆ. ಜಗತ್ತು ಪರಿಸರ ಮಾಲಿನ್ಯದಿಂದಾಗಿ ಎಂಥ ಆಪತ್ತಿನಲ್ಲಿದೆ ಎನ್ನುವುದನ್ನು ಮರೆಮಾಚಿ ಅಭಿವೃದ್ಧಿಯನ್ನು ವೈಭವೀಕರಿಸುತ್ತಿದ್ದೇವೆ. ಕಾಡಿದ್ದರೆ ಮಾತ್ರ ನಾಡು, ಕಾಡುಗಳಿಂದಲೇ ಮನುಷ್ಯನ ನಾಗರಿಕತೆ ಬೆಳೆದಿದ್ದು ಮತ್ತು ಬೆಳೆಯುವುದು. ವೃಕ್ಷಗಳು ಭೂಲೋಕದ ಕಲ್ಪವೃಕ್ಷಗಳೆಂದು ಹೇಳಬಹುದು. ಮರಳಿಂದ ಮನುಷ್ಯ ಶುದ್ಧ ಗಾಳಿ, ಶುದ್ಧ ನೀರು, ಔಷಧಿ ಮೊದಲಾದ ಹಲವಾರು ಜೀವನಾವಶ್ಯಕ ವಸ್ತುಗಳನ್ನು ಪಡೆಯುತ್ತಿದ್ದಾನೆ. ಇಂದು ಪರಿಸರ ಪ್ರಜ್ಞೆಯ ಬಗ್ಗೆ ಭಾಷಣ, ಘೋಷಣೆ, ಮೆರವಣಿಗೆ ಮುಂತಾದವುಗಳನ್ನು ನಡೆಸುತ್ತಿದ್ದೇವೆ. ಆದರೆ ನಾವು ಒಂದು ಗಿಡವನ್ನು ನೆಟ್ಟು ಮರವನ್ನಾಗಿ ಬೆಳೆಸಿದ್ದೇವೆಯೇ ಎಂಬ ಪ್ರಶ್ನೆಗೆ ನಮ್ಮಲ್ಲಿ ಉತ್ತರ ಇಲ್ಲವಾಗಿದೆ. ಪರಿಸರ ಪ್ರಜ್ಞೆ ಎಂಬುದು ಪರಿಸರವಾದಿಗಳಿಗೆ, ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಮಾತ್ರ ಸಂಬಂಧಿಸಿದ ವಿಷಯವಲ್ಲ. ವಿಶ್ವದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಮೂಡಿ ಪರಿಸರವನ್ನು ಸಂರಕ್ಷಿಸಿ ಅದನ್ನು ಬೆಳೆಸುವುದು ಅವನ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಾಲು ಮರದ ತಿಮ್ಮಕ್ಕ ಜೀವಂತ ನಿದರ್ಶನ. ಅಜ್ಞಾತ ಕರ್ಮಯೋಗಿಯಾಗಿ ಈಕೆ ಮಾಗಡಿ ತಾಲೂಕಿನ ಹುಲಿಕಲ್ ಕುದೂರು ರಸ್ತೆಯಲ್ಲಿ 3 ಕಿಲೋಮೀಟರ್ ವರೆಗೂ ಎರಡೂ ಬದಿಯಲ್ಲಿ 284 ಆಲದ ಸಸಿಗಳನ್ನು ನೆಟ್ಟು ನಿತ್ಯ ನೀರು ಹೊತ್ತು ಬೆಳೆಸಿದ್ದಾಳೆ. ಪರಿಸರ ರಕ್ಷಣೆಯ ಕಾರ್ಯದಲ್ಲಿ ಈಕೆ ಆದರ್ಶಪ್ರಾಯವಾಗಿದ್ದಾಳೆ. ತಿಮ್ಮಕ್ಕ ಹುಟ್ಟಿದ ಸ್ಥಳ ಗುಬ್ಬಿ ಹೋಗಳ್ಳಿ ಸಮೀಪ ಕುಕ್ಕೇನಹಳ್ಳಿ. ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ಎಂಬ ದಂಪತಿಗಳಿಗೆ ಎರಡನೇ ಮಗಳಾಗಿ ಜನಿಸಿದ್ದ ತಿಮ್ಮಕ್ಕ ಮನೆಯಲ್ಲಿ ಕಡು ಬಡತನವಿದ್ದರೂ ಪರೋಪಕಾರ, ಕರುಣೆ, ಪ್ರೀತಿ, ಸಹಕಾರ ಈ ಉತ್ತಮ ಗುಣಗಳೆಲ್ಲವೂ ತಿಮ್ಮಕ್ಕನಲ್ಲಿ ತುಂಬಿದ್ದವು. ತಿಮ್ಮಕ್ಕನಿಗೆ ವಿವಾಹವಾಯಿತು. ಕೈ ಹಿಡಿದ ಬಿಕ್ಕಲು ಚಿಕ್ಕಯ್ಯ ಗುಣವಂತನಾಗಿದ್ದ. ಕೂಲಿ ಮಾಡಿ ಸಂಸಾರ ನಿರ್ವಹಿಸಬೇಕಾಗಿತ್ತು. ತಿಮ್ಮಕ್ಕ ಅನ್ಯರ ಹೊಲಗದ್ದೆಗಳಲ್ಲಿ ಪೈರು ನಾಟಿ ಮಾಡುವುದು, ಕಳೆ ಕೀಳುವುದು ಮಾಡಿ ದಿನಗೂಲಿ ಸಂಪಾದಿಸುತ್ತಿದ್ದಳು. ಈ ದಂಪತಿಗಳಿಗೆ ಎಷ್ಟು ಕಾಲಾದರೂ ಮಕ್ಕಳಾಗಲಿಲ್ಲ. ಈ ಕೊರತೆ ಅವರನ್ನು ವ್ಯಥೆಗೆ ಈಡು ಮಾಡಿತ್ತು. ಆಗ ಗಂಡ ಹೆಂಡತಿಯರಿಬ್ಬರಿಗೆ ಬಂದ ವಿಷಯವೆಂದರೆ ಗಿಡಮರಗಳನ್ನು ಬೆಳೆಸಿ ರಕ್ಷಿಸುವುದೇ ತಮ್ಮ ಗುರಿಯಾಗಬೇಕೆಂದು ತೀರ್ಮಾನಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿಗೆ ಹೋಗುವ 3 ಕಿಲೋಮೀಟರ್ ರಸ್ತೆಯ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಹೆಮ್ಮರವಾಗಿ ನಿಂತಿರುವ 284 ಮರಗಳು ಬಿಕ್ಕಲು ಚಿಕ್ಕಯ್ಯ ಹಾಗೂ ತಿಮ್ಮಕ್ಕ ಪ್ರೀತಿಯಿಂದ ನೆಟ್ಟು ನೀರೆರೆದು ಪೋಷಿಸಿದ ಮಕ್ಕಳು. ಅವರ ಪಾಲಿಗೆ ಸಂತಾನವಿಲ್ಲದ ಕೊರತೆಯನ್ನು ನೀಗಿಸಿ ತಾವು ಪೋಷಿಸಿದ ಮರಗಳೇ ತಮ್ಮ ಪ್ರೀತಿಯ ಮಕ್ಕಳೆಂದು ಭಾವಿಸಿ ಸಂಭ್ರಮಿಸಿದರು. 3 ಕಿಲೋಮೀಟರ್ ದೂರದಿಂದ ನೀರು ತಂದು ಹಾಕಿದ್ದಾರೆ. ಈಚಲು ಕಡ್ಡಿಯನ್ನು ಸೀಳಿ ಗಿಡಗಳ ಸುತ್ತ ಬೇಲಿ ಹಾಕಿ 10 ವರ್ಷಗಳ ಕಾಲ ನಿರಂತರವಾಗಿ ಗಿಡಗಳನ್ನು ಕಾಪಾಡಿದರು. ಇವರ ಅಪಾರ ಶ್ರಮದಿಂದಾಗಿ ಗಿಡಗಳು ಬೆಳೆದು ಹೆಮ್ಮರಗಳಾಗಿ ನಿಂತಾಗ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡರು. ಮಕ್ಕ ದಂಪತಿಗಳು ಯಾರ ನೆರವು ಪ್ರೋತ್ಸಾಹಗಳಿಲ್ಲದೆ ಸ್ವಯಂ ಪ್ರೇರಣೆಯಿಂದ ಪವಿತ್ರವಾದ ಪರಿಸರ ಸೇವೆಯನ್ನು ಕೈಗೊಂಡು ಸಮಾಜಕ್ಕೆ ಅತ್ಯಮೂಲ್ಯ ಕಾಣಿಕೆ ನೀಡಿದ್ದಾರೆ. ಇವರ ಈ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ಸರ್ವಕಾಲಕ್ಕೂ ಆದರ್ಶಪ್ರಾಯವಾಗಿದೆ. ತಿಮ್ಮಕ್ಕನ ಅಮೂಲ್ಯ ಸೇವೆಯನ್ನು ಗುರುತಿಸಿ ಈಕೆಗೆ ಅನೇಕ ಸನ್ಮಾನ ಪ್ರಶಸ್ತಿಗಳು ಲಭಿಸಿವೆ. ಪಂಪಾವತಿ ಪರಿಸರ ಪ್ರಶಸ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ, ಮಾಗಡಿ ವ್ಯಕ್ತಿ ಪ್ರಶಸ್ತಿ, ಶ್ರೀ ಮಾತಾ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪುರಸ್ಕಾರ, ಎಚ್ ಹೊನ್ನಯ್ಯ ಸಮಾಜ ಸೇವಾ ಪ್ರಶಸ್ತಿ, ಕರ್ನಾಟಕ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ಸಾಧನಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಈಕೆಗೆ ಲಭಿಸಿವೆ. ಆಕಾಶವಾಣಿ ದೂರದರ್ಶನಗಳು ತಿಮ್ಮಕ್ಕನ ಸಂದರ್ಶನ ಪಡೆದು ಸಾಕ್ಷ್ಯಚಿತ್ರಗಳನ್ನು ನಿರ್ಮಿಸಿವೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೃಕ್ಷ ಮಾತೆ, ಪರಿಸರ ಪ್ರೇಮಿ, ಪ್ರಕೃತಿ ಮಾತೆ ಮೊದಲಾದ ಬಿರುದುಗಳಿಗೆ ಭಾಜನರಾದ ಸಾಲುಮರದ ತಿಮ್ಮಕ್ಕ ಮಾಡಿರುವ ಅದ್ಭುತ ಸಾಧನೆ ಆ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಬ್ಬರೂ ಮರ ಬೆಳೆಸುವುದನ್ನು ಪವಿತ್ರ ಕಾಯಕವನ್ನಾಗಿ ಮಾಡಿಕೊಂಡಾಗ ಪರಿಸರ ರಕ್ಷಣೆಯಾಗಿ ಜೀವ ವೈವಿಧ್ಯ ಉಳಿಯುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕನಿಷ್ಠ 1 ಗಿಡ ನೆಟ್ಟು ಬೆಳೆಸಬೇಕೆಂದು ಸಾಲುಮರದ ತಿಮ್ಮಕ್ಕ ಸಂದೇಶ ನೀಡಿದ್ದಾರೆ. ರೈಟ್ ಟು ಲವ್ಲಿಹುಡ್ ಪ್ರಶಸ್ತಿ ಪಡೆದ ದಿಟ್ಟ ಹೋರಾಟಗಾರ್ತಿ ವಂದನಾ ಶಿವ ಚಿಪ್ಕೋ ಚಳವಳಿಯಲ್ಲಿ ಭಾಗವಹಿಸುವ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ದರು. ಬಡ ರೈತರ ಪರ ಹೋರಾಟ, ಪರಿಸರ ಸಂರಕ್ಷಣೆ, ವಿಶ್ವಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವ್ಯಾಪಾರ ನೀತಿಗಳ ವಿರುದ್ಧ ಹಾಗೂ ಮಾನವೀಯತೆ ಮರೆತು ಲಾಭವನ್ನೇ ಮುಖ್ಯ ಗುರಿಯಾಗಿರಿಸಿ ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ದನಿ ಎತ್ತಿದ ದಿಟ್ಟ ಮಹಿಳೆ ವಂದನಾ ಶಿವ. ವಂದನಾ ಶಿವ ಅವರು 1952 ನವೆಂಬರ್ 2 ಉತ್ತರಾಖಂಡದ ಡೆಹ್ರಾಡೂನಿನಲ್ಲಿ ಹುಟ್ಟಿದರು. ತಂದೆ ಅರಣ್ಯ ಸಂರಕ್ಷಣಾಧಿಕಾರಿ, ತಾಯಿ ಪರಿಸರದ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಶಾಶಿಕ್ಷಕಿ. ತಂದೆ ತಾಯಿಗಳ ಪರಿಸರ ಪ್ರೇಮ, ಹಿಮಾಲಯದ ನಿಸರ್ಗದ ರಮಣೀಯತೆ ಹಾಗೂ ಅಲ್ಲಿನ ವಿಸ್ಮಯ ಹುಟ್ಟಿಸುವ ಜೀವ ವೈವಿಧ್ಯ ಎಲ್ಲವೂ ವಂದನಾ ಶಿವ ಅವರ ಹೃದಯದಲ್ಲಿ ತುಂಬಿಕೊಂಡಿತ್ತು. ವಂದನಾ ಶಿವ ಭೌತಶಾಸ್ತ್ರದಲ್ಲಿ ಪದವಿ ಗಳಿಸಿ ಆ ಬಳಿಕ ಕೆನಡಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮುಂದುವರಿಸಿ ಸ್ನಾತಕೋತ್ತರ ಪದವಿ ಪಡೆದರು. ಭಾರತಕ್ಕೆ ಹಿಂದಿರುಗಿದ ಇವರು ಬೆಂಗಳೂರಿಗೆ ಬಂದು ಅಲ್ಲಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ರಕ್ಷಣೆಯ ಬಗ್ಗೆ ಸಂಶೋಧನೆ ನಡೆಸಿದರು. ಅವರು ಯಾವುದೇ ದೊಡ್ಡ ಉದ್ಯೋಗವನ್ನು ನಡೆಸಿಕೊಂಡು ಹೋಗದೆ ಸಮಾಜ ಸೇವೆಯನ್ನೇ ತಮ್ಮ ಜೀವನದ ಪರಮ ಗುರಿಯನ್ನಾಗಿ ಮಾಡಿಕೊಂಡರು. ಬೌದ್ಧಿಕ ಹಕ್ಕುಗಳು, ಜೀವ ವೈವಿಧ್ಯ, ಜೈವಿಕ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ವಂದನಾ ಶಿವ ಅವರು ರೈತರಲ್ಲಿ, ಜನತೆಯಲ್ಲಿ ಎಚ್ಚರ ಹುಟ್ಟಿಸಲು ಹೋರಾಟ ನಡೆಸಿದರು. ಕೃಷಿ ಮತ್ತು ಆಹಾರ ಕ್ಷೇತ್ರದಲ್ಲಾಗುತ್ತಿರುವ ಮಾರ್ಪಾಟುಗಳ ವಿರುದ್ಧ ದನಿ ಎತ್ತಿದರು. 1981 ಡೂನ್ ಕಣಿವೆಯ ಸುತ್ತಮುತ್ತ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆಯ ಕುರಿತು ವರದಿ ಸಲ್ಲಿಸಿದರು. ಇದು ಅವರು ಪರಿಸರದ ವಿರುದ್ಧ ನಡೆಸಿದ ಮೊದಲ ಹೋರಾಟವಾಗಿತ್ತು. ಅವರು ವಿಜ್ಞಾನ, ತಂತ್ರಜ್ಞಾನ ಮತ್ತು ಪರಿಸರ ಸಂಶೋಧನಾ ಪ್ರತಿಷ್ಠಾನವನ್ನು ಸ್ಥಾಪಿಸಿದರು. ಸಮೂಹದ ಪ್ರತಿನಿಧಿಗಳಲ್ಲಿ ಅವರು ತಜ್ಞರಾಗಿದ್ದರು. 1984 ಕರ್ನಾಟಕದಲ್ಲಿ ತೆರೆದೋರಿದ ಭೀಕರ ಕ್ಷಾಮ ಕಂಡ ಮೇಲೆ ನಮ್ಮಲ್ಲಿರುವ ವ್ಯವಸಾಯ ಪದ್ಧತಿಯೇ ನ್ಯೂನತೆಗಳಿಂದ ಕೂಡಿದೆ ಎಂದು ಅವರು ತಿಳಿಸಿದರು. ಅದೇ ವರ್ಷ ಪಂಜಾಬ್ನಲ್ಲಿಯೂ ಬರಗಾಲವಿದ್ದು ಜೊತೆಗೆ ಘರ್ಷಣೆ, ಹಿಂಸಾಚಾರ, ಭಯೋತ್ಪಾದನೆಗಳು ಹುಟ್ಟಿದ್ದವು. ಇವು ಹಸಿರು ಕ್ರಾಂತಿಗೆ ಅಡ್ಡ ಪರಿಣಾಮಗಳೆಂದು ಅವರು ವಾದಿಸಿದರು. ಕರ್ನಾಟಕ ಮತ್ತು ಪಂಜಾಬ್ ರಾಜ್ಯಗಳನ್ನು ಉದಾಹರಿಸಿ ಹಸಿರು ಕ್ರಾಂತಿಯ ಅಪಾಯವನ್ನು ವಿವರಿಸಿ ವಿಶ್ವಸಂಸ್ಥೆಯ ಮುಂದಿಟ್ಟರು. ಅಭಿವೃದ್ಧಿ ನೆಪದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚಾಗಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ರೈತರಿಂದ ಬೇಸಾಯದ ಯೋಗ್ಯ ಭೂಮಿಯನ್ನು ಇಟ್ಟುಕೊಳ್ಳುವ ಸಲುವಾಗಿ ವಹಿವಾಟು ನಡೆಸುವ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ ಧೀರ ಮಹಿಳೆ ವಂದನಾ ಶಿವ. ಇವರು ಜೀವ ವೈವಿಧ್ಯವನ್ನು ನಾಶಪಡಿಸುವುದನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಇದರಿಂದಾಗುವ ಅನಾಹುತಗಳನ್ನು ಮುಗ್ಧ ರೈತಾಪಿ ಜನರಿಗೆ ಉಂಟಾಗುವ ತೊಂದರೆಗಳನ್ನು ಅವರು ತಿಳಿಸಿದರು. ವಂದನಾ ಶಿವ ಅವರು ಜೀವ ವೈವಿಧ್ಯದ ಉಳಿವಿಗಾಗಿ ನಡೆಸಿದ ಹೋರಾಟಗಳು ಪ್ರಮುಖವಾಗಿವೆ. ಭಾರತ ಬೇಸಾಯ ಹಾಗೂ ಆಹಾರ ಪದ್ಧತಿಯ ಮೇಲೆ ಜಾಗತೀಕರಣದಿಂದ ಉಂಟಾದ ಬದಲಾವಣೆಗಳಿಂದ ಆದ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಚರ್ಚೆ ವಿಚಾರ ಸಂಕೀರ್ಣಗಳನ್ನು ನಡೆಸಿದರು. ವಂದನಾ ಶಿವ ಡೆಹರಾಡೂನಿನಲ್ಲಿ ನವಧಾನ್ಯ ಬೀಜ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಪೀಠಕ್ಕೆ ಸಂಬಂಧಿಸಿದ ಹೊಲದಲ್ಲಿ ಇಂದು 250 ಬಗೆಯ ಅಕ್ಕಿ ಮತ್ತು 800 ವಿವಿಧ ಸಸಿಗಳನ್ನು ಬೆಳೆಯಲಾಗುತ್ತಿದೆ. ಬೇಸಾಯಗಾರರು ಅಗತ್ಯವಾಗಿ ನೋಡಲೇಬೇಕಾದ ಸ್ಥಳವಾಗಿದೆ. ವಂದನಾ ಶಿವ ಅವರು ಬಂಜರು ಭೂಮಿಯಲ್ಲಿ ಈ ಪವಾಡವನ್ನು ಮಾಡಿ ತೋರಿದ್ದಾರೆ. ಇಂದು ಭಾರತದ 16 ರಾಜ್ಯಗಳಲ್ಲಿ ನವಧಾನ್ಯ ವಿಸ್ತರಿಸಿದೆ. 54 ಬೀಜ ಬ್ಯಾಂಕುಗಳ ಸ್ಥಾಪನೆಗೆ ನೆರವಾಗಿದೆ. ಬಿತ್ತನೆ ಬೀಜಗಳಲ್ಲಿ ಸ್ವಾವಲಂಬನೆ ಸಾಧಿಸಲು 500,000 ಹೆಚ್ಚು ಬೇಸಾಯಗಾರರಿಗೆ ತರಬೇತಿ ನೀಡಿದೆ. 1995 ಪೇಟೆಂಟ್ ಕಾಯ್ದೆ ಜಾರಿಗೆ ಬಂದ ಮೇಲೆ ರೈತರ ಬದುಕಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳಿಗೆ ವಂದನಾ ಶಿವ ಕೊಟ್ಟಿರುವ ಕಾರಣಗಳು ಚರ್ಚೆಗೆ ಅರ್ಹವಾಗಿವೆ. ಪೇಟೆಂಟ್ ಕಾಯ್ದೆಗಳು ಬೃಹತ್ ಕಂಪನಿಗಳಿಗೆ ಮಾತ್ರ ಸಹಾಯವಾಗಿದ್ದು ಸಾಮಾನ್ಯ ರೈತರಿಗೆ ಅವರಿಂದ ಯಾವ ಸಹಾಯವೂ ಇಲ್ಲವೆಂದು ಅವರು ತಿಳಿಸುತ್ತಾರೆ. ಇದರಿಂದಲೇ ರೈತರ ಆತ್ಮಹತ್ಯೆ ಹೆಚ್ಚಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕುಲಾಂತರಿ ತಳಿ ತಂತ್ರಜ್ಞಾನದ ವಿರುದ್ಧ ವಂದನಾ ಶಿವ ಅವರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ತಳಿ ತಂತ್ರಜ್ಞಾನ ಪರಿಸರ ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಬೀರುವ ಕೆಟ್ಟ ಪರಿಣಾಮಗಳನ್ನು ಜನತೆಗೆ ವಿವರಿಸಿದ್ದಾರೆ. ವಂದನಾ ಶಿವ ಅವರು ಜೀವ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಉಳಿಸಿಕೊಳ್ಳಲು ವೈವಿಧ್ಯತೆಗಾಗಿ ಮಹಿಳೆ ಎಂಬ ಚಳವಳಿ ಆರಂಭಿಸಿದರು. ಇಂಟರ್ನ್ಯಾಷನಲ್ ಫೋರಂ ಆಂಡ್ ಗ್ಲೋಬಲೈಸೇಷನ್ ಎಂಬ ಸಂಸ್ಥೆಯ ಸದಸ್ಯೆಯಾಗಿ ಆಹಾರದ ಹಕ್ಕುಗಳಿಗಾಗಿ ನಡೆದ ಚಳವಳಿಯಲ್ಲಿ ವಂದನಾ ಶಿವ ಅವರ ಪಾತ್ರ ಹಿರಿದಾಗಿತ್ತು. ವಂದನಾ ಶಿವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. 1993 ಇವರಿಗೆ ಪ್ರತಿಷ್ಠಿತ ರೈಟ್ ಟು ಲೆವ್ಲಿಹುಡ್ ಪ್ರಶಸ್ತಿ ಸಂದಿತು. ವಿಶ್ವಸಂಸ್ಥೆ ನೀಡುವ ಗ್ಲೋಬಲ್ 500 ಪ್ರಶಸ್ತಿ ವಿಶ್ವಸಂಸ್ಥೆಯು ಭೂಮಿಯ ಸಂರಕ್ಷಣೆಗಾಗಿ ಬದ್ಧತೆಯ ಹೋರಾಟಕ್ಕಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಆರ್ಥಡೆ ಪ್ರಶಸ್ತಿಗಳು ಇವರಿಗೆ ದೊರಕಿವೆ. ನೆದರ್ಲ್ಯಾಂಡ್ಸ್ನ ಪರಿಸರ ಸಂರಕ್ಷಣಾ ಪ್ರಶಸ್ತಿ, ಆರ್ಡರ್ ಆಫ್ ದಿ ಗೋಲ್ಡನ್ ಆರ್ಕ್, ಡೆಹರಾಡೂನಿನ ಫ್ರೈಡ್ ಆಫ್ ಡೂನ್, ಡೆನ್ಮಾರ್ಕಿನ ದಿ ಗೋಲ್ಡನ್ ಪ್ಲಾಂಟ್ ಪ್ರಶಸ್ತಿ, ಭಾರತದ ಮಹಿಳಾ ಆಂದೋಲನಕ್ಕಾಗಿ ಸ್ಪೈನ್ ದೇಶ ನೀಡಿದ ಅಲ್ಫಾನ್ಸೋ ಕೋಮಿನ್ ಪ್ರಶಸ್ತಿ, ಇಟಲಿಯ ಅಧ್ಯಕ್ಷರ ಪದಕ, ಥೈಲ್ಯಾಂಡಿನ ರಾಜಕುಮಾರಿ ನೀಡಿದ ಸ್ಮಾರಕ ಪದಕ, ಆಸ್ಟ್ರಿಯಾ ಸರ್ಕಾರದ ಹೋರಿಜಾನ್ ಪ್ರಶಸ್ತಿಗಳು ಇವರಿಗೆ ಪ್ರಾಪ್ತವಾಗಿವೆ. ದಿ ವರ್ಲ್ಡ್ ಅಕಾರ್ಡಿಂಗ್ ಟು ಮನ್ಸಾಂಟೋ ಎಂಬ ಚಿತ್ರದಲ್ಲಿಯೂ ಇವರು ಪಾತ್ರಧಾರಿಗಳಾಗಿದ್ದರು. ವಂದನಾ ಶಿವ ಉತ್ತಮ ಬರಹಗಾರಿಯೂ ಆಗಿದ್ದರು. ಪರಿಸರ ರಕ್ಷಣೆ, ಕೃಷಿ ಕ್ಷೇತ್ರ, ಮಹಿಳಾವಾದ ಈ ವಿಷಯಗಳನ್ನು ಕುರಿತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಸ್ಟೋಲನ್ ಹಾರ್ವೆಸ್ಟ್, ಬಯೋಪೈರಸಿ, ದಿ ಪ್ಲಂಡರ್ ಆಫ್ ನೇಚರ್ ಅಂಡ್ ನಾಲೆಜ್, ದಿ ವಯೋಲೆನ್ಸ್ ಆಫ್ ಗ್ರೀನ್ ರೆವಲ್ಯೂಷನ್, ಥರ್ಡ್ ವರ್ಲ್ಡ್ ಅಗ್ರಿಕಲ್ಚರ್, ಇಕಾಲಜಿ ಅಂಡ್ ಪಾಲಿಟಿಕ್ಸ್, ವಾಟರ್ ವಾರ್ಸ್, ಬಯೋಪಾಲಿಟಿಕ್ಸ್, ಬಯೋಡೈವರ್ಸಿಟಿ, ಇವುಗಳಲ್ಲಿ ಪ್ರಮುಖಗಳಾಗಿವೆ. ಗಾಂಧೀಜಿ ಬಿಟ್ಟು ಹೋಗಿರುವ 3 ಮಂತ್ರಗಳು ನಮ್ಮ ಬಳಿ ಇವೆ. ಸ್ವದೇಶಿ, ಸ್ವರಾಜ್ಯ ಮತ್ತು ಸತ್ಯಾಗ್ರಹ, ಇವೇ ನಮ್ಮ ಆಸ್ತಿ. ಈ 3 ಮಂತ್ರಗಳಿಂದಲೇ ರೈತರು ತಮ್ಮ ಕೃಷಿ ಹಕ್ಕುಗಳಿಗಾಗಿ ಹೋರಾಡಬೇಕೆಂದು ವಂದನಾ ಶಿವ ನುಡಿದಿದ್ದಾರೆ. ಪರಿಸರ ಉಳಿವಿಗಾಗಿ ತನ್ನ ಜೀವನವನ್ನೇ ಮೀಸಲಾಗಿಟ್ಟ ಮತ್ತು ರಾಷ್ಟ್ರಕ್ಕಾಗಿ ಮನುಕುಲದ ಶ್ರೇಯೋಭಿವೃದ್ಧಿಗಾಗಿ ಈಗಲೂ ಹೋರಾಡುತ್ತಿರುವ ಮತ್ತೊಬ್ಬ ಧೀರ ಮಹಿಳೆ ಮೇಧಾ ಪಾಟ್ಕರ್. ನರ್ಮದಾ ಕಣಿವೆಯ ಆದಿವಾಸಿ ಹಾಗೂ ಗ್ರಾಮೀಣ ಜನರ ನೆಮ್ಮದಿಯ ಬದುಕಿಗಾಗಿ, ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿರುವ ಅದ್ಭುತ ಮಹಿಳಾ ಚೇತನ ಮೇಧಾ ಪಾಟ್ಕರ್. ಮೇಧಾ ಪಾಟ್ಕರ್ ಎಂದರೆ ಸತ್ಯ, ಸಾಮಾಜಿಕ ನ್ಯಾಯಗಳಿಗಾಗಿ ಹೋರಾಟ ನಡೆಸುವ ಧೀರ ಮಹಿಳೆ ಎಂದು ಇಡೀ ದೇಶದ ಪ್ರಸಿದ್ಧರಾಗಿದ್ದಾರೆ. ಮೇಧಾ ಪಾಟ್ಕರ್ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ನಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅನಂತರ ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ರಚನಾತ್ಮಕ ಕಾರ್ಯಗಳನ್ನು ನಿರ್ವಹಿಸಿದರು. ಪೂರ್ವ ಗುಜರಾತ್ನಲ್ಲಿರುವ ಆದಿವಾಸಿ ಜಿಲ್ಲೆಗಳಲ್ಲಿ ಅವರು 2 ವರ್ಷಗಳವರೆಗೆ ಕೆಲಸ ಮಾಡಿದರು. ಪಾಟ್ಕರ್ ತಮ್ಮ PhD ಅಧ್ಯಯನವನ್ನು ನಿಲ್ಲಿಸಿ ತಮ್ಮ ಬಗ್ಗಿನ ಉದ್ದೇಶವನ್ನು ತಾವು ಸಾಗಬೇಕಾದ ಮಾರ್ಗವನ್ನು ನಿರ್ಧರಿಸಿದರು. ಗುಜರಾತ್ ಸರ್ಕಾರ ಕೆಲವು ಬೃಹತ್ ಅಣೆಕಟ್ಟುಗಳನ್ನು ನಿರ್ಮಿಸುವ ನಿರ್ಧಾರವನ್ನು ಮಾಡಿತು. ಆದರೆ ನೆರೆ ರಾಜ್ಯಗಳಾದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಅವುಗಳನ್ನು ವಿರೋಧಿಸಿದವು. ಆದರೆ ಗುಜರಾತ್ ಸರ್ಕಾರ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ನರ್ಮದಾ ಜಲ ವಿವಾದ ಮಂಡಳಿಯ ಮುಂದೆ ವಾದ ಮಾಡಿ ಅನುಮತಿ ಕೇಳಿತು. ಜಲಮಂಡಳಿ ಸರ್ಕಾರ ಮುಂದಿಟ್ಟ ಅಂದರೆ 30 ಪ್ರಮುಖ ಅಣೆಕಟ್ಟುಗಳು, 3,000 ಸಣ್ಣ ಅಣೆಕಟ್ಟುಗಳು ಎಲ್ಲವಕ್ಕೂ ಅನುಮತಿ ನೀಡಿತು. ಮೇಧಾ ಪಾಟಕ ತಮ್ಮ ಕೆಲವು ಸಹೋದ್ಯೋಗಿಗಳೊಂದಿಗೆ ನರ್ಮದಾ ಕಣಿವೆ ಪ್ರದೇಶದಲ್ಲಿ ಪ್ರವಾಸ ಮಾಡಿ ಪರಿಶೀಲಿಸಿದರು. ಸರ್ದಾರ್ ಸರೋವರ್ ಯೋಜನೆಗೆ ಅಗತ್ಯವಾಗಿದ್ದ ಮೂಲಭೂತ ಕರ್ತವ್ಯಗಳನ್ನು ಗುಜರಾತ್ ಸರ್ಕಾರ ನಿರ್ವಹಿಸಿರಲಿಲ್ಲ. ಈ ಅಣೆಕಟ್ಟಿನ ನಿರ್ಮಾಣದಿಂದ ಪರಿಸರದ ಹಾನಿಯಾಗುವುದಲ್ಲದೆ ಜನಜೀವನಕ್ಕೆ ಅಪಾರ ತೊಂದರೆಯುಂಟಾಗುತ್ತದೆ, ಸಾಮಾನ್ಯ ಜನರ ಹಕ್ಕುಗಳ ಉಲ್ಲಂಘನೆಯಾಗುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತು. ಈ ಎಲ್ಲ ಕಾರಣಗಳಿಗಾಗಿ ಮೇಧಾ ಪಾಟ್ಕರ್ ಈ ಯೋಜನೆಗಳನ್ನು ವಿರೋಧಿಸುವ ಜನಪರ ಆಂದೋಲನವನ್ನು ಹುಟ್ಟುಹಾಕಿದರು. ಈ ಯೋಜನೆಗೆ ಹಣದ ನೆರವು ನೀಡಬಾರದೆಂದು ವಿಶ್ವ ಬ್ಯಾಂಕಿಗೆ ಮನವಿಸಿದರು. ಪ್ರಯೋಜನ ಕಂಡುಬಾರದಿದ್ದಾಗ ಪಾಟ್ಕರ್ ಜನರನ್ನು ಸಂಘಟಿಸಿ ಮಧ್ಯಪ್ರದೇಶದಿಂದ ಅಣೆಕಟ್ಟು ನಿರ್ಮಾಣ ಸ್ಥಳದವರೆಗೆ 36 ದಿನಗಳ ಸುದೀರ್ಘ ಜಾಥಾ ಹೊರಟರು. ಈ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚಿಸಿ ಮುಂದೆ ಆಗಬಹುದಾದ ತೊಂದರೆ ಅಪಾಯಗಳನ್ನು ಅವರಿಗೆ ಮನದಟ್ಟು ಮಾಡಲಾಯಿತು. ಚಳುವಳಿ ಅಹಿಂಸಾತ್ಮಕವಾಗಿದ್ದರೂ ಪೊಲೀಸರ ಬಲಪ್ರಯೋಗದಿಂದ ಚಳುವಳಿಗೆ ಅಡ್ಡಿಯಾದರೂ ಚಳುವಳಿಯ ಉದ್ದೇಶಗಳು ಹಾಗೂ ಸರ್ಕಾರದ ಧೋರಣೆಗಳ ಬಗ್ಗೆ ಮತ್ತಷ್ಟು ವಾದ ವಿವಾದಗಳು ನಡೆಯುವಂತಾಯಿತು. 1989 ಈ ಚಳುವಳಿಗೆ ನರ್ಮದಾ ಬಚಾವೋ ಆಂದೋಲನ ಎಂದು ಹೆಸರಿಸಲಾಯಿತು. ವಿಶ್ವ ಬ್ಯಾಂಕ್ ನಿರಂಕುಶ ಮನೋಭಾವವನ್ನು ಅರಿತಿದ್ದ ಪಾಟ್ಕರ್ ಅದರ ಆರ್ಥಿಕ ಹೇರಿಕೆಯ ವಿರುದ್ಧ ಹೋರಾಡಲು ನರ್ಮದಾ ಉಳಿಸಿ ಚಳುವಳಿಯ ಸ್ವರೂಪವನ್ನು ತೀವ್ರಗೊಳಿಸಿ ಬಲಿಷ್ಠಗೊಳಿಸಿದರು. ಈ ಬೃಹತ್ ಆಂದೋಲನವು ಯಶಸ್ವಿಯಾಗಿ ಮೇಧಾ ಪಾಟ್ಕರ್ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜೀವದ ಹಂಗು ತೊರೆದು ಹಲವಾರು ಬಾರಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹಗಳನ್ನು ನಡೆಸಿದರು. ರಾಜ್ಯ ಸರ್ಕಾರ ಬೆಚ್ಚಿಬಿದ್ದು ಎಚ್ಚರಗೊಂಡಿತು. ವಿಶ್ವಬ್ಯಾಂಕ್ ಸರ್ದಾರ್ ಸರೋವರ ಯೋಜನೆಯಿಂದ ಹಿಂದೆ ಸರಿಯಿತು. ಮೇಧಾ ಪಾಟ್ಕರ್ ಅವರ ಹೋರಾಟಕ್ಕೆ ದೊರೆತ ದೊಡ್ಡ ಗೆಲುವೆಂದರೆ ಸುಪ್ರೀಂಕೋರ್ಟ್ ಇಡೀ ಯೋಜನೆಯನ್ನೇ ಸ್ಥಗಿತಗೊಳಿಸುವಂತೆ ಆದೇಶ ನೀಡಿತು. ಗುಜರಾತ್ ಸರ್ಕಾರ ಮತ್ತೊಂದು ಸಮಗ್ರ ಯೋಜನೆಯನ್ನು ರೂಪಿಸುವವರೆಗೂ ಸರ್ದಾರ್ ಸರೋವರ ಯೋಜನೆಯ ನಿರ್ಮಾಣದ ಎಲ್ಲ ಕಾರ್ಯಗಳನ್ನು ನಿಲ್ಲಿಸುವಂತೆ ಸೂಚಿಸಿತು. ಮೇಧಾ ಪಾಟ್ಕರ್ ಯಾವ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸದೆ ಜನರನ್ನು ಸಂಘಟಿಸಿ ಮುಂದುವರೆದರು. ದೇಶದ ಜನತೆಯಿಂದ ಅಪಾರ ಬೆಂಬಲ ಪಡೆದರು. 1999 ವಿಶ್ವ ವಾಣಿಜ್ಯ ಒಕ್ಕೂಟವನ್ನು ವಿರೋಧಿಸಲು ಸಿಯಾಟಲ್ ಮತ್ತು ವಾಷಿಂಗ್ಟನ್ಗೆ ಹೋದರು. ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯ ವಿರುದ್ಧ ಪ್ರೇಗ್ನಲ್ಲಿ ನಡೆದ ಚಳುವಳಿಗಳಲ್ಲಿ ಇವರು ಭಾಗವಹಿಸಿದರು. ನರ್ಮದಾ ಬಚಾವೋ ಆಂದೋಲನದ ಜೊತೆಗೆ ಮೇಧಾ ಪಾಟ್ಕರ್ ಜನಪರವಾದ ಚಳುವಳಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಟಾಟಾ ಕಂಪನಿಗೆ ಪಶ್ಚಿಮ ಬಂಗಾಳ ಸಣ್ಣ ಕಾರುಗಳ ಉತ್ಪಾದನೆಗಾಗಿ ಸಿಂಗೂರು ಗ್ರಾಮದಲ್ಲಿ ಜಮೀನು ನೀಡಿತ್ತು. ಆ ಪ್ರದೇಶದ ಜನ ಇದನ್ನು ತೀವ್ರವಾಗಿ ವಿರೋಧಿಸಿದ್ದರೂ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆ ಕೊಡದಿದ್ದರಿಂದ ಮೇಧಾ ಪಾಟ್ಕರ್ ಜನಪರವಾಗಿ ನಿಂತರು. ಆದರೆ ಪೊಲೀಸರು ಅವರನ್ನು ಬಂಧಿಸಿದರು. ಮೇಧಾ ಪಾಟ್ಕರ್ ಅವರು ನಡೆಸಿದ ಸದುದ್ದೇಶ ಪೂರಿತ ಚಳುವಳಿಗಳನ್ನು ಗುರುತಿಸಿ ಅವರಿಗೆ ಅನೇಕ ಪ್ರಶಸ್ತಿಗಳು ಲಭಿಸಿದವು. ಮೇಧಾ ಪಾಟ್ಕರ್ ಅವರಿಗೆ 1991-92 ಗೋಲ್ಡ್ಮನ್ ಪರಿಸರ ಪ್ರಶಸ್ತಿ ದೊರಕಿತ್ತು. ಬಿಬಿಸಿಯಿಂದ ಗ್ರೀಸ್ ರಿಬ್ಬನ್ ಪ್ರಶಸ್ತಿ, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ನಿಂದ ಮಾನವ ಹಕ್ಕುಗಳ ರಕ್ಷಕ ಪ್ರಶಸ್ತಿ, ವಿಜಿಲ್ ಇಂಡಿಯಾ ಮೂವ್ಮೆಂಟ್ ಪ್ರಶಸ್ತಿ, ಎಂಎ ಥಾಮಸ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಪ್ರಶಸ್ತಿ, ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮಹಾತ್ಮ ಫುಲೆ ಪ್ರಶಸ್ತಿ, ಚಿತ್ರದುರ್ಗದ ಬೃಹನ್ಮಠ ನೀಡುವ ಬಸವಶ್ರೀ ಪ್ರಶಸ್ತಿ ಮೊದಲಾದ ಪ್ರಮುಖ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಮೇಧಾ ಪಾಟ್ಕರ್ ಹೇಳುತ್ತಾರೆ, ಈಗ ನನ್ನ ಜೀವ, ಮಾನವತಾ ಹಕ್ಕುಗಳು, ನೈಸರ್ಗಿಕ ಸಂಪನ್ಮೂಲಗಳು, ಪರಿಸರ ಮತ್ತು ಅಭಿವೃದ್ಧಿಯ ಈ ಕುರಿತೇ ಆಗಿದೆ. ಇಂದಿನ ಪರಿಸ್ಥಿತಿಯಲ್ಲಿ ಅತ್ಯಗತ್ಯವಾಗಿರುವ ಪರಿಸರ ಪ್ರಜ್ಞೆಯನ್ನು ಸಮರ್ಥವಾಗಿ ಮೂಡಿಸುವುದರಲ್ಲಿ ಮೇಧಾ ಪಾಟ್ಕರ್ ಅವರ ಕಾರ್ಯ ಚಟುವಟಿಕೆಗಳು ಸ್ಫೂರ್ತಿದಾಯಕವಾಗಿವೆ. ಹೀಗೆ ಪರಿಸರದ ಉಳಿವಿಗಾಗಿ ಮತ್ತು ಪರಿಸರದ ಶ್ರೇಯೋಭಿವೃದ್ಧಿಗಾಗಿ ಇನ್ನೂ ಹಲವಾರು ಮಹಿಳಾ ಮಣಿಗಳು ತಮ್ಮ ತನು ಮನ ಜೀವನವನ್ನು ಅರ್ಪಿಸಿದ್ದಾರೆ ಮತ್ತು ಅರ್ಪಿಸುತ್ತಿದ್ದಾರೆ. ಪಶು, ಪ್ರಾಣಿ, ಪಕ್ಷಿ ಮತ್ತು ನಮ್ಮ ಸಲುವಾಗಿ ಪರಿಸರದ ಉಳಿವಿಗಾಗಿ ನಾವು ವೈಯಕ್ತಿಕವಾಗಿ ಅಲ್ಪವನ್ನಾದರೂ ಮಾಡಲು ಕಂಕಣ ಬದ್ಧರಾಗೋಣ ಅಲ್ಲವೇ?
4: ಪರಿಸರ ರಕ್ಷಣೆ ಹಾಗೂ ಮಹಿಳೆ, ಈ ಕುರಿತು ಮಾತನಾಡಿದವರು ದಾನೇಶ್ವರಿ ಸಾರಂಗ್ಮಠ್ ಅವರು. ಈಗ ಕೇಳೋಣ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ.
6: ಕವನದ ಶೀರ್ಷಿಕೆ ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ. ಯಾರಿಗೆ ಗೊತ್ತು, ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. ಈ ಹಾಳು ಮಧ್ಯಾಹ್ನಗಳೆಲ್ಲ ಕರಗಿ ಹತ್ತಿಯಷ್ಟು ಹಗುರಾಗಿ ಬೂರುಗದ ಹೂಗಳಂತೆ ನಮ್ಮಿಬ್ಬರ ಮಧ್ಯೆ ಹಾರಾಡಬಹುದು. 20 ನಾನಿನ್ನ ನೋಡದೆ ಗಂ ಎನ್ನುವ ಕೆಲವು ಕಡುಕಪ್ಪು ರಾತ್ರಿಗಳಲ್ಲಿ ಕನಸಿಗೆ ಬಂದದ್ದು ಬಿಟ್ಟರೆ ಈ ಕೆಲಸದ ಮಧ್ಯೆ ನೀನು ಮಸುಕು ಮಸುಕು ಹುರಿಗೊಳಿಸಿ ಬಿಲ್ಲಿನಂತಿದ್ದ ನಿನ್ನ ಬೆನ್ನೀಗ ಕೊಂಚವಾದರೂ ಬಾಗಿರಬಹುದು. ತಲೆ ಸ್ವಲ್ಪ ಬೋಳಾಗಿರಬಹುದು. ಚಾಳೀಸು ಬಂದ ಕಣ್ಣ ಕೆಳಗಿನ ಕುಡಿಮೀಸೆ ಕಪ್ಪು ಬಿಳುಪಿನ ಚಿತ್ರವಾಗಿರಬಹುದು. ತೀವ್ರ ನಿಘಾ ಘಟಕದಲ್ಲಿ ಮಲಗಿ ಬಂದಾಗಿನಿಂದ ನನಗೂ ಕೊಂಚ ಮಂಡಿ ನೋವು, ತೂಕ ಕಡಿಮೆ ಮಾಡಿಕೊಳ್ಳಿ ಎಂದಾಗಲೆಲ್ಲ ವೈದ್ಯರು ನಿನ್ನ ನೆನಾಗಿ ಎರಡು ದಿನ ಸೌತೆಕಾಯಿ ತಿಂದು ಊಟ ಬಿಡುತ್ತೇನೆ, ಮತ್ತೆ ಯಥಾವತ್ತು ಹಿಂದಿನಂತೆ ಚಿಕನ್ ತಂದೂರಿ ಬಂಗುಡೆ ಫ್ರೈ ಅಂದಾದರೂ ನಾನಿನ್ನ ದೂರದಿಂದ ಕದ್ದು ನೋಡಿದ್ದಷ್ಟೇ. ನೀನು ತೇಪೆ ಹಾಕಿದ ಬೈಸಿಕಲ್ಲಿನ ಹವಾ ನೋಡುವ ನೆಪ ಮಾಡಿ ಮುರ್ಕಿಯಲ್ಲಿ ದೃಷ್ಟಿ ಕೂಡಿಸಿದ್ದಷ್ಟೇ. ಇವಕ್ಕೂ ಮೀರಿ ಹೇಳಿಕೊಳ್ಳುವಂಥದ್ದು ಇನ್ನೇನು ಇತ್ತು ಹೇಳು ನಮ್ಮಿಬ್ಬರ ಮಧ್ಯೆ? ಅಲ್ಲೆಲ್ಲೋ ಮಹಾನಗರಗಳಲ್ಲಿ ಇಲ್ಲಿಂದ ಹೋದವರೇ ಲಿವ್ ಇನ್ ರಿಲೇಷನ್ಶಿಪ್ಪಿನಲ್ಲಿರು.

ಹೋಗುತ್ತಾರಂತೆ. ಬದಲಾಗುತ್ತಿರುವುದು ಕಾಲವು ಮನುಷ್ಯನೋ ಎಂದು ಚಿಂತಿಸುತ್ತಲೇ ಪುಳಕ ರೋಮಾಂಚನಗಳೆಲ್ಲ ಸತ್ತು ಮತ್ತೆ ಮತ್ತೆ ಅಂದುಕೊಳ್ಳುತ್ತಿದ್ದೇನೆ, ಅಪ್ಪಿತಪ್ಪಿ ನಾವಿಬ್ಬರು ಇಂದು ಭೇಟಿಯಾದರೂ ಆಗಬಹುದು. 20 ವರ್ಷಗಳ ನಂತರ ಕೆನ್ನೆಗಳಲ್ಲಿ ಇನ್ನೊಮ್ಮೆ ಓಕುಳಿ ನೀರು ಚಲ್ಲಾಡಬಹುದು. ಕವನದ ಶೀರ್ಷಿಕೆ ಪದ್ಯ ಬರೆಯುವುದು ಬಿಟ್ಟು ಬಿಟ್ಟೆ, ಸತ್ಯ ಸುಳ್ಳು ಎರಡನ್ನೂ ಬೆರೆಸಿ ಒಂದಿಷ್ಟು ಪದ್ಯ ಬರೆದೆ ನಿನ್ನ ಬಗ್ಗೆ, ನೀನಾಗ ಊರು ಬಿಟ್ಟು ಓಡಿ ಹೋಗಿದ್ದೆ. ಚಿನ್ನಿದಾಂಡು ಮರಕುರಿ ಕಣ್ಣು ಮುಚ್ಚಾಲೆ ಆಡುವಾಗ ಇಲ್ಲದ ಪ್ರೀತಿ ನೀನೆಲ್ಲೋ ದೇಶಾಂತರಕ್ಕೆ ಹೋದ ಮೇಲೆ ಅಂಕುರಿಸಿ ಚಂದ್ರ ತಾರೆ ಎಂದೆಲ್ಲ ಕನವರಿಸುವಂತೆ ಮಾಡಿ ನನ್ನ ತಲೆಡಿಸಿತೆಂದು ಊರವರೆಲ್ಲ ನಗಾಡಿಕೊಂಡರು. ತಂಗಾಳಿ ಬೆಳದಿಂಗಳು ಎಂದೆಲ್ಲ ಸುಳ್ಳು ಸುಳ್ಳೇ ಇನ್ನೊಂದಿಷ್ಟು ಬರೆದು ರಾಶಿ ಹಾಕಿಕೊಂಡೆ. ಓಡಿ ಹೋದವನ ಬಗ್ಗೆ ಪದ್ಯ ಬರೆಯುವುದನ್ನು ಬಿಡು ಎಂದು ಮನೆ ಮಂದಿಯೆಲ್ಲ ಮುಖಗಂಟಿಕ್ಕಿ ಮಾತು ಬಿಟ್ಟರು. ಒಂದೇ ಹೊತ್ತು ಒಂದಿಷ್ಟು ಊಟ ಹಾಕಿದರು. ತರಹೇವಾರಿ ಕುದುರೆ ಜುಟ್ಟನ ಹೆಣ್ಣುಗಳ ಹಿಂದೆ ನೀ ಖಾನೇ ಸುಮಾರಿ ಕೂತಿದ್ದಿ ಎಂಬ ಸುದ್ದಿ ಬಂತು. ನಾ ನಂಬಲಿಲ್ಲ. ಉಪ್ಪು ಮೂಟೆ ಆಡುವಾಗ ತಪ್ಪಿಯೂ ನೀ ನನಗೆ ಒಂದಾದರೂ ಮುತ್ತು ಕೊಟ್ಟಿಯೋ ಓಡಿ ಹೋದ ನೆನಪಿಲ್ಲ. ಪದ್ಯವನ್ನೇ ತಿಂದು ಕುಡಿದು ಉಸಿರಾಡಿ ಒಂದಷ್ಟು ದಿನ ಚೆನ್ನಾಗಿರೋಣವೆಂದುಕೊಂಡಿದ್ದೆ. ಎಲ್ಲೂ ಫಲಕಾರಿಯಾಗದೆ ನಿನ್ನ ಊರಿಗೆ ಹೊತ್ತುಕೊಂಡು ಬರುತ್ತಿದ್ದಾರೆಂಬ ವಾರ್ತೆ ಬಂತು. ದಿನ ಎಣಿಸುತ್ತಿದ್ದಾನಂತೆ, ಇಂದೋ ನಾಳೆಯೋ ಅಂತೆ ಜನ ನನ್ನೆದುರಿಗೆ ಮಾತಾಡಿಕೊಂಡರು. ಕಾಲೆಳೆಯುತ್ತಾ ನಡುಗುತ್ತಾ ನಡುರಾತ್ರಿ ಹೋಗಿ ಗಲ್ಲ ಹೊಕ್ಕಿದ ನಿನ್ನ ನೋಡಿ ಬಂದೆ. ಒಟ್ಟು ನಕ್ಷತ್ರಗಳಂತಹ ಉಲ್ಕೆಗಳಂತಹ ಪದ್ಯಗಳನ್ನು ಇದು ನಿನ್ನ ದಿಂಬಡಿಗಿಟ್ಟು ಬಂದದ್ದು ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಅಂದುಕೊಂಡಿದ್ದೆ. ನಿಮ್ಮವು ಒಳ್ಳೆಯ ಪದ್ಯಗಳು, ಹೊತ್ತಿಗೆ ಒದಗಿದವು, ಕೀವು ಒರೆಸಲು ವಾಂತಿ ಬಳಿಯಲು ತುಂಬಾ ಲಾಗೂ ಬಿದ್ದವು ಎಂತ ಆಸ್ಪತ್ರೆಯವರು ಮನೆಗೇ ಬಂದು ಫಲತಾಂಬೂಲ ನೀಡಿ ಸನ್ಮಾನಿಸಿದರು. ದಿನಪತ್ರಿಕೆಗಳಿಗೆಲ್ಲ ಸುದ್ದಿ ಮಾಡಿದರು. ತಿಂದು ಕುಡಿದು ಉಸಿರಾಡಿಕೊಳ್ಳೋಣವೆಂದರೆ ಪದ್ಯಗಳೂ ಇಲ್ಲ. ಎರಡು ಹೊತ್ತಿನ ಊಟದ ಷರತ್ತು ಹಾಕಿ ರಾಜಿಯಾದೆ. ನಿನ್ನ ಶವಯಾತ್ರೆ ಮನೆ ಮುಂದೆ ಹೊರಟ ದಿನ ಮತ್ತೆ ತರತರದ ನಳಪಾಕಗಳೆಲ್ಲ ಆರಂಭವಾದವು. ಪದ್ಯ ಶೀರ್ಷಿಕೆ ಪೇಪರ್ ಹುಡುಗ. 3 ಪೇಪರ್ರು ಕಣ್ಣಾಡಿಸಿ ಮುಗಿಸಲು 30 ನಿಮಿಷವಾದರೂ ಬೇಕು. ಹೇಳಬೇಕು ಹುಡುಗನಿಗೆ, ನಾಳೆಯಿಂದ ಒಂದೇ ಪೇಪರು ಸಾಕು. ಓದಲು ಪುರುಸೊತ್ತಿಲ್ಲ. ಮನೆ ತುಂಬಾ ರದ್ದಿಯೋ ರದ್ದಿ. ಈಗೀಗ ಹಳೆ ಪೇಪರ್ ಖಾಲಿ ಸೀಸಾದವರು ಬರುವುದಿಲ್ಲ. ಬಂದರೂ ಒಟ್ಟುಗೂಡಿಸಿ ಗೇಟು ದಾಟಿ ವ್ಯವಹರಿಸಲು ವ್ಯವಧಾನವಿಲ್ಲ. ಮುಂಜಾನೆ 5:45 ಧೊಪ್ಪನೆ ತೊಪ್ಪೆಯಂತೆ ಬಿದ್ದ ಪೇಪರ್ನ ಸದ್ದಿನೊಂದಿಗೆ ಮುದಿ ಸೈಕಲಿನ ಕ್ಷೀಣ ಬೆಲ್ಲಿನ ದನಿ. ಕದ ತೆರೆಯದೆಯೂ ಊಹಿಸಬಲ್ಲೆ. ಮತ್ತದೆ ಬಿಗ್ ಬಿಯ ಮುಖಚಿತ್ರದ ಬೆನ್ನರಿದ ಟೀಶರ್ಟು, ಯಾರೋ ಧರ್ಮೇಂದ್ರನ ಜಮಾನಾದವರು ತೊಟ್ಟು ಬಿಟ್ಟ ನೂಲು ಜೋಲುವ ಬೆಲ್ ಬಾಟಮ್ ಪ್ಯಾಂಟು. ಇನ್ನೊಮ್ಮೆ ಬೆಲ್ಲು. ಅರೆ ತೆರೆದ ಕದಕ್ಕೆ ಉತ್ತರ, ಅಕ್ಕ. ನಸುಕಿನ 3ಕ್ಕೆ ಕಣ್ತೆರೆದ ಅವನ ಇನ್ನೂ ನಿದ್ರೆಯ ಜೊಂಪು, ಜೊತೆಗೆ ಆಸೆ ಕಾತರ ಇನ್ನೇನು. ವರಾತವಂತೂ ಬಿಲ್ಕುಲ್ ಇದ್ದಂತಿಲ್ಲ. ಗಂಟಲಿಗೆ ಬಂದ ನಿನ್ನೆಯ ನಿಶ್ಚಯ ಇಂದು ಮಾತಾಗುವುದಿಲ್ಲ. 3ನ್ನೂ ಹಾಕು. ನನ್ನ ಧ್ವನಿಗೆ ನನ್ನ ಜೊತೆ ಅವನಿಗೂ ಅಚ್ಚರಿ. ಕೈಗಿತ್ತು ಕುಣಿಯುತ್ತಾ ಬೆನ್ನು ತಿರುಗಿಸಿ ಹೊರಟ ಅದೇ ಬಾಯಿ ಬಿಟ್ಟ ಟೀಶರ್ಟಿಗೆ ಕೆಂಪು ಹಳದಿ ಹಸಿರ ಚಿತ್ತಾರದ ಲಹರಿ. ನಾಳೆ ತಾರೀಕು 1. ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಬೆಲ್ಲಿಗೆ ಕಾಯುತ್ತಿದ್ದೇನೆ. ಅಕ್ಕ, ಡೇಲಿ ವೀಕ್ಲಿ ಜೊತೆ ಮಂತ್ಲಿನೂ ತಂದಿದ್ದೀನಿ, ಯಾವುದಾದ್ರೂ ಬೇಕಾ? ಪದ್ಯದ ಶೀರ್ಷಿಕೆ ಸಂಬಾರ ಬಟ್ಟಲ ಕೊಡಿಸು. ಸಮುದ್ರ ಬಡಿದ ಸಿಡಿಲನ್ನೂ ತೂಗಿ ಜೋಗುಳ ಹಾಡುತ್ತದೆ. ಸುರಿವ ಮಳೆಯಲ್ಲೂ ಡಿಯದೆ ತುಳುಕುತ್ತಿರುತ್ತದೆ. ಹೊಳೆ ಹಳ್ಳ ಝರಿ ತೊರೆ ಇಡಿಕಿರಿದು ಬೆಮರುವ ಊರುಗಳು, ನೀರಡಿಸಿ ನಕಶಿಕಾಂತ ಉರಿಯುವ ಬೇಚೈನು ಬೇಸಿಗೆ, ಹಿಸ್ಸೆ ಮಾಡಿಕೊಂಡು ಹೊಯ್ಯುವ ಮಳೆಗೆ 6 ತಿಂಗಳು ಅರೆಹೊಟ್ಟೆ, ಯುಗಾದಿಗೆ 3ನೇ ದಿನವಿರುವಾಗ ಬೇವು ಚಿಗುರಿ ಬೆಲ್ಲದ ನೆನಪು ಮಾಡಲಾರಂಭಿಸುತ್ತದೆ. ನೆಟಿಕೆ ಮುರಿಯಲು ಮಾತ್ರ ಶಕ್ತವಿರುವ ಹಳೆಯ ಹಪ್ಪುದುಕಿ ದಂಡೆ, ಉಪರಾಟಿ ಮಾಡಿ ಕುಡುಗಿದರೆ ಬರೀ ಹೊಯ್ಗೆ. ಸಂತರ್ಪಣೆಯ ಅಡಿಗೆಗೆ ಹೋಗಿ ಬಂದ ಮೇಲೆ ಅನ್ನ ಸಾರು ಪಾಯಸ ಬೂಂದೆ ಉಂಡಿ ಬಿಡಿಸಿ ವಿಹಾರಕ್ಕೆಂದು ಬಂದವರಿಗೆ ಬಡಿಸಿ ಅರೆ ನಾಳೆಯೂ ಉಳಿಯುತ್ತದೆ ಎಂದು 3ನೇ ಹಲ್ಲಲ್ಲಿ ಕಿಸಿಯುತ್ತಿರುತ್ತದೆ. ಯಾರು ಹೇಳಿದರು ನಾನು ಗುರುತು ಹಿಡಿಯಲಿಲ್ಲವೆಂದು? ನೀನು ಕಿನಾರೆ ಗಾಳಿಯಲ್ಲವೇ? ಬಾ ಇಲ್ಲಿ ಕುತುಕೋ. ಬಸ್ ಸ್ಟ್ಯಾಂಡು ಕ್ಯಾಂಟೀನಿನ ದೋಸೆ ನೆನಪು ಮಾಡಿಕೊಂಡು ರೇವಿಯಲ್ಲಿ ಒಂದು ವೃತ್ತ ಹಾಕು. ಸಾಂಬಾರಿನ ಬಟ್ಟಲ್ಲಿಡಲು ಪಕ್ಕ ಸಣ್ಣದೊಂದು ವರ್ತುಲ. ನೊರೆ ನೊರೆ ತೆರೆ ತೇಲಿ ಇಲ್ಲಿಯವರೆಗೆ ಬರುವುದಿಲ್ಲ ಸುಮ್ಮನಿರು. ದೋಸೆ ಎಂದರೆ ಅದಕ್ಕೆ ಅಷ್ಟಕ್ಕಷ್ಟೇ. ಅದೆಂತದು ಇದೆಂತದು ಕೇಳುತ್ತಾ ತಿರುಗುತ್ತಿದ್ದ ಪರಾವಲಂಬಿ ಜೀವನೀನು. ಈಗ ಹೀಗೆ ಸುಮ್ಮನೆ ಬಾಯಿ ಕಳೆದುಕೊಂಡು ಕುಳ್ಳಬೇಡ. ಬಂದಿಲ್ಲಿ ಹೊಕ್ಕುಳ ಮೇಲೆ ಮಲಗು. ಸುಳಿಗೆ ಸಿಕ್ಕ ವಾಮಕುಕ್ಷಿ ಹಡಗುಗಳ ಸದ್ದು ಕೇಳಿಸಿಕೊ. ಒಂಟಿ ಮುರ್ದುಕನ ಪುಟ್ಟ ಪಾತಿದೋಣಿಗೆ ಮೀನು ಸಿಗಿಸು. ಅಂತಿಮದಲ್ಲಿ ಬೇಕಿದ್ದರೆ ಕಳ್ಳ ಮಾನವಂತನ ಹುಚ್ಚು ಹಿಡಿದ ನನ್ನ ರಟ್ಟೆ ಹಿಡಿದು ಅಲೆಗಪ್ಪಳಿಸಿ 10 ಸಾರಿ ಕುಸುಬಿ.

0: ದಬಾ ದಬಾ ಬಡಿದು ಚೀರುವಂತೆ, ಅಲ್ಲಲ್ಲ ಇಷ್ಟು ದಿದ್ದು ಕಾರುವಂತೆ ಮುರಿ ಹಿಂಡಿ ಒಣಹಾಕು. ಅಡಿಗೆ ಗಿಡಿಗೆ ಮಾಡಿಕೊಂಡು ಊರವರಿಗೆಲ್ಲ ಬಡಿಸಿಕೊಂಡು ದೂಸರಾ ಮಾತಾಡದೆ ತೆಪ್ಪಗೆ ಬಾಳ್ವೆ ಮಾಡುತ್ತೇನೆ. ಈ ಉಗಾದಿಗೆ ನನಗೊಂದು ಸಂಪದ್ಭರಿತ ಸಂಬಾರ ಬಟ್ಟಲ ಕೊಡಿಸು.
1: ಇದುವರೆಗೂ ರೇಣುಕಾ ರಮಾನಂದ್ ಅವರಿಂದ ಸ್ವರಚಿತ ಕವಿತಾ ವಾಚನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದೆ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಇದು ಆಕಾಶವಾಣಿ.
3: ಹೌದಣ್ಣ. ಅರೆ, ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
4: ಅರೆ, ಅದೇ 60 ರೂಪಾಯಿ ಅಲ್ವಾ?
3: ಅರೆ, ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
4: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
3: ಮತ್ತೆ ಎರಡನೇದು?
4: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
3: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
4: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
3: ಭಾರತ ಡಿಜಿಟಲ್ ಪೇಮೆಂಟ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
2: ಶರತ್ ಅಂತ. ಈಗ ಅಕಸ್ಮಾತ್ ಯಾರಾದ್ರೂ ನಾನು ಸೈಬರ್ ಕ್ರೈಮ್ಗೆ ಒಳಗಾಗಿದ್ದೀನಿ, ಯಾವುದೇ ರೀತಿಯಾದ ಅಪರಾಧಕ್ಕೆ ಒಳಗಾಗಿದ್ದೀನಿ ಅಂತಂದ್ರೆ, ನೀವು 112 ನಂಬರ್ಗೆ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ. ನೀವು ಇಮಿಡಿಯೇಟ್ ಆಗಿ ಬಹಳ ನಿಮಗೆ ತೊಂದರೆ ಆಗ್ತಾ ಇದೆ ಅಂದ್ರೆ, ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನೀವು ದೂರನ್ನ ದಾಖಲು ಮಾಡಿ. ಅವರಿಂದ ನೀವು ಹೆಚ್ಚಿನ ಮಾಹಿತಿಯನ್ನ ಪಡೆದು ಅಕಸ್ಮಾತ್ ಸೈಬರ್ ಕ್ರೈಮ್ ಆಗಿದ್ರೆ ಆ CEN ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಮ ಸೈಬರ್ ಕ್ರೈಮ್ ಅನ್ನ ದಾಖಲು ಮಾಡಿ. ಆಲ್ರೆಡಿ ನೀವು ಮಾಡಿದ್ದಕ್ಕೆ ಅಕ್ನಾಲೆಜ್ಮೆಂಟ್ ಒಂದು ನಿಮ್ಮ ಮೊಬೈಲ್ ಫೋನಿಗೆ ಬಂದಿರ್ತದೆ. 112 ನೀವು ಆಲ್ರೆಡಿ ಕಾಲ್ ಮಾಡಿ ಕಂಪ್ಲೇಂಟ್ ಅನ್ನ ದೂರನ್ನ ದಾಖಲು ಮಾಡಿರ್ತೀರಿ. ಆ ಇದು ಅಕ್ನಾಲೆಜ್ಮೆಂಟ್ ಇಟ್ಕೊಂಡ್ಬಿಟ್ಟು ನೀವು ಸೆನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ FIR ದಾಖಲೆ ಮಾಡಿ. ನಿಮಗೆ ಬೇಕಾದ ಸಹಾಯವನ್ನ ನಾವು ಸಹ ಕೊಡ್ತೀವಿ. ಈಗ ನಮ್ಮನ್ನು ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮತ್ತು ಟ್ವಿಟರಲ್ಲಿ ನೀವು ನಮ್ಮನ್ನು CID ಸೈಬರ್ ಕ್ರೈಮ್ CIDನ ಫಾಲೋ ಮಾಡಿ. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಮಾಹಿತಿಯನ್ನು ನಾವು ಹಾಕಿದ್ದೀವಿ ನಮ್ಮ ಟ್ವಿಟರ್ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸೈಬರ್ ಕ್ರೈಮ್

0: CID ಅಂತ ಇದೆ. ಸೊ ಅದನ್ನು ನೀವು ಫಾಲೋ ಮಾಡಿ, ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ನಾವು ಪ್ರತಿ ತಿಂಗಳು ಅವೇರ್ನೆಸ್ ಮೆಟೀರಿಯಲ್ ಹಾಕ್ತಾ ಇರ್ತೀವಿ. ಆಮೇಲೆ ಸೈಬರ್ ಪೊಲೀಸ್ ಬ್ಯಾಂಗ್ಳೂರ್ .nic.in ಅಂತ ನಮ್ಮ ವೆಬ್ಸೈಟ್.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:35 ಹೋಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ ಆರೋಗ್ಯ ಕಾರ್ಯಕ್ರಮವನ್ನು.

ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತಾಗಿ ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಎನ್ ಕೇಶವಮೂರ್ತಿ.

0: ಸ್ವಾಮಿ ಮಹಾ ಮೇಧಾನಂದ ಜೀವರೇ, ನಮಸ್ಕಾರ.
1: ನಮಸ್ಕಾರ.
0: ತಾವು ಇವತ್ತಿನ ದಿವಸ ಸ್ವಾಮಿ ವಿವೇಕಾನಂದ ಅವರ ದೃಷ್ಟಿಯಲ್ಲಿ ಯೋಗ ಮತ್ತು ಯೋಗಕ್ಕಿರುವಂತಹ ಪ್ರಾಮುಖ್ಯತೆ, ವಿಶೇಷವಾಗಿ ತಮ್ಮ ರಾಮಕೃಷ್ಣಾಶ್ರಮ ಯೋಗವನ್ನು ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಅಥವಾ ಯೋಗ ಶಿಕ್ಷಣವನ್ನು ನೀಡುವಲ್ಲಿ ಏನು ಕ್ರಮವನ್ನು ವಹಿಸ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆರಂಭದಲ್ಲಿ ಸಾಮಾನ್ಯವಾಗಿ ಯೋಗ ಅಂದರೆ ಜನ ಹೇಳೋದು ಯೋಗಾಸನಗಳನ್ನೇ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯೋಗ ಅಂದರೆ ಏನು, ಅವರ ವಿಚಾರಧಾರೆ ಏನಿತ್ತು?
1: ಹೌದು, ಸಾಮಾನ್ಯವಾಗಿ ದೇಹದ ವ್ಯಾಯಾಮ ಅದು ಯೋಗಾಸನ ಅಂತೀವಿ, ಜನ ಅಷ್ಟನ್ನೇ ಯೋಗ ಅಂತ ನಿಲ್ಲಿಸ್ಬಿಡ್ತಾರೆ. ಆದರೆ ಯೋಗ ಅಂದರೆ ಸಮಗ್ರ ಮಾನವ ವಿಕಾಸದ ವಿಜ್ಞಾನ. ಯೋಗ ಅನ್ನೋ ಪದಕ್ಕೆ ಅರ್ಥ ಹೀಗೆ ಬರುತ್ತೆ, ಒಂದಾಗೋದು ಅಥವಾ ಸಂಯೋಗ ಅಂತ. ಇದನ್ನು ಎರಡು ಹಂತದಲ್ಲಿ ಅರ್ಥ ಮಾಡ್ಕೋಬೋದು. ಮೊದಲನೇದಾಗಿ, ನಮ್ಮ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಮನಸ್ಸು ಒಂದು ದಿಕ್ಕಿನಲ್ಲಿ ಯೋಚಿಸ್ತಾ ಇರುತ್ತೆ, ಹೃದಯ ಮತ್ತೊಂದನ್ನು ಬಯಸ್ತಾ ಇರುತ್ತೆ, ಕೈಕಾಲು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಯೋಗ ನಮ್ಮ ಚಿಂತನೆ, ಭಾವನೆ ಮತ್ತು ಕ್ರಿಯೆಗಳ ನಡುವೆ ಏಕತೆಯನ್ನು ತರುತ್ತೆ. ಅದು ಮೊದಲನೇ ಹಂತ. ಎರಡನೇ ಹಂತ, ನಮ್ಮ ನಿಜ ಸ್ವರೂಪ ಒಂದಂಗೆ ಒಂದಾಗುವುದು. ನಮ್ಮ ನಿಜ ಸ್ವರೂಪ ಅಂದರೆ ಆತ್ಮಸ್ವರೂಪಿಗಳು, ನಾವು ಪರಮಸತ್ಯದೊಂದಿಗೆ ಒಂದಾಗುವುದು. ಇದು ಮೇಲ್ಮಟ್ಟದ ಅಥವಾ ಒಳಮಟ್ಟದ ಒಂದು ಒಳಾರ್ಥ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಂದು ಜೀವಾತ್ಮವೂ ಅವ್ಯಕ್ತ ಬ್ರಹ್ಮವೇ. ನಮ್ಮೊಳಗಿರುವ ಈ ದಿವ್ಯತೆಯನ್ನು ವ್ಯಕ್ತಪಡಿಸೋದೇ ಜೀವನದ ಪರಮ ಗುರಿ. ಆದ್ದರಿಂದ ಯೋಗ ಅಂತಂದರೆ ಮನುಷ್ಯನಲ್ಲಿರುವ ಶಕ್ತಿ, ಜ್ಞಾನ, ಪ್ರೀತಿ, ಪಾವಿತ್ರ್ಯತೆ ಮತ್ತು ದಿವ್ಯತೆ ಇವನ್ನು ಹೊರತರುವ ಒಂದು ಸಾಧನೆ, ಅದು ಯೋಗ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನಾನು ಯೋಗವನ್ನು ಗುಹೆಗಳಿಂದ, ಕಾಡುಗಳಿಂದ, ಆಶ್ರಮಗಳಿಂದ ಹೊರತಂದು ಮಾನವ ಜೀವನದ ಮಧ್ಯದಲ್ಲಿ ಸ್ಥಾಪಿಸ್ತೀನಿ ಅಂತ. ಯೋಗ ಅಂದರೆ ಆಧ್ಯಾತ್ಮಿಕತೆ ಅಂತಲೂ ಉಂಟು. ಆದರೆ ಏನದರ ಅರ್ಥ? ಸ್ವಾಮಿ ವಿವೇಕಾನಂದರ ಪ್ರಕಾರ ಆಧ್ಯಾತ್ಮಿಕತೆ ಅಂದರೆ ಜಗತ್ತಿನಿಂದ ವಿಮುಖವಾಗೋದಲ್ಲ, ಓಡಿ ಹೋಗೋದಲ್ಲ. ನಾವು ಯೋಚಿಸುವ ರೀತಿಯನ್ನು, ಪ್ರೀತಿಸುವ ರೀತಿಯನ್ನು, ಕೆಲಸ ಮಾಡುವ ರೀತಿಯನ್ನು ಮತ್ತು ಇತರರನ್ನು ನೋಡುವ ರೀತಿಯನ್ನು ಪರಿವರ್ತಿಸುವುದೇ ಆಧ್ಯಾತ್ಮಿಕತೆ. ಅದಕ್ಕೆ ಸಾಧನೆಯೇ ಯೋಗ.
0: ಸ್ವಾಮಿ ವಿವೇಕಾನಂದರ ಯೋಗದ ಪ್ರತಿಪಾದನೆಯಲ್ಲಿ ಏನು ವಿಶೇಷತೆ ಇದೆ ಅಂತೀರಿ ಸ್ವಾಮೀಜಿ?
1: ಸ್ವಾಮಿ ವಿವೇಕಾನಂದರು ಹೊಸದಾಗಿ ಯೋಗವನ್ನು ಏನು ಸೃಷ್ಟಿ ಮಾಡಲಿಲ್ಲ. ಇದು ಭಾರತದ ಪ್ರಾಚೀನ ಯೋಗ ವಿದ್ಯೆ. ಅದನ್ನು ಆಧುನಿಕ ಯುಗದ ಭಾಷೆಯಲ್ಲಿ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ನಮಗೆ ವಿವರಿಸಿದರು. ಇದಕ್ಕೆ ಕೆಲವು ಮುಖ್ಯ ಅಂಶಗಳಿವೆ. ಮೊದಲನೇದಾಗಿ, ಯೋಗವು ಸಾರ್ವತ್ರಿಕ. ಅದು ಒಂದು ಧರ್ಮಕ್ಕೋ, ಒಂದು ದೇಶಕ್ಕೋ, ಅಥವಾ ಒಂದು ಜಾತಿ ಅಥವಾ ಸಮುದಾಯಕ್ಕೋ ಸೀಮಿತವಾದದ್ದಲ್ಲ ಯೋಗ. ಅದೀಗ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ, ಇಂಟರ್ನ್ಯಾಷನಲ್ ಯೋಗ ಡೇ ಅಂತಲೂ ನಾವು ಆಚರಿಸ್ತೀವಿ.

0: ಆದರೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಜೀವನದಲ್ಲಿ ಇದನ್ನು ಅನುಭವಿಸ್ಬೋದು. ಯೋಗದಿಂದ ಬರೋದಿದು. ಇನ್ನೊಂದು, ಯೋಗ ಜೀವನಕ್ಕೆ ಒಂದು ಉಪಾಯ. ಅದು ನಮಗೆ ಶಾಂತಿಯನ್ನು ತರುತ್ತೆ, ಬಲಿಷ್ಠರನ್ನಾಗಿ ಮಾಡುತ್ತೆ, ಪವಿತ್ರತೆಯನ್ನು ಗೊಳಿಸುತ್ತೆ ಮನಸ್ಸನ್ನು, ಏಕಾಗ್ರತೆ ಬೆಳೆಸುತ್ತೆ ಮತ್ತು ಸಹೃದರನ್ನಾಗಿ ಮಾಡುತ್ತೆ. ಮನುಷ್ಯರಿಗೆ ಬೇಕಿರೋದಿದೆ. ಕಡೆಯದಾಗಿ ಹೇಳೋದಾದರೆ, ಯೋಗ ಜೀವನದಿಂದ ಓಡು ಹೋಗೋ ಮಾರ್ಗ ಅಲ್ಲ. ಮನೆ, ಶಾಲೆ, ಕಚೇರಿ, ಕಾರ್ಖಾನೆ, ಕೃಷಿ ಕ್ಷೇತ್ರ ಮತ್ತು ಸಮಾಜ ಎಲ್ಲವೂ ಯೋಗ ಸಾಧನೆಯ ಕ್ಷೇತ್ರಗಳಾಗುತ್ತೆ.
1: ಸ್ವಾಮಿ ವಿವೇಕಾನಂದರು ಯೋಗವನ್ನು ವೇದಾಂತದೊಂದಿಗೆ ಹೇಗೆ ಸಮನ್ವಯಗೊಳಿಸಿದ್ರು ಅಂತೀರಿ?
0: ಇದು ಸ್ವಾಮಿ ವಿವೇಕಾನಂದರ ಒಂದು ದೊಡ್ಡ ಕೊಡುಗೆ ನಮಗೆ. ಯೋಗ ಅನ್ನೋದು ಕೆಲವು ಶಾಸ್ತ್ರಗಳಲ್ಲಿತ್ತು, ಆ ಶಾಸ್ತ್ರ ಸಂಸ್ಕೃತದಲ್ಲಿತ್ತು, ಮಠಗಳಲ್ಲಿ ಮಾತ್ರ ಇದು ಗೊತ್ತಿತ್ತು. ವೇದಾಂತವೂ ಹಾಗೆ ಕೆಲವು ಮಠಗಳಲ್ಲಿ ಮಾತ್ರ ಸೀಮಿತವಾಗಿ ಕೂತಿತ್ತದು. ಸ್ವಾಮಿ ವಿವೇಕಾನಂದರು ಮಾಡಿದ ಒಂದು ವಿಶೇಷ ಒಂದು ಕೊಡುಗೆ ನಮಗೆ ಅಂತಂದರೆ, ವೇದಾಂತ ಮತ್ತು ಯೋಗವನ್ನು ಸಮನ್ವಯಗೊಳಿಸಿದ್ದು. ವೇದಾಂತ ತತ್ವವನ್ನು ನೀಡುತ್ತೆ, ಯೋಗ ಆ ತತ್ವವನ್ನು ಅನುಭವಿಸುವ ಸಾಧನೆಯನ್ನು ನೀಡುತ್ತೆ. ವೇದಾಂತ ನಮ್ಮ ನಿಜಸ್ವರೂಪ ದುರ್ಬಲವಲ್ಲ, ನಾವು ಪಾಪಪೂರ್ಣರಲ್ಲ, ನಾವು ಅಸಹಾಯಕರಲ್ಲ ಅಂತ ಹೇಳುತ್ತೆ. ನಮ್ಮ ನಿಜಸ್ವರೂಪ ಆತ್ಮ, ಶುದ್ಧ ಬುದ್ಧ ಮುಕ್ತ ಮತ್ತು ದಿವ್ಯ ಆತ್ಮ. ಆದರೆ ಈ ದಿವ್ಯತೆ ಅಜ್ಞಾನ, ಭಯ, ಸ್ವಾರ್ಥ, ಆಸಕ್ತಿ, ಅಹಂಕಾರ ಮತ್ತು ಮನಸ್ಸಿನ ಚಂಚಲತೆಯಿಂದ ಮುಚ್ಚೋಗಿರುತ್ತೆ. ಯೋಗ ಸಾಧನೆ ಈ ಆವರಣಗಳನ್ನು ತೆಗೆಯುತ್ತೆ. ಸರಳವಾಗಿ ಹೇಳೋದಾದರೆ, ವೇದಾಂತ ನಾವು ನಿಜವಾಗಿ ಯಾರು ಅಂತ ತಿಳಿಸುತ್ತೆ. ಯೋಗ ಅದನ್ನು ಅನುಭವಿಸುವ ವಿಧಾನವನ್ನು ತಿಳಿಸಿಕೊಡುತ್ತೆ. ವೇದಾಂತ ದರ್ಶನವನ್ನು ನೀಡುತ್ತೆ, ಯೋಗ ಶಿಸ್ತು ಮತ್ತು ಸಾಧನೆಯನ್ನು ನೀಡುತ್ತೆ. ನಮ್ಮೊಳಗಿನ ದಿವ್ಯತೆಯನ್ನು ಅರಿತಾಗ ಇತರರೊಳಗೂ ಅದೇ ದಿವ್ಯತೆ ಇದೆ ಅನ್ನೋ ಅರಿವು ನಮ್ಮಲ್ಲಿ ಮೂಡುತ್ತೆ. ಅದರಿಂದ ವೇದಾಂತದ ಅನುಭವ ಸಹಜವಾಗಿ ಸಮಾನತೆ, ಗೌರವ, ಪ್ರೀತಿ, ಕರುಣೆ ಮತ್ತು ಸೇವೆಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಯೋಗ ಮತ್ತು ವೇದಾಂತದ ಸಮನ್ವಯ ಮಾಡಿದ್ರು. ಇದರಿಂದ ಯೋಗಕ್ಕೂ ಒಳ್ಳೆಯದಾಯಿತು, ವೇದಾಂತಕ್ಕೂ ಒಳ್ಳೆಯದಾಯಿತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಇದನ್ನು ಪ್ರಾಕ್ಟಿಕಲ್ ವೇದಾಂತ. ವೇದಾಂತ ಜನ ಮಾತಾಡ್ತಿದ್ರು, ಜನಸಾಮಾನ್ಯರು ಮಾತಾಡ್ತಾರೆ, ಆದರೆ ಅನುಷ್ಠಾನಕ್ಕೆ ಬರ್ತಿರಲಿಲ್ಲ. ಕೂತು ಗಂಟೆಗಟ್ಟಲೆ ಶಾಸ್ತ್ರ ಓದಿ ಪ್ರವಚನ ಕೊಟ್ಟು ಇಡೀ ಸೃಷ್ಟಿಯೇ ಪರಮಾತ್ಮ ಅಂತ ವ್ಯಾಖ್ಯಾನ ಮಾಡಿದವರು ಆಚೆ ಬಂದು ಕೂಡಲೇ ಅಸ್ಪೃಶ್ಯತೆಯನ್ನು ಅಭ್ಯಾಸ ಮಾಡ್ತಿದ್ರು. ಇವನು ನೀಚ, ಇವನು ಶೂದ್ರ ಅಂತ. ಸ್ವಾಮೀಜಿ ಹೇಳಿದ್ರು, ವೇದಾಂತ ಮಾತಿನಲ್ಲೇ ನಿಂತೋಯ್ತಲ್ಲ, ಅನುಷ್ಠಾನಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಅದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಸ್ವಾಮೀಜಿ ಕೊಟ್ಟಿದ್ದು. ಅದು ಪ್ರಾಕ್ಟಿಕಲ್ ಆಗಿದ್ದು ಯೋಗದಿಂದ.
1: ಸ್ವಾಮಿ ವಿವೇಕಾನಂದರು ನಾಲ್ಕು ರೀತಿಯ ಯೋಗಗಳ ಬಗ್ಗೆ ಮಾತಾಡ್ತಾರೆ, ನಾಲ್ಕು ಮಾರ್ಗಗಳ ಅಗತ್ಯ ಏನು ಅಂತ ಹೇಳ್ತೀರಿ?
0: ನೋಡಿ, ಎಲ್ಲ ಮನುಷ್ಯರು ಒಂದೇ ಸ್ವಭಾವದವರಲ್ಲ. ಕೆಲವರಲ್ಲಿ ಬುದ್ಧಿಶಕ್ತಿ ಮುಖ್ಯವಾಗಿರುತ್ತೆ, ಕೆಲವರಲ್ಲಿ ಭಾವನೆ ಪ್ರಬಲವಾಗಿರುತ್ತೆ, ಕೆಲವರು ಕ್ರಿಯಾಶೀಲರು, ಇನ್ನು ಕೆಲವರು ಧ್ಯಾನ ಮತ್ತು ಏಕಾಗ್ರತೆಯ ಕಡೆಗೆ ಸಹಜವಾಗಿ ಆಕರ್ಷಿತರಾಗ್ತಾರೆ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಾಲ್ಕು ಮುಖ್ಯ ಯೋಗಗಳನ್ನು ಸಮನ್ವಯವಾಗಿ ವಿವರಿಸಿದರು. ಮತ್ತೆ ಹೇಳ್ತೀನಿ, ಇದು ವಿವೇಕಾನಂದರು ಕಂಡುಹಿಡಿದಿದ್ದಲ್ಲ, ಭಗವದ್ಗೀತೆಯಲ್ಲಿದೆ. ಅದನ್ನು ನಮಗೆ ಮಾಡರ್ನ್ ಟರ್ಮಿನಾಲಜಿಯಲ್ಲಿ ಕೊಟ್ಟವರು ಸ್ವಾಮಿ ವಿವೇಕಾನಂದರು. ಕರ್ಮಯೋಗ ಅಂದರೆ ನಿಸ್ವಾರ್ಥ ಕರ್ಮದ ಮಾರ್ಗ, ಭಕ್ತಿಯೋಗ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ, ರಾಜಯೋಗ ಮನಸ್ಸಿನ ನಿಯಂತ್ರಣ ಮತ್ತು ಧ್ಯಾನದ ಮಾರ್ಗ, ಜ್ಞಾನಯೋಗ ವಿಚಾರ ಮತ್ತು ವಿವೇಕದ ಮಾರ್ಗ. ಇದು ನಾಲ್ಕು ಬೇರೆ ಬೇರೆ ಧರ್ಮಗಳಲ್ಲ, ಮಾನವ ವ್ಯಕ್ತಿತ್ವದ ನಾಲ್ಕು ಆಯಾಮಗಳನ್ನು ಬೆಳೆಸುವ ನಾಲ್ಕು ವಿಧಾನಗಳು, ಸೂತ್ರಗಳು. ಸ್ವಾಮೀಜಿ ಹೇಳ್ತಿದ್ರು, ತತ್ವಜ್ಞಾನಿಯ ಬುದ್ಧಿ, ಭಕ್ತನ ಹೃದಯ, ಯೋಗಿಯ ಏಕಾಗ್ರತೆ ಮತ್ತು ಸೇವಕನ ಕಾರ್ಯಶೀಲತೆ, ಇದೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಬೆಳೆಯಬೇಕು. ಆಗ ಅವನು ಹಾರ್ಮೋನಿಯಸ್ ಪರ್ಸನಾಲಿಟಿ, ಸಮನ್ವಯವಾದ ಒಂದು ವ್ಯಕ್ತಿತ್ವವನ್ನು ಅವನು ಬೆಳೆಸ್ಕೋತಾನೆ. ಅಂದರೆ ತಲೆ, ಹೃದಯ, ಕೈ ಮತ್ತು ಇಚ್ಛಾಶಕ್ತಿ ಎಲ್ಲವೂ ಸಮತೋಲನವಾಗಿ ಬೆಳೀಬೇಕು. ಅದರಿಂದ ನಾಲ್ಕು ಯೋಗಗಳನ್ನು ಅಭ್ಯಾಸ ಮಾಡಬೇಕು.
1: ಇವತ್ತಿನ ಜೀವನಕ್ಕೆ ರಾಜಯೋಗ ಅಂತ ತಾವೇನು ಪ್ರಸ್ತಾಪ ಮಾಡಿದ್ರಲ್ಲ ಸರ್, ಇದರ ಒಂದು ಪ್ರಾಯೋಗಿಕ ಉಪಯೋಗ ಏನಿರಬಹುದು ಅಂತ ಹೇಳ್ತೀರಿ?
0: ರಾಜಯೋಗ ನೇರವಾಗಿ ಮನಸ್ಸಿನ ಕುರಿತು ಮಾತನಾಡೋದು. ಇವತ್ತು ನಮಗೆ ತಿಳಿದಿರೋ ಹಂಗೆ ಮನುಷ್ಯನ ಮನಸ್ಸು ಚಂಚಲವಾಗಿದೆ, ಆತಂಕ ಇದೆ, ಒತ್ತಡ ಇದೆ, ಭಾವನಾತ್ಮಕ ಅಸ್ಥಿರತೆ ಇದೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ವ್ಯಸನ ಇದಿದೆ, ಮತ್ತು ಏಕಾಗ್ರತೆ ಕೊರತೆ ಎಲ್ಲರಲ್ಲೂ ಕಾಣ್ತಾ ಇದೆ. ಶಾಲಾ ಮಕ್ಕಳಿಂದ ಕಚೇರಿಯಲ್ಲಿ ಕೆಲಸ ಮಾಡುವವರವರೆಗೂ, ರೈತರಿಗೂ ಕೂಡ ಏಕಾಗ್ರತೆ ಶಕ್ತಿಯ ಒಂದು ಕೊರತೆ ಕಾಣ್ತಾ ಇದೆ. ನಾವು ಹೊರಗಿನಿರುವ ತಂತ್ರಜ್ಞಾನವನ್ನು ನಿಯಂತ್ರಿಸಲು ಕಲ್ತಿದ್ದೀವಿ, ಆದರೆ ನಮ್ಮ ಗಮನವನ್ನು, ನಮ್ಮ ಆಲೋಚನೆ

0: ಮತ್ತು ನಮ್ಮ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಲು ಕಷ್ಟಪಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಮನಸ್ಸೇ ಒಂದು ಸಾಧನೆ, ಒಂದು ಇನ್ಸ್ಟ್ರೂಮೆಂಟ್ ಅದು. ಇದನ್ನು ಸರಿಯಾಗಿ ತರಬೇತಿಗೊಳಿಸಿದರೆ, ಟ್ರೈನ್ ಮಾಡಿದ್ರೆ ಆ ಸಾಧನೆ ನಮ್ಮ ಮಿತ್ರನಾಗಿ ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ಅದು ನಮ್ಮ ಶತ್ರು ಆಗುತ್ತೆ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಮನಸ್ಸೇ ನಿನ್ನ ಮಿತ್ರ, ನಿನ್ನ ಮನಸ್ಸೇ ನಿನ್ನ ಶತ್ರು. ಈ ನಿಯಂತ್ರಣವಿಲ್ಲದ ಮನಸ್ಸು ನಮಗೆ ಬಂಧನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ರಾಜಯೋಗ ನಮಗೆ ಹೇಳ್ಕೊಡುತ್ತೆ, ನಿಯಮಬದ್ಧವಾದ ಜೀವನ, ಇಂದ್ರಿಯಗಳ ಸಂಯಮ, ಆಲೋಚನೆಗಳ ಅರಿವು ಮತ್ತು ನಿಯಂತ್ರಣ, ಏಕಾಗ್ರತೆ, ಧ್ಯಾನ, ಭಾವನಾತ್ಮಕ ಪ್ರತಿಕ್ರಿಯೆಗಳ ಮೇಲೆ ನಿಯಂತ್ರಣ, ಇದಿಷ್ಟು ಹೇಳ್ಕೊಡುತ್ತೆ ರಾಜಯೋಗ ನಮಗೆ. ಸಾಮಾನ್ಯ ವ್ಯಕ್ತಿಯ ರಾಜಯೋಗ ಸಾಧನೆ ಹೀಗೆ ಶುರುವಾಗ್ಬೋದು. ಕೆಲವು ನಿಮಿಷಗಳ ಮೌನದಿಂದ ಆರಂಭವಾಗ್ಬೋದು, ಕೆಲವೇ ನಿಮಿಷಗಳು ಮೌನವಾಗಿ ಕೂತ್ಕೊಳ್ಳೋದು. ಮಾತಾಡದಿರೋದು ಅಂತಲ್ಲ, ಮನಸ್ಸು ಎರಡು ಕೆಲಸ ಮಾಡುತ್ತೆ ನಿರಂತರವಾಗಿ. ನಿರಂತರವಾಗಿ ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ, ಮಾತನಾಡ್ತಿರುತ್ತೆ. ಹೊರಗಡೆ ಅವನು ಯಾರ ಜೊತೆ ಮಾತಾಡದಿದ್ರು ಮನಸ್ಸಿನಲ್ಲೇ ಅವನು ಮಾತಾಡ್ತಾ ಇರ್ತಾನೆ. ಆ ಮಾತನ್ನು ನಿಲ್ಲಿಸಬೇಕು, ಚಾಟರಿಂಗ್ ಮೈಂಡ್ ಅಂತಾರೆ ಅದನ್ನು. ಅದೊಂದು ಕೆಲವು ನಿಮಿಷಗಳು ಆಲೋಚನೆಗಳನ್ನು, ಆ ಮಾತನಾಡುವ ಆ ಒಂದು ಕ್ರಿಯೆಯನ್ನು ಗಮನಿಸಿದಾಗ ಅದು ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ, ನಿಂತ್ಕೊಳ್ಳುತ್ತೆ. ಈ ಒಂದು ಅಭ್ಯಾಸದಿಂದ ಶುರು ಮಾಡ್ಬೋದು. ಉಸಿರಾಟದ ಕಡೆ ಗಮನ ನೀಡೋದು, ಅದನ್ನು ಮಾಡಿದಾಗಲೂ ಮನಸ್ಸು ಹತೋಟಿಗೆ ಬರುತ್ತೆ. ನಮ್ಮ ಋಷಿ ಮುನಿಗಳು ಕಂಡ ಸತ್ಯ ಇದು, ಮನಸ್ಸಿಗೂ ಉಸಿರಾಟಕ್ಕೂ ನೇರ ಸಂಬಂಧ ಇದೆ. ಮನಸ್ಸು ಉದ್ವೇಗಗೊಂಡಾಗ, ಯಾವುದೇ ಕಾರಣಕ್ಕಾಗಲಿ, ಭಯದಿಂದಲೋ ಕೋಪದಿಂದಲೋ ಉದ್ವೇಗಗೊಂಡಾಗ ಉಸಿರಾಟ ಏರ್ಪೇರಾಗುತ್ತೆ. ಅದನ್ನು ಋಷಿಗಳು ಹೇಳಿದ್ರು, ಉಸಿರಿಗೂ ಮತ್ತು ಮನಸ್ಸಿಗೂ ನೇರ ಸಂಬಂಧ ಇದೆ. ಅದನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರು, ಈ ಉಸಿರಾಟವನ್ನು ನಿಯಂತ್ರಣ ಮಾಡೋದ್ರಿಂದ ಮನಸ್ಸನ್ನು ನಿಯಂತ್ರಿಸ್ಬೋದು ಅಂತ. ಇದನ್ನೇ ನಾವು ಪ್ರಾಣಾಯಾಮ ಅನ್ನೋದು. ಪ್ರಾಣಾಯಾಮ ಬರೀ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅಂತಲೇ ಮಾಡ್ತಾರೆ, ಅದು ಅದರ ಮುಖ್ಯ ಉದ್ದೇಶ ಅಲ್ಲ. ಆರೋಗ್ಯ ಚೆನ್ನಾಗಾಗತ್ತೆ, ಆದರೆ ಆರೋಗ್ಯ ಶರೀರ ಚೆನ್ನಾಗಿದ್ದ ಮಾತ್ರಕ್ಕೆ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಹೇಗೆ? ಮನಸ್ಸನ್ನು ಚೆಂದ ಮಾಡಿಸ್ಬೇಕು ಅಂತಂದರೆ ಪ್ರಾಣಾಯಾಮದ ಅಭ್ಯಾಸ, ಮತ್ತು ಒಂದೇ ಕೆಲಸವನ್ನು ಏಕಾಗ್ರತೆಯಿಂದ ಮಾಡೋದು, ಆಮೇಲೆ ಪ್ರತಿಕ್ರಿಯಿಸೋದಕ್ಕೆ ಮುಂಚೆ ಕ್ಷಣಕಾಲ ನಿಲ್ಲೋದು, ಇದೆಲ್ಲ ರಾಜಯೋಗದ ಪ್ರಾರಂಭಿಕ ಅಭ್ಯಾಸ. ಏನಾರ ಹೇಳಿದ ತಕ್ಷಣ ಥಟ್ ಅಂತ ಉತ್ತರ ಕೊಟ್ಬಿಡೋದು, ಅದಕ್ಕೆ ಒಂದು ರಿಯಾಕ್ಷನ್ ಮಾಡಿಬಿಡೋದು, ರೆಸ್ಪಾನ್ಸ್ ಮಾಡಬೇಕು ನಾವು. ಆ ರೆಸ್ಪಾನ್ಸ್ ಮಾಡಲಿಕ್ಕೆ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ರಾಜಯೋಗ ಅದನ್ನು ಹೇಳ್ಕೊಡುತ್ತೆ, ತಡಿ ತಡಿ ಆಮೇಲೆ ಮಾತಾಡು ಅಂತ. ಆಮೇಲೆ ಮನಸ್ಸನ್ನು ಬಲವಂತವಾಗಿ ಒತ್ತು ಹಾಕೋದಲ್ಲ ಇದು, ಅದನ್ನು ಅರ್ಥ ಮಾಡ್ಕೋಬೇಕು, ಅದಕ್ಕೆ ತರಬೇತಿ ಕೊಡಬೇಕು, ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು. ಇದು ರಾಜಯೋಗ ಹೇಳ್ಕೊಡುತ್ತೆ ನಮಗೆ.
1: ಕರ್ಮಯೋಗ ಅಂತಿರಲ್ಲ, ಹಾಗಂದರೆ ಏನು? ಈಗ ನಾವು ಸಾಮಾನ್ಯವಾಗಿ ಪ್ರತಿನಿತ್ಯ ಕೆಲವು ಕರ್ಮಗಳನ್ನು ಮಾಡೇ ಮಾಡ್ತೀವಲ್ಲ, ಅದೇ ಕರ್ಮಯೋಗವೇ?
0: ಕರ್ಮಯೋಗ ಅಂದರೆ ಕರ್ಮ ಮಾಡುತ್ತಾ ಕರ್ಮದ ಬಂಧನಕ್ಕೆ ಒಳಗಾಗದೆ ಇರುವ ಒಂದು ಕಲೆ. ಎಲ್ಲರೂ ಕೆಲಸ ಮಾಡಬೇಕು, ಕೆಲಸ ಮಾಡದೆ ಯಾರೂ ಬದುಕಂಗಿಲ್ಲ. ಆದರೆ ಮಾಡುವ ಕೆಲಸ ಬಂಧನಕಾರಿ ಆಗಬಾರ್ದು, ಆ ಒಂದು ಕಲೆಯನ್ನು ಕಲಿಯೋದಕ್ಕೆ ಕರ್ಮಯೋಗ ಅನ್ನೋದು. ಕೆಲಸ ಬಂಧನಕ್ಕೆ ಯಾವಾಗ ಕಾರಣ ಆಗುತ್ತೆ? ಅಹಂಕಾರದಿಂದ ಮಾಡಿದಾಗ, ಅದರ ಹಿಂದೆ ಸ್ವಾರ್ಥವಿದ್ದಾಗ, ಒಂದು ಬೇರೆಯವ್ರ ಜೊತೆಗೆ ಹೋಲಿಕೆ ಮಾಡಿಕೊಂಡಾಗ, ಹೊಟ್ಟೆ ಕಿಚ್ಚಿದ್ರೆ, ಹೆಸರು ಪ್ರತಿಷ್ಠೆ ಇವುಗಳ ಮೇಲೆ ಆಸೆ ಇದ್ದರೆ, ಫಲದ ಆಕಾಂಕ್ಷೆ ಜಾಸ್ತಿ ಇದ್ದಾಗ ಆತಂಕ ಬರುತ್ತೆ, ಕರ್ಮ ಬಂಧನಕಾರಿಯಾಗುತ್ತೆ. ಕರ್ಮ ಇಲ್ಲದೆ ಇರುವಂತಿಲ್ಲ, ಆದರೆ ಬಂಧನಕಾರಿ ಆಗದಂಗೆ ಕೆಲಸ ಮಾಡಬೇಕು. ಆಗ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲಸವನ್ನು ಕರ್ತವ್ಯ ಬುದ್ಧಿಯಿಂದ, ಶ್ರದ್ಧೆಯಿಂದ, ಕುಶಲತೆಯಿಂದ, ನಿಸ್ವಾರ್ಥ ಮನೋಭಾವದಿಂದ ಮಾಡಿದಾಗ ಅದು ಕರ್ಮಯೋಗವಾಗುತ್ತೆ. ಅದೇ ಕೆಲಸ ಅದನ್ನು ಕರ್ತವ್ಯ ಬುದ್ಧಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಕುಶಲತೆಯಿಂದ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಮಾಡಬೇಕು. ಇದನ್ನು ಹೇಳ್ಕೊಡುತ್ತೆ ಕರ್ಮಯೋಗ. ಅಂದರೆ ಫಲದ ಬಗ್ಗೆ ಆಲೋಚನೆ ಮಾಡಬಾರದು ಅಂತಂದರೆ ನಿರ್ಲಕ್ಷ್ಯ ಮಾಡೋದಲ್ಲ, ಆ ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬೇಕು, ಆಯೋಜಿಸಬೇಕು, ನಡೆಸ್ಕೊಡಬೇಕು, ಸಂಪೂರ್ಣ ಶ್ರಮ ಹಾಕಬೇಕು, ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಶ್ರೇಷ್ಠವಾಗಿ ಅದರ ಕೆಲಸವನ್ನು ನಿರ್ವಹಿಸಬೇಕು. ಆದರೆ ಯಶಸ್ಸು ಅಥವಾ ವಿಫಲತೆ ನಮ್ಮ ಮನಃಶಾಂತಿಯನ್ನು ನಾಶ ಮಾಡದಂತೆ ನೋಡ್ಕೋಬೇಕು. ಹೀಗೆ ಮಾಡಲಿಕ್ಕೆ ಕರ್ಮಯೋಗಿ ತನಗೆ ತಾನೇ ಕೇಳ್ಕೊತಾನೆ, ನನ್ನ ಕರ್ತವ್ಯವೇನು, ಅದನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಮಾಡೋದು, ಈ ಕೆಲಸದಿಂದ ಯಾರಿಗೆ ಉಪಯೋಗವಾಗುತ್ತೆ? ನೋಡಿ, ಕರ್ತವ್ಯದ ಪ್ರಜ್ಞೆನೇ ನಮ್ಮಲ್ಲಿ ಕೆಲವು ಸತಿ ಜಾಗೃತವಾಗಿರಲ್ಲ. ಪ್ರತಿಯೊಂದು ಸಂಬಂಧದಿಂದಲೂ ಕರ್ತವ್ಯಗಳು ಬರುತ್ತೆ. ಆ ಕರ್ತವ್ಯಗಳನ್ನು ಅರಿತು ಅದನ್ನು ನಿಭಾಯಿಸಬೇಕು. ನಿಭಾಯಿಸಬೇಕಾದ್ರೆ ಅದರ ಹಿಂದೆ ಸ್ವಾರ್ಥ ಇರಬಾರ್ದು, ಅಹಂಕಾರ ಇರಬಾರ್ದು. ಅದನ್ನು ನಾನು ನಿಭಾಯಿಸಿದ ಮೇಲೆ ಆಕಾಂಕ್ಷೆ ಇರಬಾರ್ದು, ಇಂಥ ಫಲನೇ ಬರಬೇಕು ಅಂತ. ಕೆಲವು ಸತಿ ಬರುತ್ತೆ, ಕೆಲವು ಸತಿ ಬರಲ್ಲ. ಅದರಲ್ಲಿ ಸಮಚಿತ್ತದಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಮಾನವ ಸೇವೆಯನ್ನು ಆಧ್ಯಾತ್ಮಿಕ ಸಾಧನೆಯ ಮಟ್ಟಕ್ಕೆ ತಗೊಂಡು ಹೋದರು. ಅವ್ರು ಹೇಳ್ತಾರೆ, ಕರ್ಮಯೋಗ ಈಸ್ ಆಲ್ಸೋ ಆನ್ ಇಂಡಿಪೆಂಡೆಂಟ್ ಪಾತ್. ನೀನು ಸತ್ಯದ ಅನ್ವೇಷಣೆಗೆ ಕರ್ಮಯೋಗವೂ ಒಂದು ಸಾಧನ. ಇಲ್ಲಿ ಕರ್ಮ ಅನ್ನೋ ಪದಕ್ಕೆ ಅರ್ಥ ಸಾಂಪ್ರದಾಯಿಕವಾಗಿ ಬರೋದು ರಿಚುವಲ್ ವರ್ಷಿಪ್ ಅಂತ. ಇಲ್ಲಿ ನಾವು ಅದನ್ನು ಆ ಅರ್ಥದಲ್ಲಿ ತಗೊಳ್ಳಲ್ಲ. ಮಾಡುವ ಎಲ್ಲ ಕೆಲಸವೂ ಕರ್ಮವೇ. ಕರ್ಮ ಅಂದರೆ ಇನ್ನೂ ಒಳಗೆ ಹೋಗಿ ನಾವು ಅರ್ಥೈಸಬೇಕು ಅಂತಂದರೆ ಕರ್ಮ ಶಕ್ತಿಯ ರೂಪಾಂತರವಷ್ಟೇ. ಕರ್ಮ ಅಂದರೆ ಶಕ್ತಿಯ ರೂಪಾಂತರ. ಆ ಶಕ್ತಿ ಪ್ರಕೃತಿಯಿಂದ ಪಡೆದಿದ್ದೀವಿ. ಆ ಶಕ್ತಿಯೇ ನಮ್ಮಲ್ಲಿ ಶರೀರವಾಗಿದೆ. ಆ ಶಕ್ತಿಯೇ ಈಗ ಮಾತನಾಡಲಿಕ್ಕೆ, ನನ್ನ ಆಲೋಚನೆ ಮಾಡಲಿಕ್ಕೆ ನನಗೆ ಆಸ್ವಾದ ಮಾಡಿಕೊಟ್ಟಿದೆ. ಆ ಶಕ್ತಿ ನನ್ನದಲ್ಲ, ಅದು ಪ್ರಕೃತಿಯ ಶಕ್ತಿ. ಅದನ್ನು ನಾನು ಬರೀ ರೂಪಾಂತರ ಮಾಡ್ತಾ ಇದ್ದೀನಿ. ರೂಪಾಂತರ ಮಾಡಿದ ಮಾತ್ರಕ್ಕೆ ಅದು ನಂದು ಅಂತಾಗಲ್ಲ. ಪ್ರಕೃತಿಯಿಂದ ಪಡೆದ ಶಕ್ತಿಯನ್ನು ಪ್ರಕೃತಿಯ ಒಳಿತಿಗಾಗಿಯೇ ನಿಸ್ವಾರ್ಥ ಭಾವದಿಂದ ನಿರಹಂಕಾರವಾಗಿ ನಾನು ಅದನ್ನು ರೂಪಾಂತರಗೊಳಿಸಿದಾಗ ಅದು ಕರ್ಮಯೋಗ ಆಗುತ್ತೆ. ಅದನ್ನು ಹೇಗೆ ರೂಪಾಂತರಗೊಳಿಸಬೇಕು? ಸ್ವಾಮೀಜಿ ಹೇಳಿದ್ರು, ಮಾನವನ ಸುಮ್ಮನೆ ಸೇವೆ ಅಂತನೂ ಅಲ್ಲ, ಅದು ಮಾನವನ ಪೂಜೆ ಅಂತ ಮಾಡಿದ್ರು. ಶಿವಜ್ಞಾನೆ ಜೀವಸೇವಾ ಅಂತ ಸ್ವಾಮೀಜಿ ಒಂದು ತತ್ವ ಕೊಟ್ಟರು. ನಿನ್ನ ಸಹಮಾನವರನ್ನು ನೀನು ಸೇವೆ ಮಾಡು, ಯಾವ ಭಾವದಿಲ್ಲ ಮಾಡ್ತೀಯಾ, ಅವನು ಶಿವನೇ. ಶಿವ ಅಂದರೆ ರಾಮ ಅನ್ನಿ, ಕೃಷ್ಣ ಅನ್ನಿ, ಚಾಮುಂಡಿ ಅನ್ನಿ, ಅಲ್ಲ ಅನ್ನಿ, ಗಾಡ್ ಅನ್ನಿ, ದೇವರೊಬ್ಬನೇ. ದೇವರಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅನ್ನೋ ಭಾವದಿಂದ ಮಾಡಿದಾಗ ಆ ಕರ್ಮ ಪೂಜೆಯಾಗುತ್ತೆ, ಮನಸ್ಸನ್ನು ಪವಿತ್ರಗೊಳಿಸುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡೋದಷ್ಟೇ ಯೋಗ ಅಲ್ಲ, ಕಣ್ಣು ತೆರೆದು ಕರ್ತವ್ಯವನ್ನು ನಿಸ್ವಾರ್ಥವಾಗಿ ಮಾಡೋದು ಯೋಗವೇ.
1: ಸ್ವಾಮಿ ವಿವೇಕಾನಂದರ ಬೋಧನೆಯಲ್ಲಿ ಭಕ್ತಿ ಯೋಗದ ಸ್ಥಾನ ಏನು ಅಂತೀರಿ?
0: ಭಕ್ತಿ ಯೋಗ ಅಂದರೆ ನಮ್ಮ ಭಾವನಾತ್ಮಕ ಶಕ್ತಿಯನ್ನು ದೇವರ ಕಡೆಗೆ ತಿರುಗಿಸುವ ಒಂದು ಸಾಧನೆ. ಮನುಷ್ಯ ಪ್ರೀತಿ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಪ್ರೀತಿ ಹಲವಾರು ಬಾರಿ ಸ್ವಾರ್ಥಪೂರ್ಣವಾಗುತ್ತೆ. ಸ್ವಾಮಿತ್ವ ಭಾವ, ಓನರ್ಶಿಪ್, ಅದು ಬಂದ್ಬಿಡುತ್ತೆ. ಅದು ಇಲ್ಲ ಅಂದರೆ ಅತಿಯಾಗಿ ಅವಲಂಬನೆಯನ್ನು ಮಾರ್ಪಾಟಾಗ್ಬಿಡುತ್ತೆ. ಭಕ್ತಿಯೋಗ ಪ್ರೀತಿಯನ್ನು ಶುದ್ಧಗೊಳಿಸುತ್ತೆ, ವಿಶಾಲಗೊಳಿಸುತ್ತೆ. ಪ್ರಾರ್ಥನೆ, ಪೂಜೆ, ಜಪ, ದೇವರ ಸ್ಮರಣೆ, ಭಜನೆ ಮತ್ತು ಶರಣಾಗತಿಯ ಮೂಲಕ ಹೃದಯ ಶುದ್ಧವಾಗುತ್ತೆ, ತಿಳಿಯಾಗುತ್ತೆ, ಮೃದುವಾಗುತ್ತೆ, ಸ್ಥಿರವಾಗುತ್ತೆ ಮತ್ತು ಸ್ವಾರ್ಥದಿಂದ ಮುಕ್ತವಾಗುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾರ್ಥವೇ ಪರಮ ಪಾಪ, ಸ್ವಾರ್ಥವೇ ಪರಮ ಪಾಪ. ಆ ಸ್ವಾರ್ಥದಿಂದ ಮುಕ್ತವಾಗಲಿಕ್ಕೆ ಭಕ್ತಿ ತುಂಬ ಸಹಾಯಕಾರಿಯಾಗುತ್ತೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಕ್ತಿ ದುರ್ಬಲತೆ ಅಲ್ಲ. ನಿಜವಾದ ಭಕ್ತಿ ಧೈರ್ಯ, ಪವಿತ್ರತೆ, ಆತ್ಮವಿಶ್ವಾಸ ಮತ್ತು ನಿರ್ಭೀತಿಯನ್ನು ಕೊಡುತ್ತೆ. ಭಕ್ತನು ಮೊದಲಿಗೆ ದೇವರನ್ನು ಒಂದು ನಿರ್ದಿಷ್ಟ ರೂಪದಲ್ಲಿ ಪ್ರೀತಿಸ್ಬೋದು, ಕೃಷ್ಣನ ರೂಪದಲ್ಲೋ ರಾಮನ ರೂಪದಲ್ಲೋ. ಆದರೆ ಕ್ರಮೇಣ ಆ ಪ್ರೀತಿ ಎಲ್ಲ ಜೀವಿಗಳ ಕಡೆಗೆ ವಿಸ್ತರಿಸಬೇಕು. ಅದು ಭಕ್ತಿಯೋಗದ ಒಂದು ಗುರಿ.
1: ಸಾಮಾನ್ಯ ಜೀವನದಲ್ಲಿ ಜ್ಞಾನಯೋಗದ ಪಾತ್ರ ಏನು ಅಂತೀರಿ ಸ್ವಾಮೀಜಿ?
0: ಜ್ಞಾನಯೋಗ ಅಂದರೆ ವಿಚಾರ ಮತ್ತು ವಿವೇಕದ ಮಾರ್ಗ. ಅದು ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೇಳುತ್ತೆ. ನಾನು ಯಾರು? ಇದು ಉಪನಿಷತ್ತಿನ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾರು? ನಮ್ಮ ನಾನು ಅನ್ನುವ ಒಂದು ಅರಿವು, ಅಸ್ತಿತ್ವ ಹೊರಗಡೆ ಹಂಚಿ ಹರಿದೋಗಿದೆ. ನಾನು ಯಾವುದೋ ಒಂದು ಸೈಟಿನ ಓನರು, ಒಂದು ಕಾರಿನ ಓನರು, ಒಂದು ಪೊಸಿಷನಿನ ಒಂದು ಮಾಲೀಕ, ಈ ಹಣದ ಮಾಲೀಕ, ಇಲ್ಲಿಗೆ ಸಿಕ್ಕಾಕೊಂಡಿರುತ್ತೆ ನಾನು ಅನ್ನೋದು. ಅಲ್ಲಿಂದ ಒಳಗೆ ಬಂದು ನಾನು ಶರೀರ ಅಂತ ನಿಂತ್ಕೊಂಡಿರುತ್ತೆ. ನನ್ನ ವಿಚಾರಧಾರೆಗಳು, ಓನರ್ ನಾನು ಅಂತ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ಬಿಟ್ಟು ಒಳಗೆ ಹೋಗಿ ಪ್ರಶ್ನೆ ಕೇಳೋದು, ನಾನು ಯಾರು? ಇವೆಲ್ಲ ಬಿಟ್ಟು ನಾನು ಯಾರು? ನಾನು ಕೇವಲ ದೇಹ ಮತ್ತು ಬದಲಾಗುವ ಮನಸ್ಸೇ? ಯಾವುದು ಶಾಶ್ವತ, ಯಾವುದು ಅಶಾಶ್ವತ? ಯಾವುದು ನಿಜವಾದ ಸಂತೋಷವನ್ನು ನೀಡುತ್ತೆ? ನಿಜವಾದ ಸ್ವಾತಂತ್ರ್ಯ ಎಂದರೇನು? ಈ ಪ್ರಶ್ನೆಗಳೆಲ್ಲ ಜ್ಞಾನಯೋಗ ನಮಗೆ ಹೇಳ್ಕೊಡುತ್ತೆ. ಪ್ರಾಯೋಗಿಕ ಜೀವನದಲ್ಲಿ ಜ್ಞಾನಯೋಗ ವಿವೇಕವನ್ನು ಬೆಳೆಸುತ್ತೆ. ವಿವೇಕ ಅಂದರೆ ಹಿತಕರವಾದದ್ದು ಮತ್ತು ಕೇವಲ ಕ್ಷಣಿಕವಾಗಿ ಪ್ರಿಯವಾದದ್ದು. ಇದು ಕಠೋಪನಿಷತ್ತಿನಲ್ಲಿ ಬರುತ್ತೆ. ಯಾವುದು ಹಿತಕರ, ಯಾವುದು ಈ ಕ್ಷಣಿಕವಾಗಿ ತನಗೆ ಪ್ರಿಯವಾದದ್ದು, ಈ ಎರಡರ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸುತ್ತೆ ಜ್ಞಾನಯೋಗ. ಸತ್ಯ ಮತ್ತು ತೋರಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಕ್ಷಣಿಕ ಭಾವನೆ ಮತ್ತು ನಮ್ಮ ನಿಜವಾದ ಸ್ವರೂಪದ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತೆ. ಜ್ಞಾನಯೋಗ ಸ್ಪಷ್ಟ ಚಿಂತನೆ, ಸ್ವತಂತ್ರ ನಿರ್ಣಯ ಶಕ್ತಿ ಮತ್ತು ಅಂಧಾನುಕರಣದಿಂದ ಮುಕ್ತಿಯನ್ನು ನೀಡುತ್ತೆ. ಅದರ ಉನ್ನತ ಅನುಭವವೆಂದರೆ ಅಸ್ತಿತ್ವದ ಏಕತೆ, ಎಲ್ಲ ಜೀವಿಗಳಲ್ಲೂ ಅದೇ ಚೈತನ್ಯವಿದೆ ಎನ್ನುವ ಅರಿವು ನಮಗೆ ಜ್ಞಾನಯೋಗದಿಂದ ಪಡಿಬೋದು.
1: ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ನಾಲ್ಕು ಯೋಗದ ಬಗ್ಗೆ ನಾವು ಮಾತಾಡಿದ್ವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕಾ ಅಥವಾ ನಾಲ್ಕರಲ್ಲೂ ಒಬ್ಬ ಮನುಷ್ಯ ಸಾಧನೆ ಮಾಡಬಹುದು ಅಂತೀರ?
0: ಸ್ವಾಮಿ ವಿವೇಕಾನಂದರ ಪ್ರಕಾರ ನಾಲ್ಕನ್ನು ಸಾಧನೆ ಮಾಡಬೇಕು ನಾವು. ಯಾಕೆ ಅಂದರೆ ಪ್ರತಿಯೊಬ್ಬರೂ ನಮ್ಮ ಸ್ವಭಾವಕ್ಕೆ ಸೂಕ್ತವಾದ ಒಂದು ಯೋಗದಿಂದ ಆರಂಭಿಸ್ಬೋದು. ಆದರೆ ಎಲ್ಲವನ್ನು ಸಮನ್ವಯವಾಗಿ ಬೆಳೆಸಿಲ್ಲ ಅಂದರೆ ನಮ್ಮ ವ್ಯಕ್ತಿತ್ವ ಸಂಪೂರ್ಣವಾಗಿ ವಿಕಾಸವಾಗಲ್ಲ. ಕೇವಲ ಯೋಚಿಸುವ ಮನುಷ್ಯ ಶುಷ್ಕ ಬುದ್ಧಿಯವನಾಗ್ಬೋದು ಜ್ಞಾನ ಮಾರ್ಗದಲ್ಲಿ ಹೋಗಿ, ಕೇವಲ ಭಾವಿಸುವ ಮನುಷ್ಯ ಅತಿ ಭಾವುಕನಾಗ್ಬೋದು ಸೆಂಟಿಮೆಂಟಲಿಸಂ ಅಂತೀವಿ ಭಕ್ತಿಯೋಗದಲ್ಲಿ, ಕೇವಲ ಕೆಲಸ ಮಾಡೋನು ಚಂಚಲನಾಗ್ಬೋದು ಅಥವಾ ಅಹಂಕಾರಿ ಆಗ್ಬೋದು ಬೇರೆ ಎಲ್ಲ ಸಪೋರ್ಟ್ ಇಲ್ಲದೇ ಇದ್ದರೆ, ಕೇವಲ ಧ್ಯಾನ ಮಾಡುವವನು ಸಮಾಜದ ಜವಾಬ್ದಾರಿಯಿಂದ ದೂರ ಆಗ್ಬೋದು. ಸ್ವಾಮೀಜಿ ಹೇಳ್ತಾರೆ ಇದು ಯಾವುದು ಸರಿ ಹೋಗಲ್ಲ. ಸಂಪೂರ್ಣ ವಿಕಾಸ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತೀವಿ ನಾವು, ಅದಾಗಬೇಕು ಅಂತಂದರೆ ನಾಲ್ಕು ಯೋಗಗಳನ್ನು ನಾವು ಸಮತೋಲನಗೊಳಿಸಿ ಪ್ರಾಕ್ಟೀಸ್ ಮಾಡಬೇಕು. ಜ್ಞಾನಯೋಗ ದಿಕ್ಕು ನೀಡುತ್ತೆ ನಮಗೆ, ಭಕ್ತಿಯೋಗ ಹೃದಯವನ್ನು ತೆರೆಯುತ್ತೆ, ರಾಜಯೋಗ ಏಕಾಗ್ರತೆಯನ್ನು ನೀಡುತ್ತೆ, ಕರ್ಮಯೋಗ ಅದನ್ನು ಜೀವನದಲ್ಲಿ ವ್ಯಕ್ತಗೊಳಿಸುತ್ತೆ. ದಿನನಿತ್ಯ ಸ್ವಲ್ಪ ಅಧ್ಯಯನ ಮತ್ತು ವಿಚಾರ, ಸ್ವಲ್ಪ ಪ್ರಾರ್ಥನೆ, ಕೆಲವು ನಿಮಿಷಗಳ ಧ್ಯಾನ, ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡೋದು ಮತ್ತು ಸಾಧ್ಯವಾದಷ್ಟು ಸೇವೆ ಮಾಡೋದು, ಇದು ಸಮಗ್ರ ಯೋಗ ಸಾಧನೆ ಅಂತ ಹೇಳ್ಬೋದು.
1: ವಿದ್ಯಾರ್ಥಿಗಳಿಗೆ ಸ್ವಾಮಿ ವಿವೇಕಾನಂದರ ಯೋಗ ಕುರಿತಾದಂತಹ ಚಿಂತನೆಗಳು ಹೇಗೆ ಉಪಯುಕ್ತ ಆಗಬಹುದು ಅಂತೀರಿ ಸ್ವಾಮೀಜಿ?
0: ಇಂದಿನ ವಿದ್ಯಾರ್ಥಿಗಳಿಗೆ ಗಮನ ಚಂಚಲತೆ, ಸ್ಪರ್ಧೆ, ಪರೀಕ್ಷೆಯ ಒತ್ತಡ, ಆತ್ಮವಿಶ್ವಾಸದ ಕೊರತೆ ಮತ್ತು ಭವಿಷ್ಯದ ಅನಿಶ್ಚಿತತೆ ಇದನ್ನು ಎದುರಿಸ್ತಾ ಇದ್ದಾರೆ ಎಲ್ಲರೂ. ಸ್ಕೂಲು ಮಿಡಲ್ ಸ್ಕೂಲ್ಗೆ ಬರ್ತಾ ಇದ್ದಂಗೆ ಅವರಿಗೆ ಸಾಕಷ್ಟು ಒತ್ತಡ ಹೇರಿಬಿಟ್ಟಿದ್ದೀವಿ ನಾವು. ಸ್ವಾಮಿ ವಿವೇಕಾನಂದರ ಯೋಗ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಸಹಾಯ ಮಾಡುತ್ತೆ. ಮೊದಲನೆಯದು ಏಕಾಗ್ರತೆ. ಸ್ವಾಮೀಜಿ ಏಕಾಗ್ರತೆಯನ್ನೇ ಶಿಕ್ಷಣದ ಸಾರ ಅಂತ ಹೇಳ್ತಾ ಇದ್ರು. ಏಕಾಗ್ರ ಮನಸ್ಸು ವೇಗವಾಗಿ ಕಲಿಯುತ್ತೆ ಮತ್ತು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತೆ. ಸ್ವಾಮೀಜಿ ಹೇಳ್ತಾರೆ ಮನುಷ್ಯ ಮನುಷ್ಯನಿಗಿರುವ ನಿಜವಾದ ವ್ಯತ್ಯಾಸ ಏಕಾಗ್ರತೆ ಶಕ್ತಿಯಲ್ಲಿರುವ ವ್ಯತ್ಯಾಸ. ಆ ಏಕಾಗ್ರತೆ ಶಕ್ತಿ ಹಾಳು ಮಾಡಲಿಕ್ಕೆ ಏನು ಬೇಕೋ ಅದೆಲ್ಲ ನಮ್ಮ ಸಮಾಜದಲ್ಲಿ ಈಗಿದೆ. ನಾವು ಮಕ್ಕಳನ್ನು ಬೈಬಾರ್ದು ಸರಿ ಓದ್ತಿಲ್ಲ ಅಂತ. ಆ ಮಕ್ಕಳಿಗೆ ಅಂಥ ವಾತಾವರಣ ಹಾಳಾಗೋ ವಾತಾವರಣ ಮಾಡಿಕೊಟ್ಟಿರೋರು ನಾವು ಹಿರಿಯರೇ. ಅದು ಎಕಾನಮಿಯಿಂದ ಬಂದಿದ್ದೋ ಹೇಗೆ ಬಂದಿದ್ದೋ ಅದನ್ನು ಸರಿ ಮಾಡಬೇಕು ಅಂತಂದರೆ ಏಕಾಗ್ರತೆ ಬಗ್ಗೆ ನಾವು ಹೇಳ್ಕೊಡಬೇಕು. ಶಕ್ತಿ ಮತ್ತು ಆತ್ಮವಿಶ್ವಾಸ ಎರಡನೇದು ಸ್ವಾಮೀಜಿ ವಿದ್ಯಾರ್ಥಿಗಳು ಹೇಳ್ಕೊಡೋದು. ನಾನು ದುರ್ಬಲ, ನನಗೆ ಸಾಧ್ಯವಿಲ್ಲ, ನನಗಾಗಲ್ಲ ಅಂತ ಹೇಳ್ತಾ ಇದ್ದರೆ ನಾವು ಏನು ಹೇಳ್ತಾ ಇರ್ತೀವೋ ಹಾಗೆ ಆಗಿಬಿಡುತ್ತೆ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ವಿದ್ಯಾರ್ಥಿಗೆ ನಾವು ಹೇಳ್ಕೊಡ್ಬೇಕು ನಿನ್ನಲ್ಲಿರುವ ಆತ್ಮಶಕ್ತಿಯನ್ನು ಜಾಗೃತಗೊಳಿಸ್ಕೋಬೇಕು ನೀನು ಅಂತ. ಇದು ವಿದ್ಯಾರ್ಥಿಗಳಿಗೆ ನಾವು ವೇದಾಂತ ಹೇಳ್ಕೊಡ್ಬೇಕು ಅಂತಿಲ್ಲ, ಪಾಸಿಟಿವ್ ಸೈಕಾಲಜಿ ಅಂತ ಈಗಾಗಲೇ ತುಂಬ ಅದು ಪ್ರಚಲಿತವಾಗಿದೆ ಎಲ್ಲ ಕಡೆ. ಯು ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್ ಅಂತ. ಒಂದು ಶಾಲೆ ಹೆಸರೇ ನೋಡಿದೆ ಐ ಕ್ಯಾನ್ ಸ್ಕೂಲ್ ಅಂತಲೇ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಾನು ಮಾಡಬಲ್ಲೆ, ಅದೊಂದು ಆತ್ಮವಿಶ್ವಾಸ. ಸ್ವಾಮೀಜಿ ಹೇಳ್ತಾರೆ ನೀವು ಇರೋ ಎಲ್ಲ ದೇವತೆಗಳನ್ನು ದೇವರುಗಳನ್ನು ನಂಬಿ, ನಿಮ್ಮನ್ನು ನೀವು ನಂಬದೇ ಇದ್ದರೆ ನೀವು ದೇವರನ್ನು ನಂಬಿಲ್ಲ ಅಂತಲೇ ಅರ್ಥ. ಇವರ ನೆಥಿಸ್ಟ್ ಅಂತ ಹೇಳ್ತಾರೆ. ಅದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಬೆಳೆಸಬೇಕು. ಅದನ್ನು ಬೆಳೆಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಸ್ವಾಮೀಜಿಯವರು ತುಂಬ ಇದಕ್ಕೆ ಟೀಚಿಂಗ್ಸ್ ಕೊಟ್ಟಿದ್ದಾರೆ. ಎರಡನೇದು ಕ್ಯಾರೆಕ್ಟರ್, ಚಾರಿತ್ರ್ಯ. ಶಿಕ್ಷಣ ಅಂದರೆ ಮಾಹಿತಿ ಸಂಗ್ರಹಣೆ ಅಲ್ಲ, ನಿಸ್ವಾರ್ಥಪರತೆ, ಪ್ರಾಮಾಣಿಕತೆ, ಶಿಸ್ತು, ಧೈರ್ಯ, ಜವಾಬ್ದಾರಿ ಮತ್ತು ಇತರರ ಬಗ್ಗೆ ಕಾಳಜಿ. ಕ್ಯಾರೆಕ್ಟರ್ ಅಂದರೆ ಇದು. ನಾವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ, ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತೀವಿ, ಅದು ಚಾರಿತ್ರ್ಯತೆ ಅಂದರೆ ಏನೋ ಇದಿರಬೇಕು. ಐದು, ನಿಸ್ವಾರ್ಥಪರತನಾಗಿರಬೇಕು, ಪ್ರಾಮಾಣಿಕನಾಗಿರಬೇಕು, ಶಿಸ್ತುಬದ್ಧನಾಗಿರಬೇಕು, ಧೈರ್ಯಶಾಲಿಯಾಗಿರಬೇಕು, ಜವಾಬ್ದಾರಿ ತಗೊಳ್ಳುವ ಒಂದು ಹೊಣೆಗಾರಿಕೆ ತಗೊಳ್ಳುವ ಮನಸ್ಸಿರಬೇಕು, ಶಕ್ತಿ ಬೆಳೆಸ್ಕಿರಬೇಕು, ಇತರರ ಬಗ್ಗೆ ಕಾಳಜಿ ಇರಬೇಕು. ಮಕ್ಕಳಿಗೆ ಇದನ್ನು ಹೇಳಿಕೊಟ್ಟಾಗ ಅವರು ಉತ್ತಮ ವ್ಯಕ್ತಿಗಳಾಗಿ ಬೆಳೀತಾರೆ. ಮತ್ತು ಜೀವನದ ಉದ್ದೇಶ. ಈಗ ಯಾವುದೇ ವಿದ್ಯಾರ್ಥಿನ ಕೇಳಿದ್ರೆ ಯಾಕೆ ಇಷ್ಟು ಕಷ್ಟಪಟ್ಟು ಓದ್ತಿದ್ಯಾ ಅಂದರೆ ಸಾಮಾನ್ಯವಾಗಿ ಬರೋದು ಉತ್ತರ ಮಾರ್ಕ್ಸ್ ಪಡಿಬೇಕಲ್ಲ, ಮಾರ್ಕ್ಸ್ ಯಾಕೆ ಬೇಕು, ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಸೀಟ್ ಬೇಕಲ್ಲ, ಅಲ್ಲಿ ಯಾಕೆ ಓದಬೇಕು, ಒಳ್ಳೆ ಕೆಲಸ ಬೇಕಲ್ಲ, ಒಳ್ಳೆ ಕೆಲಸ ಅಂದರೆ ಏನು, ಒಳ್ಳೆ ಸಂಬಳ. ಮಾರ್ಕ್ಸ್ ಈಸ್ ಈಕ್ವಲ್ ಟು ಮನಿ ಅಂತ ಆಗಿಬಿಟ್ಟಿದೆ. ನಾನು ಓದ್ತಾ ಇರೋದು ಹಣ ಸಂಪಾದನೆ ಮಾಡಲಿಕ್ಕಲ್ಲ, ಹಣ ಸಂಪಾದನೆ ಒಂದು ಬೈ ಪ್ರಾಡಕ್ಟ್. ನಾನು ಓದ್ತಾ ಇರೋ ಉದ್ದೇಶ ಜ್ಞಾನ ಸಂಪಾದನೆಗೆ. ಇದು ನಾವು ಹೇಳ್ಬಿಡ್ಬೋದು ಎಲ್ರಿಗೂ ಗೊತ್ತು ಅಂತ, ಅರಿವಿರೋಲ್ಲ. ಜ್ಞಾನ ಸಂಪಾದನೆ ಯಾಕೆ ಮಾಡ್ತಾ ಇದ್ದೀನಿ, ಸಮಾಜದಿಂದ ಇಷ್ಟೊಂದು ತಗೋತಾ ಇದ್ದೀನಲ್ಲ ಅದನ್ನು ಹಿಂತಿರುಗಿ ಕೊಡಬೇಕು. ನಾನು ಹಿಂತಿರುಗಿ ಕೊಡಲಿಕ್ಕೆ ಜ್ಞಾನ ಇರಬೇಕು, ಆ ಜ್ಞಾನ ಪಡೀಲಿಕ್ಕೆ ನಾನೀಗ ಕಷ್ಟಪಟ್ಟು ಓದ್ತಾ ಇದ್ದೀನಿ ಅಂತ. ವಿವೇಕಾನಂದರು ಮೈಸೂರು ಬಂದು ಉಳಿದಿದ್ದರು ಇಲ್ಲಿ 1892. ನಂತರ ಮೈಸೂರು ಮಹಾರಾಜರ ಜೊತೆಗೆ ತುಂಬ ವಿಚಾರ ವಿನಿಮಯ ಎಲ್ಲ ನಡೆದಿತ್ತು. ಮೈಸೂರು ಮಹಾರಾಜರು ಸ್ವಲ್ಪ ಹಣ ಸಹಾಯ ಕೊಟ್ಟಿದ್ದರು ವಿದೇಶಕ್ಕೆ ಹೋಗಲಿಕ್ಕೆ. ಅಮೆರಿಕದಿಂದ 1895 ಮೈಸೂರು ಮಹಾರಾಜರಿಗೆ ಒಂದು ಪತ್ರ ಬರೀತಾರೆ ಸ್ವಾಮೀಜಿ, ದೊಡ್ಡ ಪತ್ರ. ದೀವಾನರು ಶೇಷಾದ್ರಿಯರಿಗೂ ಬರೆದಿದ್ದರು, ಮಹಾರಾಜರಿಗೂ ಬರೆದಿದ್ದರು. ಮಹಾರಾಜರು ಬರೆದ ಪತ್ರದಲ್ಲಿ ಒಂದು ವಾಕ್ಯ ಇದೆ, ಮೈ ನೋಬಲ್ ಪ್ರಿನ್ಸ್, ದಿಸ್ ಲೈಫ್ ಈಸ್ ಶಾರ್ಟ್, the vanities of the world are transient, but they alone live who live for others. The rest are more dead than alive. ರಾಜರೆ ಮಹಾರಾಜರೆ, ಯಾರು ಇತರರಿಗಾಗಿ ಬದುಕಿದ್ದಾರೋ ಅವರೇ ನಿಜವಾಗ್ಲೂ ಬದುಕಿರೋದು. ತನಗೋಸ್ಕರ ತಾನು ಯಾರು ಬದುಕಿರ್ತಾನೋ ಅವನು ಬದುಕಿದ್ದು ಸತ್ತಂಗೆ ಅಂತ. ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಿರೋದು ಇದೇ ವಿಷಯ. ನೀನು ಓದ್ತಿರೋದು ಸಮಾಜಕ್ಕೆ ಹಿಂತಿರುಗಿ ಕೊಡಲಿಕ್ಕೆ. ಯಾಕೆ ಕೊಡಬೇಕು? ಸಮಾಜದಿಂದ ತಗೊಂಡೇ ಬದುಕೋದು ನಾವೆಲ್ಲರೂ. ನಾವು ಹಾಕಿರೋ ಉಡುಪಿನಿಂದ ಹಿಡಿದು ನಾವು ಹಾಕೋ ಸ್ಪೆಕ್ಸ್ ಆಗಲಿ, ನಡೆಯೋ ರಸ್ತೆ ಆಗಲಿ, ಹಾಕೋ ಚಪ್ಪಲಿ ಆಗಲಿ, ಎಲ್ಲ ಬೇರೆಯವರ ಶ್ರಮದಿಂದ ಬಂದಿರೋದು ಫಲ. ಅಷ್ಟು ಜನರ ಶ್ರಮ ಫಲವನ್ನು ತಗೊಂಡ ಮೇಲೆ ಹಿಂತಿರುಗಿ ಕೊಡಬೇಕು. ಇದು ನಾನು ಓದ್ಕೊಡ್ತಾ ಇರುವ ನಿಜವಾದ ಉದ್ದೇಶ. ಇದು ಯೋಗದಿಂದ ಸ್ವಾಮೀಜಿ ಹೇಳ್ಕೊಡ್ತಾರೆ. ಸೊ ವಿದ್ಯಾರ್ಥಿಗಳಿಗಾಗಿ ಒಂದು ಕೆಲವು ಸರಳ ಅಭ್ಯಾಸಗಳಿರುತ್ತೆ. ನಿಯಮಿತವಾದ ಸಮಯಕ್ಕೆ ಏಳೋದು ಮತ್ತು ಮಲಗೋದು, ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಪ್ರಾರ್ಥನೆ ಮಾಡೋದು, ಮೊಬೈಲನ್ನು ದೂರ ಇಟ್ಟು ಏಕಾಗ್ರವಾಗಿ ಓದೋದು, ದೈಹಿಕ ವ್ಯಾಯಾಮ, ಶಿಕ್ಷಕರು ಮತ್ತು ಪೋಷಕರಿಗೆ ಗೌರವ, ಪ್ರತಿದಿನ ಕನಿಷ್ಠ ಒಂದು ಉಪಕಾರದ ಕೆಲಸ, ಸೇವೆ ಕೆಲಸ, ಇದಿಷ್ಟನ್ನು ಮಾಡಿದಾಗ ವಿದ್ಯಾರ್ಥಿ ಒಬ್ಬ ಒಳ್ಳೆ ನಾಗರಿಕನಾಗಿ ಬೆಳೀತಾನೆ.
1: ಗೃಹಿಣಿಯರು, ಗೃಹಸ್ಥರು, ಕುಟುಂಬದ ಜವಾಬ್ದಾರಿ ಮಧ್ಯೆ ಯೋಗವನ್ನು ಅಭ್ಯಾಸ ಮಾಡಬಹುದು.
0: ಖಂಡಿತ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ವಾಮಿ ವಿವೇಕಾನಂದ ಹಾಗೂ ಯೋಗ ಕುರಿತು ಮೈಸೂರಿನ ಶ್ರೀ ರಾಮಕೃಷ್ಣ ಆಧ್ಯಾತ್ಮಿಕ ಹಾಗೂ ನೈತಿಕ ಶಿಕ್ಷಣ ಕೇಂದ್ರದ ಸಂಚಾಲಕರಾದ ಮಹಾಮೇಧಾನಂದ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಎನ್ ಕೇಶವಮೂರ್ತಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿಪಥ.
4: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ.
5: ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕೇಂದ್ರ ಸರ್ಕಾರವು ರೈತರ ಬೆಳೆಗಳಿಗೆ ವಿಮಾ ರಕ್ಷಣೆ ಒದಗಿಸುವ ಉದ್ದೇಶದಿಂದ 2016 ಜಾರಿಗೊಳಿಸಿತು. ನೈಸರ್ಗಿಕ ವಿಕೋಪದಿಂದ ರೈತರಿಗೆ ಬೆಳೆ ಕೈಕೊಟ್ಟಾಗ ಪರಿಹಾರ ಧನ ನೀಡುವುದೇ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತವು ಕೃಷಿ ಪ್ರಧಾನ ದೇಶ. ಇಲ್ಲಿನ ಕೃಷಿ ಕ್ಷೇತ್ರವು ಬಹುತೇಕ ಪ್ರಕೃತಿಯನ್ನು ಅವಲಂಬಿಸಿದೆ. ಸಕಾಲಕ್ಕೆ ಮಳೆ ಬಂದರೆ ರೈತರು ಬಂಪರ್ ಬೆಳೆ ಬೆಳೆಯಬಹುದು. ಮಳೆ ಬಾರದಿದ್ದರೆ ಇಲ್ಲವೇ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳು, ಹವಾಮಾನ ವೈಪರೀತ್ಯದಿಂದಾಗಿ ಅತಿವೃಷ್ಟಿ, ಕೀಟಬಾಧೆ ಮತ್ತು ರೋಗಗಳಿಂದಾಗಿ ಬೆಳೆ ಹಾನಿಯಾಗುವುದು ಸಾಮಾನ್ಯ. ಇಂಥ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ರೈತರಿಗೆ ಆರ್ಥಿಕ ಬೆಂಬಲವನ್ನು ನೀಡಲು ಸರ್ಕಾರವು ವಿಮಾ ಪರಿಹಾರವನ್ನು ಒದಗಿಸುವ ಉದ್ದೇಶದಿಂದ ದೇಶದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಮೂಲಕ ಜಾರಿಗೆ ಬಂದಿರುವ ಈ ಯೋಜನೆಯು ರೈತರಿಗೆ ಸಮಗ್ರ ಹಣಕಾಸು ರಕ್ಷಣೆ ಒದಗಿಸುವ ಗುರಿ ಹೊಂದಿದೆ. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳು ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿವೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಎಂದರೆ, ರೈತರ ಬೆಳೆ ನಷ್ಟವನ್ನು ಕಡಿಮೆ ಮಾಡಿ ಅವರಿಗೆ ಕ್ರಾಪ್ ಇನ್ಸೂರೆನ್ಸ್ ಮೂಲಕ ಆರ್ಥಿಕ ನೆರವು ಕಲ್ಪಿಸುವುದು ಹಾಗೂ ಕೃಷಿಯನ್ನು ಹೆಚ್ಚು ಸುರಕ್ಷಿತವಾಗಿ ಮತ್ತು ಸ್ಥಿರವಾಗಿಸುವುದಾಗಿದೆ. ಅದು ಹೇಗೆ ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈ ಯೋಜನೆಯು ಕೃಷಿ ವಲಯದಲ್ಲಿ ಸುಸ್ಥಿರ ಉತ್ಪಾದನೆಯನ್ನು ಬೆಂಬಲಿಸುವ ಧ್ಯೇಯವನ್ನು ಹೊಂದಿದೆ. ರೈತರು ಸ್ಥಿರವಾದ ಆದಾಯವನ್ನು ಹೊಂದಿರುವಾಗ ಅವರು ಉತ್ತಮ ಕೃಷಿ ಪದ್ಧತಿಗಳಲ್ಲಿ ಹೂಡಿಕೆ ಮಾಡಬಹುದು. ಹೀಗೆ ಹಲವಾರು ಪ್ರಯೋಜನಗಳನ್ನು ಅವರು ಪಡೆಯಬಹುದು. ರೈತರು ಕೃಷಿಯನ್ನು ನಿರಂತರವಾಗಿ ಮುಂದುವರಿಸಲು ಉತ್ತೇಜನ ನೀಡುವುದು, ಕೃಷಿ ಸಾಲ ಪಡೆದ ರೈತರ ಹಿತವನ್ನು ಕಾಪಾಡುವುದು, ಬರ ಮತ್ತು ಪ್ರವಾಹ, ಚಂಡಮಾರುತ, ಬೆಂಕಿ ಅವಘಡ, ಕೀಟಬಾಧೆ, ಸ್ಥಳೀಯ ವಿಪತ್ತುಗಳಾದ ಆಲಿಕಲ್ಲು ಮಳೆ, ಕಾಡು ಪ್ರಾಣಿಗಳಿಂದ ಹಾನಿ, ಭೂಕುಸಿತ, ಇಂಥ ಮೊದಲಾದ ಪ್ರಕೃತಿ ವಿಕೋಪಗಳಿಂದಾಗುವ ಬೆಳೆ ನಷ್ಟದ ಹಾನಿಯನ್ನು ಭರಿಸುವುದು ಈ ಫಸಲ್ ಬಿಮಾ ಯೋಜನೆಯ ಮುಖ್ಯ ಗುರಿಯಾಗಿದೆ. ಇನ್ನು ಯಾರೆಲ್ಲ ವಿಮೆ ಮಾಡಿಸಬೇಕು ಹಾಗೂ ಮಾನದಂಡಗಳೇನು ಎಂಬುದನ್ನು ನೋಡೋಣ. ಈ ಯೋಜನೆಯ ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ಪ್ರದೇಶಗಳಲ್ಲಿ ಅಧಿಸೂಚಿತ ಬೆಳೆಗಳನ್ನು ಬೆಳೆಯುವ ಎಲ್ಲಾ ರೈತರು, ಎಂದರೆ ಭೂ ಮಾಲೀಕ ರೈತರು, ಪಾಲುದಾರ ರೈತರು ಮತ್ತು ಗೇಣಿ ರೈತರು ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಹಾನಿಗೆ ವೈಯಕ್ತಿಕ ಜಮೀನಿನ ಆಧಾರದ ಮೇಲೆ ಪರಿಹಾರವನ್ನು ನೀಡಲಾಗುತ್ತದೆ. ಮೊದಲು ರೈತರು ಸರ್ಕಾರ ನಿಗದಿಪಡಿಸುವ ಅಂತಿಮ ದಿನದೊಳಗೆ ನೋಂದಣಿ ಮಾಡಿಸಬೇಕು. ಸಾಮಾನ್ಯವಾಗಿ ಮುಂಗಾರು ಅಂದರೆ ಖರೀಫ್ ಬೆಳೆಗಳಿಗೆ ಜೂನ್ ಜುಲೈ ತಿಂಗಳಲ್ಲಿ ಬೆಳೆ ವಿಮೆ ಮಾಡಿಸಲು ಅರ್ಜಿ ಸಲ್ಲಿಸಬಹುದು. ಹಿಂಗಾರು ರಬ್ಬಿ ಬೆಳೆಗಳಿಗೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಲ್ಲಿ ನೋಂದಣಿ ಮಾಡಿಸಬೇಕಾಗುವುದು. ಈ ಕುರಿತು ನಿಖರವಾಗಿ ರೈತರು ತಮ್ಮ ತಮ್ಮ ಜಿಲ್ಲೆಯ ಕೃಷಿ ಇಲಾಖೆ, ಬ್ಯಾಂಕ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಕಟಿಸಿರುವ ದಿನಾಂಕವನ್ನು ಪರಿಶೀಲಿಸಿ ನೋಂದಣಿ ಮಾಡಿಸಬೇಕು. ಒಟ್ಟಾರೆ ಪ್ರತಿ ಹಂಗಾಮಿಗೆ ಬಿತ್ತನೆಯ ವೇಳೆ ಬೆಳೆ ವಿಮೆ ಮಾಡಿಸಿದರೆ ಮಾತ್ರ ಪರಿಹಾರ ಪಡೆಯಲು ಸಾಧ್ಯವಾಗುವುದು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಎಂದರೆ, ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ಜಿಲ್ಲಾ ಅಥವಾ ತಾಲೂಕು ಕೃಷಿ ಇಲಾಖೆ, ಗ್ರಾಮ ಮಟ್ಟದ ಅಧಿಕಾರಿ ಅಥವಾ ಬೆಳೆ ವಿಮೆ ಮಾಡಿಸಿದ ಬ್ಯಾಂಕ್ ಶಾಖೆ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರ ಮತ್ತು ಸಂಬಂಧಿತ ವಿಮಾ ಕಂಪನಿಯ ಕಚೇರಿಯನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬಹುದು ಹಾಗೂ ಬೆಳೆ ಹಾನಿಯ ದೂರು ಕೂಡ ಸಲ್ಲಿಸಬಹುದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವವರು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ pmfby.gov.in ಭೇಟಿ ನೀಡಬಹುದು, ಇಲ್ಲವೇ ಸಂರಕ್ಷಣಾ ಪೋರ್ಟಲ್ ಮೂಲಕ ವಿಮೆಗೆ ನೋಂದಣಿ ಮಾಡಿಸಬಹುದು. ಈ ಪೋರ್ಟಲ್ ಮೂಲಕ ತಾವು ಪಾವತಿಸಬೇಕಾದ ಪ್ರೀಮಿಯಂ ಮೊತ್ತದ ವಿವರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಕೂಡ ಇಲ್ಲಿ ಪರಿಶೀಲಿಸಬಹುದು. ಅಥವಾ ಕೃಷಿ ರಕ್ಷಕ ಸಹಾಯವಾಣಿ 1444 7 ಈ ಸಂಖ್ಯೆಗೆ ಕರೆ ಮಾಡಿ ಬೆಳೆ ಹಾನಿಯ ಮಾಹಿತಿ ಇಲ್ಲವೇ ದೂರು ಕೂಡ ನೀಡಬಹುದು. ಇನ್ನು ರೈತರು ವಿಮಾ ಕಂತು ಹಣ ಎಷ್ಟು ಸಲ್ಲಿಸಬೇಕಾಗುತ್ತದೆ ಎಂದರೆ ಅದು ಬೆಳೆಗಳ ಆಧಾರದ ಮೇಲೆ ನಿಗದಿಯಾಗಿರುತ್ತದೆ. ಈ ನಿಗದಿತ ರೈತರ ಪಾಲಿನ ಪ್ರೀಮಿಯಂ ಹೊರತುಪಡಿಸಿ ಉಳಿದ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಭರಿಸುತ್ತವೆ. ಮುಖ್ಯವಾಗಿ ಫಸಲ್ ಬಿಮಾ ಯೋಜನೆಯಡಿ ಎಲ್ಲಾ ಆಹಾರ ಧಾನ್ಯ, ಎಣ್ಣೆಕಾಳುಗಳು ಮತ್ತು ವಾರ್ಷಿಕ ವಾಣಿಜ್ಯ ತೋಟಗಾರಿಕೆ ಬೆಳೆಗಳಿಗೆ ಸಮಗ್ರ ವಿಮಾ ರಕ್ಷಣೆ ಸಿಗುತ್ತದೆ. ಇದಕ್ಕಾಗಿ ರೈತರು ಅತಿ ಕಡಿಮೆ ವಿಮಾ ಕಂತು ಪಾವತಿಸಬೇಕಾಗುವುದು. ಖರೀಫ್ ಬೆಳೆ ಎಂದರೆ ಮುಂಗಾರು ಬೆಳೆಗಳಾದ ಭತ್ತ, ಜೋಳ, ರಾಗಿ, ತೊಗರಿ, ಮೆಕ್ಕೆಜೋಳ, ಶೇಂಗಾ, ಸೋಯಾಬೀನ್ಗೆ ವಿಮೆ ಕಂತು ಶೇಕಡ 2% ಇದ್ದರೆ, ರಬಿ ಎಂದರೆ ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಅಗಸೆ, ಸಾಸಿವೆ, ಬಾರ್ಲಿ ಇವುಗಳಿಗೆ ಕೇವಲ ಶೇಕಡ 1.5% ಸಂದಾಯ ಮಾಡಬೇಕು ಮತ್ತು ವಾಣಿಜ್ಯ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಶೇಕಡ 5% ವಿಮಾ ಮೊತ್ತವನ್ನು ರೈತರು ಪಾವತಿಸಬೇಕು. ಉದಾಹರಣೆ, ಖರೀಫ್ ಬೆಳೆಗೆ 50,000 ರೂಪಾಯಿ ವಿಮಾ ಮೊತ್ತ ನಿಗದಿಯಾಗಿದ್ದರೆ ರೈತರು ಶೇಕಡ 2% ಅಂದರೆ 1,000 ರೂಪಾಯಿಗಳು ಮಾತ್ರ ವಿಮಾ ಕಂತು ಪಾವತಿಸಬೇಕು. ಹೀಗಾಗಿ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಕಡಿಮೆ ವೆಚ್ಚದಲ್ಲಿ ವಿಮಾ ಸೌಲಭ್ಯ ದೊರೆತು ಸಮಗ್ರ ರಕ್ಷಣೆ ಸಿಗುತ್ತದೆ. ಅಲ್ಲದೆ ಸಮಗ್ರ ನಷ್ಟ ಪರಿಹಾರ ಕೂಡ ಸಿಗುತ್ತದೆ. ಇದು ಬಿತ್ತನೆಯಿಂದ ಹಿಡಿದು ಕೊಯ್ಲಿನವರೆಗೆ ಹಂತಗಳಲ್ಲಿ ಹಾನಿಯಾದಾಗ ಅನ್ವಯಿಸುತ್ತದೆ. ಬರಗಾಲ, ಪ್ರವಾಹ, ಬಿತ್ತನೆಗೆ ಪ್ರಕೃತಿಯಿಂದ ಅಡ್ಡಿಯಾಗಿ ಬಿತ್ತನೆ ಮಾಡದಿದ್ದರೆ ಹಾಗೂ ಬಿತ್ತನೆ ನಂತರ ಅತಿವೃಷ್ಟಿ ಇಲ್ಲವೇ ಅನಾವೃಷ್ಟಿಯಿಂದ ಮೊಳಕೆಯಲ್ಲೇ ನಾಶವಾದರೂ ಕೂಡ ರೈತರಿಗೆ ಪರಿಹಾರ ಲಭಿಸುವುದು. ಪ್ರತಿಕೂಲ ಹವಾಮಾನದಿಂದಾಗಿ ಬಿತ್ತನೆ ಮಾಡಲು ಸಾಧ್ಯವಾಗದ ರೈತರು ವಿಮಾ ಮೊತ್ತದ ಶೇಕಡ 25% ಪರಿಹಾರಕ್ಕೆ ಅರ್ಹರಾಗಿರುತ್ತಾರೆ. ಕಟಾವಿನ ನಂತರ ಗದ್ದೆಯಲ್ಲಿ ಒಣಗಲು ಇಟ್ಟ ಬೆಳೆ ಬೆಂಕಿ, ಮಳೆ, ಬಿರುಗಾಳಿಯಿಂದ ಹಾನಿಯಾದರೆ ಹಾಗೂ ಸುಗ್ಗಿಯ ನಂತರದ ನಷ್ಟಕ್ಕೂ ಕೂಡ ಪರಿಹಾರ ಹಣ ಸಿಗುತ್ತದೆ. ಈ ಮೊದಲು ರೈತರು ಬ್ಯಾಂಕ್ ಅಥವಾ ಸಹಕಾರಿ ಸಂಸ್ಥೆಯಿಂದ ಬೆಳೆ ಸಾಲ ಪಡೆದಿದ್ದರೆ ಬೆಳೆ ವಿಮೆಗೆ ಅವರನ್ನು ಕಡ್ಡಾಯವಾಗಿ ಒಳಪಡಿಸಲಾಗುತ್ತಿತ್ತು. ಆದರೆ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ಸಾಲ ಪಡೆದಿರಲಿ ಅಥವಾ ಪಡೆಯದೇ ಇರಲಿ, ಆಸಕ್ತ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಯೋಜನೆಗೆ ಸೇರಬಹುದು. ಈ ಯೋಜನೆಯಡಿ ನೋಂದಣಿ ಸಾಮಾನ್ಯವಾಗಿ ಸ್ವಯಂ ಪ್ರೇರಿತವಾಗಿದೆ. ಒಟ್ಟು ಫಲಾನುಭವಿಗಳಲ್ಲಿ ಶೇಕಡ 55% ರೈತರು ಸಾಲ ಪಡೆಯದೆ ಅಂದರೆ ಸ್ವ ಇಚ್ಛೆಯಿಂದ ನೋಂದಣಿ ಮಾಡಿದ ರೈತರಾಗಿದ್ದಾರೆ. 2014-15 3,71,00,000 ರೈತರ ಅರ್ಜಿಗಳು ನೋಂದಣಿಯಾಗಿದ್ದರೆ 2024-25 15,50,00,000 ಏರಿಕೆ ಕಂಡಿದೆ. ಸಾಲ ಪಡೆಯದ ರೈತರ ಅರ್ಜಿಗಳ ಸಂಖ್ಯೆಯು 20,00,000 5,22,00,000 ಹೆಚ್ಚಾಗಿದೆ. ಕೋಟ್ಯಾಂತರ ರೈತರಿಗೆ ಅನುಕೂಲ ಕಲ್ಪಿಸಿರುವ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಕೆಲ ಬದಲಾವಣೆ ಮಾಡಿ ಮತ್ತಷ್ಟು ಅವಕಾಶಗಳನ್ನು ಈ ವರ್ಷ ನೀಡಿದೆ. 2026 ಮುಂಗಾರು ಹಂಗಾಮಿನಿಂದ ಜಾರಿಗೆ ಬರುವಂತೆ ಕಾಡು ಪ್ರಾಣಿಗಳ ದಾಳಿ ವಿಮೆ ಎಂದರೆ ಆನೆ, ಕಾಡು ಹಂದಿ, ಜಿಂಕೆ ಮತ್ತು ಮಂಗಗಳ ದಾಳಿಯಿಂದಾದ ಹಾನಿ ಮತ್ತು ಭತ್ತದ ಗದ್ದೆ ಜಲಾವೃತಗೊಂಡು ನಷ್ಟವಾದರೆ ವಿಮಾ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ. ಈ ಬದಲಾವಣೆಯು ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿರುವ ಮತ್ತು ಪ್ರವಾಹ ಪೀಡಿತ ರಾಜ್ಯಗಳಾದ ಕರ್ನಾಟಕ, ಒಡಿಶಾ, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ, ಕೇರಳ, ತಮಿಳುನಾಡು, ಉತ್ತರಾಖಂಡ್, ಹಿಮಾಲಯ ಅಸ್ಸಾಂ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಂತಹ ರಾಜ್ಯಗಳ ರೈತರಿಗೆ ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ. ರೈತರು ಬೆಳೆ ಹಾನಿಯಾದ 72 ಗಂಟೆಯೊಳಗೆ ಅಂದರೆ 3 ದಿನದೊಳಗೆ ಮಾಹಿತಿ ನೀಡಬೇಕು. ಅಗತ್ಯ ದಾಖಲೆಗಳಾದ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರ, ಜಮೀನು ದಾಖಲೆಗಳು ಮತ್ತು ಬೆಳೆ ವಿವರಗಳೊಂದಿಗೆ ರೈತರು ಕ್ರಾಪ್ ಇನ್ಸೂರೆನ್ಸ್ ಆಪ್ ಮೂಲಕ ಜಿಯೋ ಟ್ಯಾಗ್ ಮಾಡಿದ ಫೋಟೋಗಳೊಂದಿಗೆ ವರದಿ ಸಲ್ಲಿಸಬೇಕು. ಈಗ ತಂತ್ರಜ್ಞಾನವನ್ನು ಬಳಸುವುದರಿಂದ ಬೆಳೆ ಹಾನಿ ಮೌಲ್ಯಮಾಪನ ಪರಿಶೀಲನೆ ತ್ವರಿತಗೊಂಡು ಪರಿಹಾರವೂ ಬೇಗ ಸಿಗುತ್ತಿದೆ. ಸಿಸಿಇ ಅಗ್ರಿ ಆಪ್ ಮೂಲಕ ರಾಷ್ಟ್ರೀಯ ಬೆಳೆ ವಿಮಾ ಪೋರ್ಟಲ್ಗೆ ನೇರವಾಗಿ ಮಾಹಿತಿ ಅಪ್ಲೋಡ್ ಮಾಡುವುದರಿಂದ ಪಾರದರ್ಶಕ ಇಳುವರಿ ಮೌಲ್ಯಮಾಪನ ನಡೆಸಲು ಸಾಧ್ಯವಾಗುತ್ತದೆ.
4: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಆರ್ ಯಮಕನ ಮರಡಿ ಅವರಿಂದ ಭಾಷಣ ಕೇಳಿದಿರಿ.
3: ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸೀಶೆಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000ಕ್ಕೂ ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಸಶಸ್ತ್ರ ಪಡೆಗಳು, ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸ್ ಸಿಬ್ಬಂದಿಯ ಅಪ್ರತಿಮ ಸಾಹಸ ಹಾಗೂ ಶೌರ್ಯವನ್ನು ಗೌರವಿಸುವ ನಿಟ್ಟಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ 2026ರ ಎರಡನೇ ರಕ್ಷಣಾ ಗೌರವ ಸಮಾರಂಭದಲ್ಲಿ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ಸಮಾರಂಭ ಇಂದು ಸಂಜೆ 5 ಗಂಟೆಗೆ ನಡೆಯಲಿದೆ. ಸಶಸ್ತ್ರ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿ ತೋರಿದ ಅಸಾಧಾರಣ ಶೌರ್ಯದ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ. ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಭಾರತ ಹಾಗೂ ದೇಶದ ಗಡಿಭಾಗಗಳಲ್ಲಿ ಭಯೋತ್ಪಾದನೆ, ದಂಗೆಗಳು ಮತ್ತು ಶತ್ರುಗಳ ಬೆದರಿಕೆಗಳ ವಿರುದ್ಧ ಭಾರತವು ನಡೆಸುತ್ತಿರುವ ನಿರಂತರ ಹೋರಾಟವನ್ನು ಈ ಪ್ರಶಸ್ತಿಗಳು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ವಾಯುಯಾನ, ಕಡಲ ಕಾರ್ಯಾಚರಣೆಗಳು ಮತ್ತು ಮಾನವೀಯ ನೆರವು ಹಾಗೂ ರಕ್ಷಣಾ ಕಾರ್ಯಾಚರಣೆಗಳ ವೇಳೆ ಪ್ರದರ್ಶಿಸಲಾದ ಅಸಾಧಾರಣ ಧೈರ್ಯವನ್ನು ಈ ಪ್ರಶಸ್ತಿಗಳ ಮೂಲಕ ಗೌರವಿಸಲಾಗುತ್ತಿದೆ. ಸೀಶೆಲ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಕ್ಟೋರಿಯಾದಲ್ಲಿ ಸೀಶೆಲ್ಸ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಭೇಟಿ ಮಾಡಿದರು. ಬಳಿಕ ಪ್ರಧಾನಿ ವಿಕ್ಟೋರಿಯಾದ ಕ್ವಿನ್ಸಿ ರಸ್ತೆಯಲ್ಲಿರುವ ಅರುಳ್ ಮಿಹು ನವಶಕ್ತಿ ವಿನಯಗಾರ್ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ದೇವಾಲಯ 1992ರಲ್ಲಿ ನಿರ್ಮಿಸಲಾಗಿದ್ದು ದ್ರಾವಿಡ ಶೈಲಿ ಗೋಪುರ ಹೊಂದಿದೆ ಹಾಗೂ ಇಲ್ಲಿ ಭಗವಾನ್ ಗಣೇಶನ ಆರಾಧನೆ ನಡೆಯುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಪೀಸ್ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ನಿನ್ನೆ ಅವರು ಸೀಶೆಲ್ಸ್ ದೇಶದ ಸ್ವಾತಂತ್ರ್ಯದ 50ನೇ ವರ್ಷದ ಸುವರ್ಣ ಮಹೋತ್ಸವದ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಇದೀಗ ಪ್ರಧಾನಿ ಸೀಶೆಲ್ಸ್ ಪ್ರವಾಸವನ್ನು ಸಂಪನ್ನಗೊಳಿಸಿ ಮರಳಿ ನವದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಮತ್ತು ಕಾಣಿಕೆಗಳ ನಿರ್ವಹಣೆಯಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅಕ್ರಮಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕು ಎಂದು ಕೋರಿದ್ದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಶೀಲ್ನಾಗ್ ಅವರ ಪೀಠ ಪ್ರಕರಣದ ತುರ್ತು ಅಗತ್ಯವನ್ನು ಪ್ರಶ್ನಿಸಿತು ಹಾಗೂ ಬೇಸಿಗೆ ರಜೆಯ ನಂತರ ನ್ಯಾಯಾಲಯ ಪುನರಾರಂಭಗೊಂಡ ತಕ್ಷಣವೇ ಅರ್ಜಿಯನ್ನು ಪಟ್ಟಿ ಮಾಡಲು ಆದೇಶಿಸಿದೆ. ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ಸಲ್ಲಿಸಿರುವ ಈ ಅರ್ಜಿಯಲ್ಲಿ ದೇವಸ್ಥಾನದ ದೇಣಿಗೆಯ ದಾಖಲೆಗಳು ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ತಕ್ಷಣವೇ ಸಂರಕ್ಷಿಸಲು ಹಾಗೂ ರಾಷ್ಟೀಯ ಪ್ರಾಮುಖ್ಯತೆಯ ದೇವಸ್ಥಾನಗಳ ಕಾಣಿಕೆಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಸಾಂವಿಧಾನಿಕ ಸುರಕ್ಷತಾ ಕ್ರಮಗಳನ್ನು ರೂಪಿಸುವಂತೆ ಕೋರಲಾಗಿದೆ.
4: ಕೇಂದ್ರ ಸರ್ಕಾರ ಜನ ವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026 ಮೂಲಕ ಕಾನೂನು ಮಾಪನಶಾಸ್ತ್ರ ಕಾಯ್ದೆ 2009 ಅಡಿಯಲ್ಲಿ ಇಂಪ್ರೂವ್ಮೆಂಟ್ ನೋಟಿಸ್ ಮೆಕ್ಯಾನಿಸಂ ಅಂದರೆ ಸುಧಾರಣಾ ಸೂಚನಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಸ್ವಯಂ ಪ್ರೇರಿತ ನಿಯಮ ಪಾಲನೆ ಉತ್ತೇಜಿಸುವುದು, ಅನಗತ್ಯ ಮೊಕದ್ದಮೆಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸುವುದು ಈ ಸುಧಾರಣೆಯ ಮುಖ್ಯ ಉದ್ದೇಶವಾಗಿದೆ. ಈ ವ್ಯವಸ್ಥೆಯಡಿ ಪ್ರಮುಖವಾಗಿ ಮೊದಲ ಬಾರಿಗೆ ಸಣ್ಣ ಪುಟ್ಟ ಲೋಪದೋಷಗಳನ್ನು ಎಸಗುವ ಉತ್ಪಾದಕರು, ಆಮದುದಾರರು, ಪ್ಯಾಕರ್ಗಳು, ವರ್ತಕರು ಮತ್ತು ಎಂಎಸ್ಎಂಇ ಸೇರಿದಂತೆ ಇತರೆ ನಿಯಂತ್ರಿತ ಸಂಸ್ಥೆಗಳಿಗೆ ಶಿಕ್ಷೆ ವಿಧಿಸುವ ಮುನ್ನ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಶಿಕ್ಷೆ ಅಥವಾ ದಂಡ ವಿಧಿಸುವ ಬದಲಿಗೆ ಒಂದು ಪೂರ್ವ ಎಚ್ಚರಿಕೆಯ ರೂಪದಲ್ಲಿ ಒಂದು ಸುವರ್ಣ ಅವಕಾಶ ನೀಡಲಾಗುತ್ತದೆ. ಆದರೆ ಈ ಸುಧಾರಣೆ ಗ್ರಾಹಕ ರಕ್ಷಣೆಯನ್ನು ಯಾವುದೇ ರೀತಿಯಲ್ಲೂ ದುರ್ಬಲಗೊಳಿಸುವುದಿಲ್ಲ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
6: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
7: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
8: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
7: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಅಸ್ಸಾಂ ಮತ್ತು ನೆರೆಯ ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದ್ದು 6 ಜಿಲ್ಲೆಗಳ 22,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಧೇಮಾಜಿ, ನಲ್ವಾರಿ, ದಿಬ್ರುಗಢ್, ಚಿರಂಗ್, ಲಖಿಂಪುರ್ ಮತ್ತು ಕೋಕ್ರಾಜಾರ್ ಜಿಲ್ಲೆಗಳು ಪ್ರವಾಹಕ್ಕೆ ಹಾನಿಗೊಳಗಾಗಿವೆ. ಅದರಲ್ಲೂ ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹ ತೀವ್ರವಾಗಿದ್ದು 15,000 ಹೆಚ್ಚು ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಟ್ಟು 96 ಹಳ್ಳಿಗಳು ಜಲಾವೃತಗೊಂಡಿದ್ದು ಸುಮಾರು 1,690 ಹೆಕ್ಟೇರ್ ಕೃಷಿ ಭೂಮಿ ಮತ್ತು 48,000 ಹೆಚ್ಚು ಜಾನುವಾರುಗಳು ತೊಂದರೆಗೊಳಗಾಗಿವೆ. ಶಿವಸಾಗರ ಜಿಲ್ಲೆಯ ದಿಜಾಂಗ್ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಮತ್ತೊಂದೆಡೆ ಭಾರೀ ಮಳೆ ಮತ್ತು ನದಿದಂಡೆಯ ಸವೆತದಿಂದಾಗಿ ಧೇಮಾಜಿ ಜಿಲ್ಲೆಯ ಸಿಮೆನ್ ನದಿಯ ರೈಲ್ವೆ ಸೇತುವೆಯ ಕಂಬವೊಂದು ಅಸ್ಥಿರಗೊಂಡು ಸೇತುವೆ ಭಾಗಶಃ ಕುಸಿದಿದೆ. ಮಳೆ ಮುಂದುವರಿಯುತ್ತಿರುವುದರಿಂದ ಕಟ್ಟೆಚ್ಚರ ವಹಿಸಲು ಜಿಲ್ಲಾಡಳಿತಗಳಿಗೆ ಸೂಚಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಜುಲೈ ಆರಂಭವಾಗಲಿರುವ ವಾರ್ಷಿಕ ಶ್ರೀ ಅಮರನಾಥಜಿ ಯಾತ್ರೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಯಾತ್ರೆಯು ಸುಗಮವಾಗಿ ಮತ್ತು ಸುರಕ್ಷಿತವಾಗಿ ಸಾಗುವಂತೆ ನೋಡಿಕೊಳ್ಳಲು ಅಗತ್ಯವಿರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಧಿಕೃತವಾಗಿ ಯಾತ್ರೆ ಆರಂಭವಾಗುವ ಮುನ್ನ ಭದ್ರತಾ ವ್ಯವಸ್ಥೆಗಳು, ವಾಹನಗಳ ಬೆಂಗಾವಲು ಪಡೆ, ಸಂಚಾರ ಮತ್ತು ಒಟ್ಟಾರೆ ಸನ್ನದ್ಧತೆಯನ್ನು ಪರಿಶೀಲಿಸುವ ನಿಟ್ಟಿನಲ್ಲಿ ಒಂದು ಪೂರ್ಣ ಪ್ರಮಾಣದ ತಾಲೀಮು ನಡೆಸಲಾಯಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಒಡಿಶಾದ ಪವಿತ್ರ ಕ್ಷೇತ್ರವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಇಂದು ಮುಂಜಾನೆ ಸಾಂಪ್ರದಾಯಿಕ ಸಡಗರ ಮತ್ತು ವೈಭವದೊಂದಿಗೆ ಭಗವಾನ್ ಜಗನ್ನಾಥ್, ಬಲಭದ್ರ ಮತ್ತು ದೇವಿ ಸುಭದ್ರ ಅವರ ಪವಿತ್ರ ದೇವಸ್ಥಾನ ಯಾತ್ರೆ ನಡೆದಿದ್ದು ಲಕ್ಷಾಂತರ ಭಕ್ತರು ಪುರಿ ನಗರಕ್ಕೆ ಹರಿದು ಬಂದಿದ್ದಾರೆ. ವಿಶ್ವಪ್ರಸಿದ್ಧ ರಥಯಾತ್ರೆಗೂ ಮುನ್ನ ನಡೆಯುವ ಈ ವಾರ್ಷಿಕ ಧಾರ್ಮಿಕ ಆಚರಣೆ ದೇವಸ್ನಾನ ಪೂರ್ಣಿಮೆಯ ಪವಿತ್ರ ದಿನದಂದು ನಡೆಯುತ್ತದೆ. ಇಂದು ಮುಂಜಾನೆ ದೇವತೆಗಳ ವಿಗ್ರಹಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಸ್ನಾನ ಮಂಟಪಕ್ಕೆ ತರಲಾಯಿತು. ಅಲ್ಲಿ ವೇದಘೋಷ, ಶಂಖನಾದ ಮತ್ತು ಭಕ್ತಿ ಸಂಗೀತದ ನಡುವೆ ದೇವಸ್ಥಾನದ ಪವಿತ್ರ ಚಿನ್ನಬಾವಿಯಿಂದ ತರಲಾದ 108 ಕಳಸಗಳ ಪೂಜಿತ ತೀರ್ಥದಿಂದ ದೇವತೆಗಳಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಯುಕೆ ಪ್ರವಾಸವನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಗ್ರೀಸ್ನ ಅಥೆನ್ಸ್ ದೇಶಕ್ಕೆ ಉನ್ನತ ಮಟ್ಟದ ಉದ್ಯಮ ನಿಯೋಗದೊಂದಿಗೆ ಭೇಟಿ ನೀಡುತ್ತಿದ್ದಾರೆ. ಈ ಭೇಟಿ ಉಭಯ ದೇಶಗಳ ನಡುವಿನ ವ್ಯಾಪಾರ, ಹೂಡಿಕೆ ಮತ್ತು ಕಾರ್ಯತಂತ್ರದ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಗ್ರೀಸ್ ಭೇಟಿಯ ಸಂದರ್ಭದಲ್ಲಿ ಈ ನಿಯೋಗವು ಅಥೆನ್ಸ್ ಸ್ಟಾರ್ಟ್ಅಪ್ ಬಿಸಿನೆಸ್ ಇನ್ಕ್ಯುಬೇಟರ್ನಲ್ಲಿ ನಡೆಯಲಿರುವ ಪ್ರಸ್ತುತಿಗಳು ಮತ್ತು ನವೋದ್ಯಮ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಹೋಸ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ನಾಕೌಟ್ ಹಂತದ 32 ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ಜಪಾನ್ ತಂಡಗಳು ಮುಖಾಮುಖಿಯಾಗಲಿವೆ.
9: ಈ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:00 ಅಮೆರಿಕದ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಜರ್ಮನಿ ಮತ್ತು ಪೆರಾಗ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಪುಲ್ಲರ್ಟನ್ನಲ್ಲಿ ನಡೆಯುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಸೂ ಲಿ ಯಾಂಗ್ ವಿರುದ್ದ 15-21, 21-16, 9-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಶೌರ್ಯ ಪ್ರಶಸ್ತಿ ಪ್ರದಾನ ಮಾಡಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು. ಪ್ರಧಾನಿ ನರೇಂದ್ರ ಮೋದಿ ಸಿಶಲ್ಸ್ ಪ್ರವಾಸ, ಭಾರತೀಯ ಸಮುದಾಯದೊಂದಿಗೆ ಮಾತುಕತೆ, ಹಿಂದೂ ದೇವಾಲಯಕ್ಕೆ ಭೇಟಿ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ತುರ್ತು ವಿಚಾರಣೆ ನಿರಾಕರಿಸಿದ ಸುಪ್ರೀಂಕೋರ್ಟ್. ಅಸ್ಸಾಂನಲ್ಲಿ ಪ್ರವಾಹ, 22,000 ಹೆಚ್ಚು ಮಂದಿಗೆ ಸಂಕಷ್ಟ, ರೈಲ್ವೆ ಸೇತುವೆ ಭಾಗಶಃ ಕುಸಿತ. ಫಿಫಾ ವಿಶ್ವಕಪ್ ಫುಟ್ಬಾಲ್ ನಾಕೌಟ್ ಹಂತ, ಇಂದು ರಾತ್ರಿ ಬ್ರೆಜಿಲ್ ಜಪಾನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
10: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಹರೀಶ್ ರಾಘವೇಂದ್ರ ಹಾಗೂ ಆರತಿಯವರ ಕಂಠದಲ್ಲಿ ಸರ್ಕಸ್ ಚಿತ್ರದಿಂದ ಗೀತೆಯನ್ನ ಕೇಳಿದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ಲವ ಒಂದು ಬಾಳೆಯ ಗಿಡಕ್ಕೆ ಕುದುರೆ ಕಟ್ಟತಾನಂತೆ. ವಾಲ್ಮೀಕಿಯಂತಹ ಋಷಿಗಳ ಸಾನ್ನಿಧ್ಯದಲ್ಲಿ ಇದ್ದು ಸಕಲ ಜ್ಞಾನವನ್ನು ವಿವೇಚನೆಯನ್ನು ಪಡ್ಕೊಂಡಂತವರಿಗೆ ಯಾವುದಾದರೂ ಶತ್ರುಗಣ ಇವರನ್ನ ಎದುರಿಸೋದಕ್ಕೆ ಸಾಧ್ಯವೇ?

0: ಧ್ವಜಶರಾಸನಗಳನು ಅವಂ ತಡೆಗಡಿದನು.
1: ಆ ಬಾಲಕನ ಪರಾಕ್ರಮ ಶತ್ರುಘ್ನನನ್ನ ಮೆಚ್ಚಿಸ್ತಾ ಇದೆ, ಅವನಿಗೆ ಇಷ್ಟ ಆಗ್ತಾ ಇದೆ. ಅವನು ಮೆಚ್ಕೊಂಡು ಇವನ ಬಿಲ್ಲಿನ ಹೆದೆಯನ್ನ ಇವನು ತುಂಡರಿಸಿದ್ದಾನಲ್ಲ, ಆ ಮತ್ತೊಂದು ಹೆದೆಯನ್ನ ನಗನಗುತ್ತಾ ಅದನ್ನ ಅಳವಡಿಸ್ಕೊಳ್ತಾ ಇದ್ದಾನಂತೆ. ಅಳವಡಿಸ್ಕೊಂಡು ಮತ್ತೆ ಮೂರು ಬಾಣಗಳನ್ನ ನೇರವಾಗಿ ಆ ಬಾಲಕನ ಹಣೆಗೆ ಗುರಿ ಇಟ್ಟು ಹೊಡಿತಾನಂತೆ. ಹಾಗೆ ಹೊಡೆದಾಗ ನೋಡಿ, ಲವ ನಗುತ್ತಾ ಇದ್ದಾನಂತೆ. ಗಹಗಹಿಸಿ ನಗುತ್ತಾ ಈ ವಿರಹಿಗಳಿಗೆ ಮನ್ಮಥನ ಹೂವಿನ ಬಾಣಗಳು ಯಾವ ರೀತಿ ತೊಂದರೆಯನ್ನ ಮಾಡುತ್ತೋ, ಯಾವ ರೀತಿ ಹಿತಕರವಾದಂತ ನೋವನ್ನ ಉಂಟು ಮಾಡುತ್ತೋ, ಆ ರೀತಿಯಾದಂತಹ ಪರಿಣಾಮ ನಿನ್ನ ಬಾಣಗಳದ್ದೇ ಹೊರತು ನಿಜವಾಗ್ಲೂ ಉಕ್ಕಿನ ಅಲುಗಿನ ಬಾಣದ ಒಂದು ತೀವ್ರತೆಯನ್ನಾಗ್ಲಿ ನೋವನ್ನಾಗ್ಲಿ ಹಾನಿಯನ್ನಾಗ್ಲಿ ಉಂಟು ಮಾಡಲ್ಲ. ಹೋಗು, ನೀನು ಬಿಡ್ತಿರೋ ಬಾಣಗಳು ಕಾಮನ ಹೂವಿನ ಬಾಣಗಳಿಗೆ ಸಮವೇ ಹೊರತು ಅದು ಯುದ್ಧದಲ್ಲಿ ಯುದ್ಧ ವೀರ ಬಿಡೋ ಅಂತಹ ಉಕ್ಕಿನ ಬಾಣಗಳಲ್ಲ ಅಂತ ಹೇಳಿ ವ್ಯಂಗ್ಯದ ಒಂದು ಪರಿಹಾಸವನ್ನ ಮಾಡುತ್ತಾ ಲವ ಆ ಶತ್ರುಘ್ನನ ಅವನ ಎಲ್ಲ ಕುದುರೆ ಸಾರಥಿ ಯುದ್ಧರಥ ಅವನ ಪತಾಕೆ ಮತ್ತೆ ಅವನ ಬಿಲ್ಲು ಬಾಣ ಎಲ್ಲವನ್ನು ಕೂಡ ಹಾಳು ಮಾಡಿ ತುಂಡು ಮಾಡಿ ಕೆಳಗಡೆ ಕೆಡಕ್ತಾ ಇದ್ದಾನಂತೆ. ಶತ್ರುಘ್ನನಿಗೆ ಈಗ ನಿಜವಾಗ್ಲೂ ಕೋಪ ಬರ್ತಾ ಇದೆಯಂತೆ.

ಕೋಪದಿಂದ ಶತ್ರುಘ್ನ ತನ್ನ ಹೊಸದಾದಂತಹ ರಥವನ್ನ ಹತ್ತಿ ತನ್ನ ಹೊಳೆಯುವಂತಹ ಚೂಪಾದಂತಹ ಆ ಬಿಲ್ಲು ಬಾಣಗಳನ್ನ ತೆಗೆದುಕೊಂಡು ಅನೇಕ ವಿಧವಾದಂತಹ ದಿವ್ಯಾಸ್ತ್ರಗಳನ್ನ ಬಿಡ್ತಾ ಇದ್ದಾನೆ. ಲವನ ಮೇಲೆ ತನ್ನ ದಿಕ್ಕಿಗೆ ಬರ್ತಾ ಇರುವಂತಹ ದಿವ್ಯಾಸ್ತ್ರಗಳನ್ನೆಲ್ಲ ನೋಡಿದಾಗ ಲವನಿಗೆ ಒಂದು ಸ್ವಲ್ಪ ಚಿಂತೆ ಕೂಡ ಆಗತ್ತೆ. ಆದರೂ ಕೂಡ ಕುಶನನ್ನ, ತನ್ನ ಅಣ್ಣನಾದಂತಹ ಕುಶನನ್ನ ಮನಸ್ಸಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದಾನೆ. ತಾಯಿಯನ್ನ ಮನದಲ್ಲೇ ನೆನೆದು ಅವಳಿಗೆ ನಮಸ್ಕಾರ ಮಾಡಿ ಅವಳ ಆಶೀರ್ವಾದವನ್ನ ಬೇಡ್ತಾ ಇದ್ದಾನೆ. ಒಂದು ಸ್ವಲ್ಪ ಚಿಂತೆ ಕೂಡ ಮಾಡ್ತಾ ಇದ್ದಾನೆ. ಯಾಕೆ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಾಪ ನಮ್ಮ ಅಮ್ಮನ ಗತಿ ಏನು ಅನ್ನೋ ಅಂತಹ ಒಂದು ಚಿಂತೆ ಕೂಡ ಅವನಿಗೆ ಮನಸ್ಸಿನಲ್ಲಿ ಇದೆ. ಆದರೂ ಕೂಡ ತಾನು ಧೈರ್ಯವನ್ನ ಒಗ್ಗೂಡಿಸಿಕೊಂಡು ಮತ್ತೆ ತಾನು ಮರು ಅಸ್ತ್ರ ಪ್ರಯೋಗವನ್ನ ಮಾಡ್ತಾನೆ. ಹಾಗೆ ಮಾಡಿದಾಗ ನೋಡಿ ಅದಕ್ಕೆ ಇದ್ದಂತಹ ಶಕ್ತಿ ಎಂಥದ್ದು ಅಂತಂದ್ರೆ ಆ ಶತ್ರುಘ್ನನ ಕಡೆಯಿಂದ ಬಂದಂತಹ ಆ ದಿವ್ಯಾಸ್ತ್ರಗಳೆಲ್ಲ ಆ ಮಾರ್ಗ ಮಧ್ಯದಲ್ಲೇ ತುಂಡರಿಸಿ ಕೆಳಗೆ ಬಿದ್ದೋಗುತ್ತೆ. ಅದು ಹೇಗಿತ್ತು ಅಂತ ಅಂದ್ರೆ ಕೂಟ ಸಾಕ್ಷಿಯ ಸಿರಿಯ ಒಲು ಬಯಲಾಯಿತು ಅನ್ನೋ ಅಂತಹ ಒಂದು ನಾಣ್ಣುಡಿಯನ್ನ ಕೂಡ ಕವಿ ಬೆಳೆಸ್ತಾ ಇದ್ದಾನೆ ಇಲ್ಲಿ. ಅಂದ್ರೆ ಅನ್ಯಾಯದ ಮಾರ್ಗದಿಂದ ಗಳಿಸಿದಂತಹ ಯಾವ ಸಂಪತ್ತು ನಮ್ಮನ್ನ ಕೊನೆಯವರೆಗೂ ಕಾಯೋದಿಲ್ವೋ, ಮಾರ್ಗ ಮಧ್ಯದಲ್ಲೇ ನಮ್ಮನ್ನ ಕೈಬಿಟ್ಟು ಹೋಗುತ್ತೋ, ಅದೇ ರೀತಿಯಾಗಿ ಅನ್ಯಾಯವಾಗಿ ಈ ಬಾಲಕನ ಮೇಲೆ ಬಿಟ್ಟಂತಹ ದಿವ್ಯಾಸ್ತ್ರಗಳೆಲ್ಲ ಆ ಮಾರ್ಗ ಮಧ್ಯದಲ್ಲೇ ಕಡಿದು ತುಂಡರಿಸಿ ಹೋಯ್ತು ಅಂತ ಹೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಅದನ್ನ ಕಂಡು ಶತ್ರುಘ್ನನಿಗೆ ತುಂಬಾ ವಿಸ್ಮಯ ಆಗ್ತಾ ಇದೆ ನೋಡಿ.

ಶತ್ರುಘ್ನನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಎಂತಹ ಒಂದು ದಿವ್ಯ ಅಸ್ತ್ರ, ಅದನ್ನ ಕೂಡ ಆ ಗುರಿಯನ್ನೇ ಮುಟ್ಟುವುದಕ್ಕೆ ಮೊದಲು ಇವನು ಮಾರ್ಗ ಮಧ್ಯದಲ್ಲೇ ಅದನ್ನೆಲ್ಲ ನಾಶ ಮಾಡ್ಬಿಟ್ನಲ್ಲ ಅಂತ ಹೇಳಿ, ಆದ್ರೆ ಆ ಪರಾಕ್ರಮವನ್ನ ಮೆಚ್ಚುತ್ತಾ ಈಗ ತನ್ನ ಕರ್ತವ್ಯವನ್ನು ಮಾಡಬೇಕಾಗಿದೆ, ಅವನು ನಿಲ್ಲಿಸೋದಿಕ್ಕೆ ಬರೋದಿಲ್ಲ. ಹಾಗಾಗಿ ಅವನು ಅಮೋಘವಾದಂತಹ ಒಂದು ಬಾಣವನ್ನ ಹೊರಗ್ ತೆಗಿತಾ ಇದ್ದಾನೆ ತನ್ನ ಬತ್ತಳಿಕೆಯಿಂದ. ಅದು ಹೇಗಿತ್ತು ಅಂತ ಅಂದ್ರೆ, ಆ ಪ್ರಳಯ ಕಾಲದ ರುದ್ರನ ಬಾಲ ನೇತ್ರದಿಂದ ಹೊರಡುವಂತಹ ಆ ದಳ್ಳುರಿಯ ಕಿಡಿಗಳಂತೆ, ಕಿರಣಗಳಂತೆ ಇದ್ದುವಂತೆ ಅದು, ಹಾಗೆ ಕಿಡಿಯನ್ನ ಉಗುಳ್ತಾ ಇತ್ತಂತೆ. ಅಂತಹ ಒಂದು ಅಮೋಘದ, ವ್ಯರ್ಥವೇ ಆಗಲ್ಲ ಆ ಬಾಣವನ್ನ ಬಿಟ್ರೆ ಅದು ತನ್ನ ಗುರಿಯನ್ನ ಮುಟ್ಟಿ ಕಾರ್ಯವನ್ನ ಸಾಧಿಸಿಯೇ ಮರಳುವಂಥದ್ದು. ಅಂತಹ ಅಮೋಘವಾದ ಬಾಣವನ್ನ ತೊಟ್ಟು ಬಿಲ್ಲಿಗೆ ಹೂಡಿ ಹೇಳ್ತಾನಂತೆ, ಈ ನನ್ನ ಈ ಬಾಣವನ್ನ ಈಗ ನೋಡು, ಪ್ರಯೋಗಿಸ್ತಾ ಇದ್ದೀನಿ ಅಂತ ಹೇಳಿ ಅವನು ಬಿಟ್ಟಾಗ ನೋಡಿ, ಅದನ್ನ ಕೂಡ ಲವ ಆ ಮಾರ್ಗ ಮಧ್ಯದಲ್ಲೇನೆ ಅದನ್ನ ಎರಡು ತುಂಡಾಗಿ ಆ ಬಾಣವನ್ನ ಮುರಿದು ಬಿಸಾಕ್ತಾ ಇದ್ದಾನಂತೆ. ಅದನ್ನ ನೋಡಿದಾಗ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ.

ಇಲ್ಲಿ ಮತ್ತೊಮ್ಮೆ ಘಟನೆಗೆ ಒಂದು ತಿರುವು ಬರ್ತಾ ಇದೆ. ಹಾಗಾಗಿ ಜೈಮಿನಿ ಮುನಿಗಳು ಜನಮೇಜನಿಗೆ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾದಂತಹ ಅಮೋಘವಾದಂತಹ ಶತ್ರುಘ್ನನ ಆ ಶರವನ್ನ ಬಾಣವನ್ನ ಲವ ಮಾರ್ಗ ಮಧ್ಯದಲ್ಲೇ ಅರ್ಧ ತುಂಡನ್ನಾಗಿ ಮಾಡ್ತಾನೆ. ಆದರೂ ಕೆಳಗಿನ ಅರ್ಧ ಭಾಗ ಭೂಮಿಗೆ ಬಿತ್ತು ಮೇಲಿನ ಅರ್ಧ ಭಾಗ ಬಾಣದ್ದು ಅದು ಹೋಗಿ ಆ ಲವನ ಎದೆಯನ್ನ ಸೀಳುತ್ತೆ. ಹಾಗೆ ಸೀಳಿದಾಗ ಅದರ ಚುಚ್ಚುವಿಕೆಯ ಘಾತಕ್ಕೆ ಲವ ಮೂರ್ಛೆ ಹೋಗಿ ಆ ರಥದಲ್ಲಿ ಬೀಳ್ತಾನೆ. ಅದನ್ನ ಕಂಡಾಗ

ಶತ್ರುಘ್ನ ಬಲವೆಲ್ಲ ಅಂದ್ರೆ ಲವನ ಮಟ್ಟಿಗೆ ಅದು ಶತ್ರು ಬಲ. ಈಗ ಆ ಶತ್ರು ಸೈನ್ಯವೆಲ್ಲ ಸಂತೋಷದಿಂದ ಅದು ಘೋಷಣೆಯನ್ನ ಮಾಡ್ತಾ ಇದೆ, ಸಂತೋಷದಿಂದ ಕೂಗಾಡ್ತಾ ಇದೆ. ಆದರೆ ಶತ್ರುಘ್ನ ಹತ್ರಕ್ಕೆ ಬರ್ತಾನೆ, ಬಂದು ನೋಡಿದಾಗ ಸಣ್ಣ ಬಾಲಕ ಬಿದ್ದಿದ್ದಾನೆ ಮೂರ್ಛೆಯಿಂದ.

ಶತ್ರುಘ್ನ ಮೂರ್ಛೆ ಹೋದ ಆ ಮಗುವನ್ನ ಕೂಡ ಆ ರಾಮನ ಆಕೃತಿಯಂತೆ ಇದೆ ಅನ್ನುವ ಮೋಹದಿಂದ ರಥದ ಮೇಲೆ ಮಲಗಿಸಿಕೊಂಡು ಜೊತೆಗೆ ಕುದುರೆಯನ್ನು ಕೂಡ ಬಿಡಿಸಿಕೊಂಡು ಒಳ್ಳೆಯ ಸಮುದ್ರದ ಘೋಷದಂತೆ ಘೋಷ ಮಾಡ್ತಾ ಇರುವಂತಹ ಜಯದ ಜೈಕಾರವನ್ನು ಮಾಡ್ತಾ ಇರುವಂತಹ ತನ್ನ ಸೈನ್ಯದ ಜೊತೆಗೆ ತನ್ನ ಪಟ್ಟಣದ ಕಡೆಗೆ ಮುಂದಿನ ಪ್ರಯಾಣಕ್ಕೆ ಅವನು ಹೊರಡ್ತಾನೆ. ಹಾಗೆ ಹೊರಟಾಗ ಇಷ್ಟು ಹೊತ್ತು ಆ ಮುನಿವಟುಗಳೆಲ್ಲ ಕೂಡ ಪ್ರೇಕ್ಷಕರಾಗಿ ಅಲ್ಲಿ ನೋಡ್ತಾ ನಿಂತಿರ್ತಾರೆ. ಅವರಿಗೆ ಯಾವ ಯುದ್ಧ ಮಾಡುವಂತಹ ಶಕ್ತಿ ಸಾಮರ್ಥ್ಯವಾಗಲಿ ಯಾವ ಪ್ರಶಿಕ್ಷಣವಾಗಲಿ ಇರೋದಿಲ್ಲ. ಯಾವಾಗ ಲವನ ಜೊತೆಗೆ ರಥವೂ ಹೊರಟೋಗ್ತಾ ಇದೆಯೋ ಆಗ ಅವರಿಗೆ ತುಂಬಾ ನೋವಾಗುತ್ತೆ, ಆಘಾತ ಆಗುತ್ತೆ. ಆಗ ಅವರೆಲ್ಲ ಕೂಡ ಓಡ್ತಾರೆ ಸೀತೆ ಇರೋ ಕಡೆಗೆ. ಸೀತೆಯ ಬಳಿ ಹೋಗಿ ಈ ಯುದ್ಧದಲ್ಲಿ ನಡೆದಂತಹ ಎಲ್ಲ ವಿಷಯಗಳನ್ನು ಅವಳಿಗೆ ಹೇಳಿದಾಗ ಅದನ್ನ ಕೇಳಿ ಅವಳಿಗೆ ಅಳು ಬರುತ್ತೆ, ಕೈ ಕೈ ಹಿಸುಕೊಳ್ತಾಳೆ. ಏನು ಮಾಡಬೇಕು, ಯಾರಿಗೆ ಹೇಳಬೇಕು, ಲವನನ್ನ ಹೇಗೆ ಬಿಡಿಸ್ಕೊಂಡು ಬರಬೇಕು ಏನೂ ಗೊತ್ತಿರೋದಿಲ್ಲ. ವಾಲ್ಮೀಕಿ ಮುನಿಗಳು ಕೂಡ ಇರೋದಿಲ್ಲ, ಅವರು ವರುಣನ ಲೋಕಕ್ಕೆ ಹೋಗಿರ್ತಾರೆ. ಈಗ ಸೀತೆ ಇಲ್ಲಿ ಒಬ್ಬಳೇ ಇರ್ತಾಳೆ, ಕೇವಲ ಮುನಿವಟುಗಳು ಮತ್ತೆ ಮುನಿ ವಧುಗಳ ಜೊತೆಯಲ್ಲಿ ಇರ್ತಾಳೆ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ, ಹಲುಬುತ್ತಾ ಇದ್ದಾಳೆ. ತನ್ನ ಮಗನ ಗುಣ ಶೀಲ ರೂಪಗಳನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಾ ಇದ್ದಾಳೆ, ಅಸಹಾಯಕಳಾಗಿ ನಿಂತಿದ್ದಾಳೆ. ಆಗ ಅವಳ ಕಣ್ಣುಗಳಿಂದ ಕಂಬನಿ ತಾನಾಗಿ ಸುರಿತಾ ಇದೆ ನೋಡಿ.

0: ಸವಿತೆಯ ಕಣ್ಗಳಿಂದ ಕಂಬನಿ ತಾನಾಗಿ ಸುರಿತಾ ಇದೆ, ಕಣ್ಣೀರು ಹರಿತಾ ಇದೆ. ಅವಳ ದೇಹವೆಲ್ಲ ದುಃಖದ ಅತಿರೇಕದಿಂದ ನಡುಗುತ್ತಾ ಇದೆ. ತನ್ನ ಹೊಟ್ಟೆಯನ್ನು ಅವಳು ಹೊಸ್ಕೊಳ್ತಾ ಇದ್ದಾಳೆ. ತೀವ್ರವಾದಂತಹ ದುಃಖದಿಂದ, ವೇದನೆಯಿಂದ, ಸುತ ಮೋಹದಿಂದ, ಮಗನ ಮೇಲಿನ ಮೋಹದಿಂದ ಅವಳು ಸೋತು ಹೋಗ್ತಾ ಇದ್ದಾಳೆ, ಬಳಲ್ತಾ ಇದ್ದಾಳೆ. ಕೂಡೆಯ ಯೋಚನೆ ಮಾಡ್ತಾ ಇದ್ದಾಳೆ, ಎಲ್ಲಿ ಹೋದ ಮಗ? ನಿಜವಾಗ್ಲೂ ಅವನು ಯುದ್ಧ ಮಾಡದ್ನ? ಯುದ್ಧ ಮಾಡಿ ಈ ಶತ್ರುಗಳ ಬಂಧನಕ್ಕೆ ಒಳಗಾದನ? ಆ ಮಗುಗೆ ಏನಾಯ್ತು? ಚಿಕ್ಕ ಬಾಲಕ, ಕೋಮಲವಾದಂತಹ ಶರೀರ, ಆ ಯುದ್ಧದ ಬಾಣಗಳ, ಯುದ್ಧದ ಆಯುಧಗಳ ಆಘಾತಕ್ಕೆ ಎಷ್ಟು ನೊಂದಿರ್ಬೋದು? ನಿಜವಾಗ್ಲೂ ಇಷ್ಟೊತ್ತು ಅವನು ಉಸಿರು ಹಿಡ್ಕೊಂಡಿದ್ದಾನ? ಆ ಮಗುವಿನ ಮುದ್ದು ಮುಖ ಇದೆಯಲ್ಲ, ಅಷ್ಟು ಚೆನ್ನಾಗಿ ಹುಣ್ಣಿಮೆಯ ಚಂದ್ರನಂತೆ ಬೆಳೀತಾ ಇದ್ದ. ನನಗೆ ಇದೆಯಲ್ಲ, ನನ್ನ ಕೆಟ್ಟ ಗ್ರಹಚಾರ ಇದೆಯಲ್ಲ, ಅದು ಅವನನ್ನ ಕಾಡುಬಿಡುತ್ತ. ಬದುಕೆ ಕೆಟ್ಟ ಹೋದ್ನಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಹಲಗುತ್ತಾ ಇದ್ದಾಳೆ, ಮರುಗುತ್ತಾ ಇದ್ದಾಳೆ. ಆಗ ಕುಶ ಬರ್ತಾ ಇದ್ದಾನೆ ನೋಡಿ.
1: ಅನ್ನೆಗಂಬಂದನು ಅಗ್ಗದ ಸಮಿತ್ ಪುಷ್ಪಂಗಳ ನೆತ್ತಿಯೊಳ್ ಪೊತ್ತ

ಆ ಸಮಯಕ್ಕೆ ಕುಶ ಅನೇಕ ವಿಧವಾದಂತಹ ಹೋಮಗಳಿಗೆ ಬೇಕಾದಂತಹ ಬೇರೆ ಬೇರೆ ರೀತಿಯಾದ ಸಮಿತ್ತು ಪುಷ್ಪಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಅರಣ್ಯದಿಂದ ಸಂಗ್ರಹ ಮಾಡಿಕೊಂಡು ಅದನ್ನ ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ. ಬಂದು ನೋಡಿದಾಗ ತನ್ನ ತಾಯಿ ಅಳ್ತಾ ಇದ್ದಾಳೆ. ಅವನು ತಾಯಿ ಅತ್ತಿದ್ದನ್ನ ಬಹುಶಃ ನೋಡಿರ್ಲಿಕ್ಕಿಲ್ಲ. ಹಾಗಾಗಿ ಅವನು ಪ್ರಶ್ನೆ ಮಾಡ್ತಾನೆ ಅವರ ಅಮ್ಮನ್ನ, ಇದೇನಿದು ಆಶ್ಚರ್ಯಕರವಾಗಿ ನೀನು ಅಳ್ತಾ ಇದೀಯಲ್ಲ ಇವತ್ತು, ಏನಕ್ಕೆ ಯಾತಕ್ಕೆ ಅಳ್ತಾ ಇದೀಯಾ ಹೇಳು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಮಗನೇ ಎಂತಹ ಕೇಡು ಬಂತು ನೋಡು ನನಗೆ, ಎಂತಹ ಸಂಕಷ್ಟ ಬಂದಿದೆ ನೋಡು, ಯಾವುದೋ ಒಂದು ಕುದುರೆ ಬಂತಂತೆ, ಅದರ ಜೊತೆಗೆ ಒಂದು ಸೈನ್ಯವೂ ಬಂತಂತೆ, ಅದನ್ನ ನಿನ್ನ ತಮ್ಮ ಕಟ್ಟಿ ಅದರ ಜೊತೆ ಬಂದಿದ್ದಂತಹ ಭಟರೆಲ್ಲ ನಿನ್ನ ತಮ್ಮನ ಮೇಲೆ ಯುದ್ಧ ಮಾಡಿ ನಿನ್ನ ತಮ್ಮನನ್ನ ಹಿಡಿದು ಕರೆದ್ಕೊಂಡು ಹೊರಟೋದ್ರಂತೆ, ನಾವಿನ್ನೇನು ಮಾಡೋದು, ಹೇಗೆ ನಿನ್ನ ತಮ್ಮನನ್ನ ಬಿಡಿಸ್ಕೊಳ್ಳೋದು, ಅವನಿಗೇನಾಯ್ತೋ ಗೊತ್ತಿಲ್ವಲ್ಲ ಅಂತ ಹೇಳಿ ಜಾನಕಿ ಅಳ್ತಾ ಇರ್ಬೇಕಾದ್ರೆ ಇವನೂ ಸಹ ಕ್ಷತ್ರಿಯ ಕುಮಾರ ಕುಶ ಅವನು ರೋಷದಿಂದ ಹೇಳ್ತಾ ಇದ್ದಾನೆ ನೋಡಿ,

ಕುಶಾ ಹೇಳ್ತಾ ಇದ್ದಾನೆ, ಅದು ಯಾವ ಮಹಾ ದೊಡ್ಡ ವಿಷಯ ಅಂತ ಅಳ್ತಾ ಇದೀಯಲ್ಲಮ್ಮ ನೀನು, ಯಾಕೆ ಅಳ್ತಾ ಇದೀಯಾ, ಏನಾಯ್ತು ಇವಾಗ? ನಿನ್ನ ಮಗನ ಪ್ರಾಣವನ್ನ, ತಮ್ಮನ ಪ್ರಾಣವನ್ನ ನಿಜಕ್ಕೂ ಯಮರಾಜ ಅಂತಕ ತಗೊಂಡು ಹೋಗಿದ್ರೆ ಅವನ ಲೋಕವನ್ನೇ ನಾನು ಸುಟ್ಟಾಕ್ಬಿಡ್ತೀನಿ, ಸುಮ್ಮನೆ ಬಿಡೋದಿಲ್ಲ. ಮತ್ತೆ ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ತ್ರಿಮೂರ್ತಿಗಳ ಎಲ್ಲ ಲೋಕವನ್ನು ಕೂಡ ನಾನು ಉರಿದು ಸುಟ್ಟು ಭಸ್ಮವನ್ನ ಮಾಡ್ತೀನಿ. ಅಂತಹ ಶಕ್ತಿವಂತ ನಾನು, ಅಂತಹ ಕ್ಷಾತ್ರ ತೇಜಸ್ಸು ನನಗಿದೆ. ಹಾಗಿರ್ಬೇಕಾದ್ರೆ ಯಾರೋ ಒಬ್ಬ ಪುಡಿ ರಾಜ ಬಂದು ನಿನ್ನ ಮಗನ್ನ ತಗೊಂಡು ಹೋದ ಅಂತ ಹೇಳ್ತಾ ಇದೀಯಾ, ಕರ್ಕೊಂಡು ಹೋದ ಅಂತ ಹೇಳಿ ಬಿಟ್ಟಾಕು. ಅದೆಲ್ಲ ಯಾವ ದೊಡ್ಡ ವಿಷಯವೂ ನನಗಲ್ಲ. ಈಗ ಏನ್ ಮಾಡ್ಬೇಕು ನೀನು? ಹೋಗು, ಒಳಗಡೆ ಹೋಗಿ ನನಗೆ ಆ ವಾಲ್ಮೀಕಿ ಮುನಿಗಳು ಕೊಟ್ಟಿದ್ದಾರಲ್ಲ ಕವಚ, ಖಡ್ಗ, ಚರ್ಮ, ಕುಂಡಲ, ಕಿರೀಟ, ಇದೆಲ್ಲವನ್ನು ನೀನ್ ತಗೊಂಡ್ ಬಾ. ತಗೊಂಬಂದ ಮೇಲೆ ಮುಂದಿನ ಮಾತನ್ನ ನೀನು ನೋಡು ಅಂತ ಹೇಳಿ ತುಂಬಾ ದೊಡ್ಡ ಭರವಸೆಯನ್ನ ಆ ಪುಟ್ಟ ಬಾಲಕ ತಾಯಿಗೆ ಕೊಟ್ಟಾಗ ಅವಳು ನೋಡಿ, ಸೀತೆ ಇರುವುದದೇ, ಅದನ್ನೇ ಅವಳು ಒಪ್ಕೊಳ್ಬೇಕು, ಆಶಾ ಕಿರಣವನ್ನೇ ಅವಳು ಹಿಡ್ಕೊಳ್ಬೇಕಾಗಿದೆ. ಹಾಗಾಗಿ ಒಳಗಿನಿಂದ ಅವಳು ಎಲ್ಲವನ್ನು ತಗೊಂಬರ್ತಾ ಇದ್ದಾಳೆ ಕುಶಂಗೆ. ಒಳಗಿನಿಂದ ಅಂಗಿ, ಅಂಗಿ ಅಂದ್ರೆ ಅವನು ಹಾಕೊಳ್ಳೋ ಅಂತಹ ಒಂದು ಯುದ್ಧದ ಒಂದು ಕವಚ, ಅದನ್ನ ತಂದು ಅವನಿಗೆ ಅದನ್ನ ಹಾಕಿ ಸಿದ್ಧ ಮಾಡಿ ಹರಕೆ ಮಾಡಿ ಅವನನ್ನ ಹರಸಿ ಬೀಳ್ಕೊಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಸೀತೆಯ ಒಂದು ದಯನೀಯ ಸ್ಥಿತಿಯನ್ನು ಕೂಡ ನಾವು ಪರಿಭಾವಿಸ್ಬೇಕು. ಅರಮನೆಯಲ್ಲೇ ಇದ್ದು ಮಗ ಯುದ್ಧಕ್ಕೆ ಹೋಗ್ಬೇಕಾಗಿದ್ರೆ, ಕ್ಷತ್ರಿಯರಾದ ಮೇಲೆ ಯುದ್ಧವೇ ಅವರ ಒಂದು ವರ್ಣ ಧರ್ಮ, ಅವರಿಗಾದದ್ದ ಧರ್ಮವೇ ಅದು, ಕ್ಷಾತ್ರ ಧರ್ಮ, ಅದನ್ನ ಮಾಡಲೇಬೇಕು ಅವರು. ಆದ್ರೆ ಹಾಗೆ ಮಾಡಬೇಕಾದಂತ ಸಂದರ್ಭ ಬಂದಾಗ ಅರಮನೆಯಲ್ಲಿ ಇದ್ದಿದ್ರೆ ಈ ಕವಚ ಕುಂಡಲಗಳನ್ನಾಗಲಿ ಅವನಿಗೆ ತೊಡಸಬೇಕಾದಂತಹ ವಸ್ತ್ರಗಳನ್ನಾಗಲಿ ಸೀತೆ ತಾನಾಗಿ ಹೋಗಿ ತರ್ತಿರ್ಲಿಲ್ಲ. ನಾಲ್ಕಾರು ಜನ ಒಂದು ಸೇವಕರು ಇರ್ತಾ ಇದ್ರು, ಅವರೆಲ್ಲರೂ ತಂದು ಕೊಡೋರು. ಅದನ್ನ ಇವಳು ಹಾಕಿ ತಾಯಿ ಹರಕೆ ಮಾಡಿ ಕಳಿಸ್ತಾ ಇದ್ಲು. ಪಾಪ ಇಲ್ಲಿ ತಾನೇ ಸೇವಕಿಯಾಗಿ, ತಾಯಿಯಾಗಿ, ರಾಜ ಮಾತೆಯಾಗಿ, ಎಲ್ಲವೂ ತಾನೇ ಆಗಿ ಏಕಾಂಗಿಯಾಗಿ ತನ್ನ ಮಗನಿಗೆ ಎಲ್ಲವನ್ನು ಅಳವಡಿಸಿ ಪೂರ್ಣ ಮನಸ್ಸಿನಿಂದ ಹರಕೆಯನ್ನೂ ಮಾಡಿ ಕಳಿಸ್ಕೊಡ್ತಾ ಇದ್ದಾಳೆ. ಆಗ ಕುಶ ಹೋಗಿದ್ದಾನೆ, ಏನು ಮಾಡ್ತಾನೆ ಅನ್ನೋದನ್ನ ಜೈಮಿನಿ ಮುನಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ.

ಕುಶ ಅವನ ವಿಕ್ರಮ ಅವನ ಪರಾಕ್ರಮವನ್ನ ವರ್ಣನೆ ಮಾಡೋದಿಕ್ಕೆ ಯಾರಿಗೆ ಬ್ರಹ್ಮ ಕಲ್ಪವಿರುವವರೆಗೂ ಅಸಾಧ್ಯ ಅಂತ. ಅಂದ್ರೆ ಅಷ್ಟೂ ಕಾಲ ಕೂಡ ವರ್ಣನೆ ಮಾಡ್ತಾ ಇದ್ರೆ ಮಾಡ್ತಾನೇ ಇರ್ಬೋದು, ಕಲ್ಪಾಂತದವರೆಗೂ ಕೂಡ ಇವನ ಪರಾಕ್ರಮವನ್ನ ವರ್ಣನೆ ಮಾಡಲಿಕ್ಕೆ ಬರುತ್ತೆ. ಅಂತಹ ಒಂದು ಕುಶ, ಪರಾಕ್ರಮಿಯಾದಂತಹ ಕುಶ ತನ್ನ ತಾಯಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಬೀಳ್ಕೊಳ್ತಾ ಇದ್ದಾನೆ. ಅವನು ಹೇಗೆ ಹೋಗ್ತಾ ಇದ್ದಾನಂತೆ ಅಂತಂದ್ರೆ ನೋಡಿ, ತಾರಕನ ಪೆರ್ಬಡೆಗೆ ಗುಹನೆ ಇವಂತೆ. ಗುಹ ಅಂದ್ರೆ ಷಣ್ಮುಖ ಸ್ವಾಮಿ. ಷಣ್ಮುಖ ಸ್ವಾಮಿಯ ಜನನ ಆಗಿದ್ದೇನೆ ತಾರಕಾಸುರನ ವಧೆಗಾಗಿ ಆ ಪಾರ್ವತಿ ಪರಮೇಶ್ವರರು ಅದೇ ಒಂದು ಉದ್ದೇಶದಿಂದ ಕುಮಾರ ಸಂಭವ ಆಗಿದ್ದು. ಹಾಗೆ ಈ ತಾರಕನ ಪೆರ್ಬಡೆಗೆ ಅಲ್ಲಿಗೆ ಗುಹ ತಾನು ಹೋಗಿ ಆ ತಾರಕನ ಸಂಹಾರಕ್ಕೆ ಹೋಗೋ ರೀತಿಯಾಗಿ ಕುಶ ಕೂಡ ಶತ್ರುಘ್ನನ ಆ ಸೈನ್ಯದ ಕಡೆಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಕವಿ ವರ್ಣನೆ ಮಾಡಿ ಇಲ್ಲಿ ಕುಶನ ಪರಾಕ್ರಮ ಎಂಥದ್ದು ಅನ್ನೋದನ್ನ ಒಂದೇ ಒಂದು ಮಾತಿನಿಂದ ಸೂಚಿಸ್ಬಿಡ್ತಾ ಇದ್ದಾನೆ. ಹೀಗೆ ಹೋದಂತಹ ಕುಶ ವಾಯು ವೇಗದಿಂದ ಹೋಗಿ ಶತ್ರುಘ್ನನ ಸೈನ್ಯವನ್ನ ಹೋಗ್ಬೇಡ ಹೋಗ್ಬೇಡ ನಿಲ್ಲು ನಾನು ಬಂದಿದ್ದೀನಿ, ಲವ ಒಬ್ಬನೇ ಅಲ್ಲ ನಿನ್ನನ್ನು ಎದುರಿಸ್ತಾ ಇದ್ದೀನಿ ಅಂತ ಹೇಳೋ ರೀತಿಯಲ್ಲಿ ಅವನು ಬಾಣಗಳ ಮಳೆಯನ್ನ ಕರಿತಾ ಇದ್ದಾನಂತೆ. ಮತ್ತೆ ಶತ್ರುಘ್ನನ ಸೇನೆ ಹಿಂದೆ ಬರ್ತಾ ಇದೆಯಂತೆ. ನೋಡಿ ಮುಂದೆ ನಡೆಯುವಂತಹ ಯುದ್ಧದ ಒಂದು ರೀತಿಯನ್ನ.

ಠಟರ ಮಂಡೆಗಳ ಮೇಲೆಲ್ಲ ಹದ್ದು ಎರಗತಾ ಇದೆಯಂತೆ, ಬಂದು ಹಾರಿ ಬಂದು ಕುಳ್ತ್ಕೊಳ್ತಾ ಇದೆಯಂತೆ. ಆ ಚಲಿಸುತ್ತಿರುವಂತಹ ಆ ಶತ್ರುಘ್ನನ ಸೇನೆಯ ಧ್ವಜದ ಪತಾಕೆಗಳೆಲ್ಲ ಕೂಡ ಸುರುಟ್ಕೊಂಡು ಮುರುಟ್ಕೊಳ್ತಾ ಇದೆಯಂತೆ. ಕೆಳಗಡೆ ಭೂಮಿಗೆ ಬೀಳ್ತಾ ಇದೆ, ಕೂಡನೆ ಧೂಳು ಏಳ್ತಾ ಇದೆ, ಬಿರುಗಾಳಿ ಬೀಸ್ತಾ ಇದೆ, ಆನೆ ಕುದುರೆಗಳೆಲ್ಲ ಕೂಡ ಕಣ್ಣೀರ್ಗರಿತಾ ಇದೆ. ಅಂದ್ರೆ ತನ್ನಿಂದ ತಾನೇ ಆನೆ ಕುದುರೆಗಳ ಕಣ್ಣಿಂದ ನೀರು ಸುರಿತಾ ಇದೆ. ಹೀಗೆ ಯುದ್ಧದ ಒಂದು ಸಂದರ್ಭದಲ್ಲಿ, ಯುದ್ಧ ರಂಗದಲ್ಲಿ ಅನೇಕ ವಿಧವಾದಂತಹ ಯುದ್ಧ ಸಂಬಂಧವಾದ ಅಪಶಕುನಗಳು, ಉತ್ಪಾತಗಳು ನಡೀತಾ ಇದೆ. ಹೀಗೆ ಉತ್ಪಾತಗಳೆಲ್ಲ ನಡೀತಾ ಇದೆಯಲ್ಲ ಅನ್ನುವಂತಹ ಭಯದಿಂದ ಅವನ ಸೈನ್ಯ ಗಜಭಜ ಮಾಡ್ತಾ ಇದೆಯಂತೆ. ಅವರೆಲ್ಲ ಗುಜು ಗುಜು ಗುಜು ಗುಜು ಅಂತ ಮಾತಾಡ್ಕೊಳ್ತಾ ಗೊಂದಲದ ಗೂಡಾಗಿದೆ ಅವನ ಆ ಒಂದು ಸೈನ್ಯ. ಈ ಕಡೆ ಕುಶ ಹೇಳ್ತಾ ಇದ್ದಾನೆ, ಹೋಗ್ಬೇಡಿ, ನಿಲ್ಲಿ, ಈ ತರ ಕದ್ದು ಹೋಗ್ತಾರ ಯಾರಾದ್ರೂ ವೀರರು? ಆ ಕದ್ದು ಹೋಗ್ತಾರಿಯೇ, ತುರಗ ಸಹಿತ ಆ ಒಂದು ಕುದುರೆಯ ಜೊತೆನಲ್ಲಿ ನನ್ನ ತಮ್ಮನಾದಂತಹ ಲವನನ್ನು ಬಿಟ್ಟು ಆಮೇಲೆ ಹೋಗಿ ನೀವು ಅಂತ ಹೇಳಿ ಒಂದು ಬಾಣವನ್ನ ಬಿಡ್ತಾ ಇದ್ದಾನೆ. ಈ ಎಲ್ಲ ರೀತಿಯಾದಂತಹ ಲೋಕದ ಧರ್ಮವನ್ನ, ಲೋಕದ ಒಂದು ರೀತಿಯನ್ನ ಕವಿ ಇಲ್ಲಿ ಬಳಸ್ಕೊಂಡಿದ್ದಾನೆ. ಮತ್ತೆ ಶತ್ರುಘ್ನನಿಗೆ ಯುದ್ಧದ ಒಂದು ಕರೆಯನ್ನ ಕೊಡ್ತಾ ಇದ್ದಾನೆ. ಬಾಲಕನ ಆ ಬಾಣದ ಘಾತ ಇಂದ ಎಷ್ಟೋ ಜನಕ್ಕೆ ತೊಂದರೆ ಆಗ್ತಾ ಇದೆ, ಅದು ಹೇಗಾಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ.

ಬಾಲಕನ. ಆ ಬಾಲಕ ಅಂದ್ರೆ ಇಲ್ಲಿ ಹಿಂದೆ ಬಂದಂತಹ ಲವ. ಆ ಲವನ ಆ ಬಾಣದ ಆಘಾತದಿಂದ ಎಷ್ಟೋ ಜನ ನನ್ನ ಸೈನ್ಯದ ಕಡೆಯವರೆಲ್ಲ ಸತ್ತೋದ್ರು. ಈಗ ಬಲದ ನಮ್ಮ ಆ ಸೈನ್ಯದ ಶಕ್ತಿಯೇ, ಸೈನ್ಯದ ಸಂಖ್ಯೆಯೇ ಕಡಿಮೆ ಆಗ್ಬಿಟ್ಟಿದೆ. ಈಗ ಇನ್ನೊಬ್ಬ ಬಂದಿದಾನಲ್ಲ, ಇವನು ಯಾರು? ಇವನು ಕೂಡ ಹೀಗೆ ಮಾಡ್ತಾ ಇದ್ದಾನಲ್ಲ, ಅವನಷ್ಟೇ ಇವನು ವೀರನಾಗಿದ್ದಾನಲ್ಲ ಅನ್ನೋದನ್ನ ಕಂಡು ಸೈನ್ಯವೆಲ್ಲ ಗಜಬಜಾ ಮಾಡ್ತಾ ದಿಕ್ಕುಗೆಟ್ಟು ಅತ್ತ ಕಡೆ ಇತ್ತ ಕಡೆ ದಿಕ್ಕಾಪಾಲಾಗಿ ಓಡಾಡ್ತಾ ಇದೆ. ಆಗ ಒಂದು ಹೋಲಿಕೆ ತೋರ್ತಾ ಇದೆ ಅವರೆಲ್ಲರಿಗೂ ಕೂಡ. ಇಲ್ಲಿ ಏನಾಗಿದೆ ಅಂದ್ರೆ, ಹುಲ್ಲೆಯೇ ಹುಲಿಯನ್ನು ಎದುರಿಸ್ತಿರೋಂತಹ ಒಂದು ಸ್ಥಿತಿ ಬಂದಿದೆ. ದೊಡ್ಡ ಸೈನ್ಯ, ದೊಡ್ಡ ಸೇನಾನಿ, ಆದ್ರೆ ಏಕಾಂಗ ವೀರನಾದಂತ ಆ ಬಾಲಕ ಲವ ಅವನೂ ಕೂಡ ಎದುರಿಸ್ತಾ, ಈಗ ಇನ್ನೊಬ್ಬ ಬಾಲಕ ಬಂದಿದ್ದಾನೆ ಅವನಂತೆಯೇ ಇರೋಂತಹವನು, ಅವನು ಕೂಡ ಈಗ ಎದುರಿಸ್ತಾ ಇದ್ದಾನೆ. ಇದೇನಿದು, ವಿಪರೀತವಾಗಿದೆಯಲ್ಲ. ಜಿಂಕೆಯೇ ಹುಲಿಯನ್ನ ಎದುರಿಸಿ ಓಡಿಸುವಂತಹ ಪರಿಸ್ಥಿತಿ ಬಂದಿದೆಯಲ್ಲ ಅನ್ನೋದು ಇವರೆಲ್ಲರಿಗೂ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಆಗ ಆ ದಳಪತಿ ಆಗಿದ್ದಂತಹ ಶತ್ರುಘ್ನ ಮತ್ತೆ ಬರ್ತಾ ಇದ್ದಾನೆ ಕುಶನ ಮೇಲೆ. ಸಕಲ ಸೈನ್ಯಾಬಲವನ್ನ, ಸೇನಾಬಲವನ್ನ ತಗೊಂಡು ಬಂದು ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾನೆ. ಬಳಿ

0: ಶತ್ರುಘ್ನ ಹೇಳಿ ಕಳಿಸ್ತಾನೆ. ಇಲ್ಲಿ ಸೇನಾನಿಗಳೆಲ್ಲ ಹೋಗ್ತಾರೆ ಶತ್ರುಘ್ನನ ಬಳಿಗೆ. ಈ ರೀತಿಯಾಗಿ ಒಂದು ಹುಲ್ಲೆಯ ಮರಿಯಂತಹ ಹುಡುಗ ಆ ನಮ್ಮ ಸಿಂಹದಂತಹ ಈ ಒಂದು ಸೈನ್ಯವನ್ನ ಎದುರಿಸ್ತಾ ಇದ್ದಾನೆ ಏಕಾಂಗಿಯಾಗಿ. ಏನ್ ಮಾಡೋದು, ಮತ್ತೆ ಅವನ ಮೇಲೆ ಯುದ್ಧ ಮಾಡದ ಬೇಡ್ವಾ ಅಂತ ಕೇಳ್ಕೊಂಡು ಹೋದಾಗ ಶತ್ರುಘ್ನ ಹೇಳಿ ಕಳಿಸ್ತಾನೆ ಅವನ ಮೇಲೆ ಯುದ್ಧವನ್ನ ಮಾಡಿ ಅಂತ. ಹಾಗೆ ಶತ್ರುಘ್ನ ನಿರೂಪವನ್ನ ಪಡ್ಕೊಂಡು ಬಂದ ಮೇಲೆ ಸೇನಾಪತಿ ಎಲ್ಲ ಸಮಸ್ತ ಸೈನ್ಯವನ್ನ ಕೂಡಿಕೊಂಡು ಕುಮಾರಕನಾದಂತಹ ಕುಶನನ್ನ ಎಲ್ಲರೂ ಸುತ್ತುವರೆದು ನಿಂತಾರೆ. ತಮಗೆ ಇದ್ದಂತಹ ಎಲ್ಲ ರೀತಿಯಾದಂತಹ ಆಯುಧಗಳನ್ನ ಬಳಸಿ ವೇಗದಿಂದ ಅವನ ಮೇಲೆ ಯುದ್ಧವನ್ನ ಸಾರ್ತಾರೆ. ಆದರೆ ವೀರ ಬಾಲಕನಾದಂತಹ ಕುಶ ಏನ್ ಮಾಡ್ತಾನೆ ಅಂದ್ರೆ, ಇಷ್ಟೂ ಸೈನಿಕರನ್ನ, ಅಷ್ಟೂ ಆಯುಧಗಳನ್ನ, ಇಡೀ ಸೈನ್ಯ ಬಲವನ್ನ ಸವರು ಬಿಡ್ತಾನೆ. ಆ ಸೇನಾಪತಿಯನ್ನ ಆರತಿ ಮತ್ತೆ ಅಶ್ವ ಆ ರಥ ಎಲ್ಲದರೊಡೆ ಜೊತೆಗೆ ಅವನು ಜವನ ಪೊಳಲ್ಗೆ ಅಂದ್ರೆ ಯಮನ ಪುರಿಗೆ ಅಂತಕನ ಪಟ್ಟಣಕ್ಕೆ ಕಳಿಸ್ಬಿಡ್ತಾನೆ ಕುಶ. ಅದನ್ನ ನೋಡಿ ಇವರಿಗೆಲ್ಲ ತುಂಬಾ ಆಶ್ಚರ್ಯ ಆಗುತ್ತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ರಾಜ್ಯ ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಮಾಣವಚನ ಸ್ವೀಕಾರ. ರಾಜ್ಯದಲ್ಲಿ ಬರದ ಭೀತಿಯ ನಡುವೆ ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು ಬಿಡುಗಡೆ, ಬಿಜೆಪಿ ಆರೋಪ. ಪೆರು ದೇಶದೊಂದಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಐತಿಹಾಸಿಕ ಸಿಸ್ಟರ್ ಸಿಟಿ ಒಪ್ಪಂದ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಅತ್ಯಂತ ಉತ್ಸುಕವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಪೆರು ನಡುವಿನ 63 ವರ್ಷಗಳ ರಾಜತಾಂತ್ರಿಕ ಬಾಂಧವ್ಯ ಹಾಗೂ ಪೆರು ಗಣರಾಜ್ಯದ 205ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾಗಿದ್ದ ಉನ್ನತ ಮಟ್ಟದ ರಾಜತಾಂತ್ರಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಭಾರತದ ಐಟಿ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಜೈವಿಕ ತಂತ್ರಜ್ಞಾನ ಉತ್ಪಾದನೆಯಲ್ಲಿ ರಾಜ್ಯವು %40 ಹೆಚ್ಚಿನ ಪಾಲನ್ನು ಹೊಂದುವ ಮೂಲಕ ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೆಂಗಳೂರು ಮತ್ತು ಪೆರು ದೇಶದ ಪ್ರಮುಖ ನಗರಗಳ ನಡುವೆ ವ್ಯಾಪಾರ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೇರ ಸಾಂಸ್ಥಿಕ ಸಹಯೋಗ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಸಿಸ್ಟರ್ ಸಿಟಿ ಒಪ್ಪಂದವು ಅತ್ಯಂತ ಮಹತ್ವದ್ದಾಗಿದೆ ಎಂದು ತಿಳಿಸಿದರು. ಇದು ಭವಿಷ್ಯದಲ್ಲಿ ಉಭಯ ದೇಶಗಳ ನಡುವಿನ $10 ಬಿಲಿಯನ್ ದ್ವಿಪಕ್ಷೀಯ ವ್ಯಾಪಾರ ವೃದ್ಧಿಗೆ ಮುನ್ನುಡಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ರೈಲ್ವೆ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚನ್ನಪಟ್ಟಣದ ಎಲೆಕೇರಿ ಸಮೀಪ ಲೆವೆಲ್ ಕ್ರಾಸಿಂಗ್ ಬದಲಿಗೆ ರಸ್ತೆ ಮೇಲ್ಸೇತುವೆ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಸುತ್ತಮುತ್ತ 140 ಹೆಚ್ಚು ಮೇಲ್ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದ್ದು, ಸುಮಾರು 46 ಲೆವೆಲ್ ಕ್ರಾಸಿಂಗ್ ಸ್ಥಳಗಳಲ್ಲಿ ಮೇಲ್ಸೇತುವೆ ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ.
1: ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳು 100 ಈ LC ಗೇಟ್ಗಳಿಗೆ ಭಾರತ ಸರ್ಕಾರನೇ ಹಣ ಕೊಡಬೇಕು ಅಂತ ತೀರ್ಮಾನ ಆದ ಮೇಲೆ ರಾಷ್ಟ್ರದಲ್ಲೇ 14,000 ಮೇಲ್ಪಟ್ಟು LC ಗೇಟ್ಗಳನ್ನ ಮುಗಿಸಿರ್ತಕ್ಕಂತ ಇತಿಹಾಸ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಅದು ಮೋದಿಯವರ ಸರ್ಕಾರದಲ್ಲಿ 700 ಗೇಟ್ಗಳನ್ನ ಮುಗಿಸಿದ್ದೀವಿ. ಇನ್ನು 2 ವರ್ಷದಲ್ಲಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರ ಬೆಂಗಳೂರಿನಲ್ಲಿ ಒಂದೇ ಒಂದು LC ಗೇಟ್ ಇಲ್ದಾಗೆ ನಡ್ತಕ್ಕಂಥ ತೀರ್ಮಾನವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ,
0: ರಾಜ್ಯದ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಬೆಂಗಳೂರು ಸುತ್ತಮುತ್ತಲ 100 ವ್ಯಾಪ್ತಿಯಲ್ಲಿನ ರೈಲು ಸಂಪರ್ಕವನ್ನು 4 ಪಥಗಳಿಗೆ ಮೇಲ್ದರ್ಜೆಗೇರಿಸಿದ್ದಲ್ಲಿ ಸ್ಯಾಟಲೈಟ್ ನಗರಗಳ ಅಭಿವೃದ್ಧಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಿರುವ ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಳ ಮಾಡಬೇಕು ಹಾಗೂ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಸೂಪರ್ ಸ್ಪೀಡ್ ಹಳಿಯನ್ನು ಮೈಸೂರಿನವರೆಗೆ ವಿಸ್ತರಣೆ ಮಾಡಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಇನ್ನು 2 ಸ್ಥಳಗಳಲ್ಲಿ ಮೇಲ್ಸೇತುವೆ ಮಾಡುವಂತೆ ರೈಲ್ವೆ ಸಚಿವರಿಗೆ ಶಾಸಕ ಸಿಪಿ ಯೋಗೇಶ್ವರ್ ಮನವಿ ಮಾಡಿದರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸಹಕರಿಸುವಂತೆ ಚುನಾವಣಾ ಆಯೋಗ ಮನವಿ ಮಾಡಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಪರಿಶೀಲನೆ ಹಾಗೂ ನವೀಕರಣ ಕಾರ್ಯವನ್ನು ನಡೆಸಲಿದ್ದಾರೆ. ಮತದಾರರ ಪಟ್ಟಿಯ ಡೀಪ್ ಕ್ಲೀನಿಂಗ್ ಮತ್ತು ನಕಲಿ ಮತದಾರರನ್ನು ಪಟ್ಟಿಯಿಂದ ಕೈಬಿಡುವುದು ಪ್ರಮುಖ ಉದ್ದೇಶವಾಗಿದೆ. ನಾಳೆಯಿಂದ July 29 ಮನೆ ಮನೆ ಸಮೀಕ್ಷೆ, August 5 ಕರಡು ಮತದಾರರ ಪಟ್ಟಿಯನ್ನು ಆಯೋಗ ಪ್ರಕಟಿಸಲಿದೆ. August 5 September 4 ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. October 7 ಆಯೋಗ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಬಗ್ಗೆ ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸರ್ಕಾರ 8-10 ಆಕ್ಷೇಪಣೆಗಳನ್ನು ಸಲ್ಲಿಸಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಆಕ್ಷೇಪಕ್ಕೆ ಆಯೋಗ ಇನ್ನೂ ಉತ್ತರ ನೀಡಿಲ್ಲ ಎಂದು ಹೇಳಿದ್ದಾರೆ. ಗೊಂದಲಗಳಿದ್ದರೆ ನ್ಯಾಯಮಂಡಳಿಯಲ್ಲಿ ಪ್ರಶ್ನಿಸಲು ಅವಕಾಶ ಮಾಡಿಕೊಡಬೇಕು. ದಾಖಲೆಗಳಲ್ಲಿ ಅಕ್ಷರಗಳು ತಪ್ಪಾದ ಮಾತ್ರಕ್ಕೆ ಮತದಾರರ ಹಕ್ಕು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರ ಕುರಿತಂತೆ

0: ಪ್ರತಿಕ್ರಿಯಿಸಿದ ಅವರು, ಭೂಮಿ ಕೊಡಿ ಎಂದು ಯಾವ ರೈತರಿಗೂ ಬಲವಂತ ಮಾಡುವಂತಿಲ್ಲ. ಯಾರು ಸ್ವ ಇಚ್ಛೆಯಿಂದ ಭೂಮಿ ಕೊಡುತ್ತಾರೋ ಅದನ್ನು ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನವದೆಹಲಿಯಲ್ಲಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಪ್ರತಿ ಹಿಡಿದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದಿ ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದೇ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಸಂಸದೆ ಪ್ರಿಯಾಂಕಾ ವಾದ್ರಾ, ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಬರದ ಭೀತಿ ಆವರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಜನ ಕುಡಿಯುವ ನೀರಿಗೂ ಪರದಾಡುವ ಭೀಕರ ಪರಿಸ್ಥಿತಿ ಎದುರಾಗಿದೆ. ಆದರೆ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕಳೆದ 3 ದಿನಗಳಿಂದ ಪ್ರತಿದಿನ 2,000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹೈಕಮಾಂಡ್ ಅಣತಿಯಂತೆ ರಾಜ್ಯ ಸರ್ಕಾರ ನಾಡಿನ ಜನತೆಯ ಹಿತ ಕಾಯದೆ ತಮಿಳುನಾಡಿನ ಜೊತೆ ರಾಜಿ ಮಾಡಿಕೊಳ್ಳುವುದು ಎಷ್ಟು ಸರಿ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರನ್ನು ಕರ್ನಾಟಕ ಒಲಿಂಪಿಕ್ ಸಂಸ್ಥೆಯ ಪದಾಧಿಕಾರಿಗಳ ನಿಯೋಗ ಇಂದು ವಿಧಾನಸೌಧದ ಕಾರ್ಯಾಲಯದಲ್ಲಿ ಸೌಹಾರ್ದಯುತವಾಗಿ ಭೇಟಿ ಮಾಡಿತು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕ್ರೀಡಾಭಿವೃದ್ಧಿ, ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶಗಳ ಸೃಷ್ಟಿ, ಕ್ರೀಡಾ ಮೂಲಸೌಕರ್ಯಗಳ ಬಲವರ್ಧನೆ ಹಾಗೂ ಒಲಿಂಪಿಕ್ ಕ್ರೀಡೆಗಳ ಉತ್ತೇಜನಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಯಿತು. ರಾಜ್ಯದ ಕ್ರೀಡಾ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ಹಾಗೂ ಬೆಂಬಲ ನೀಡುವುದಾಗಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲಾ ನ್ಯಾಯಾಲಯಕ್ಕೆ 3ನೇ ಬಾರಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶವನ್ನು ಕಳುಹಿಸಲಾಗಿದೆ. ಇದರಿಂದ ವಕೀಲರು ಹಾಗೂ ಸಾರ್ವಜನಿಕರು ಕೆಲಕಾಲ ಆತಂಕಗೊಂಡಿದ್ದರು. ಅಂಬುನಾಥನ್ ಅರಿಯಪ್ಪನ್ ಎಂಬಾತನ ಹೆಸರಿನಲ್ಲಿ ಇಮೇಲ್ ಕಳುಹಿಸಲಾಗಿತ್ತು. ಇದೊಂದು ಹುಸಿ ಸಂದೇಶ ಎಂದು ಪೊಲೀಸರು ದೃಢಪಡಿಸಿದ ಬಳಿಕ ನ್ಯಾಯಾಲಯದ ಕಲಾಪ ಆರಂಭಗೊಂಡಿತು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ರಾಷ್ಟೀಯ ಹೆದ್ದಾರಿಯಲ್ಲಿ 96 ಕಿಲೋಮೀಟರ್ ಮಾರ್ಗ ವಾಹನ ಸಂಚಾರಕ್ಕೆ ಮುಕ್ತವಾಗಿದೆ. ಇದರಲ್ಲಿ 71 ಕಿಲೋಮೀಟರ್ ಬೇತಮಂಗಲದಿಂದ ಆಂಧ್ರಪ್ರದೇಶದ ಬೈರೆಡ್ಡಿಪಲ್ಲಿ ನಡುವಿನ 25 ಕಿಲೋಮೀಟರ್ ಮಾರ್ಗವನ್ನು ಇತ್ತೀಚೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಇದರಿಂದ ಚಿತ್ತೂರು, ತಿರುಪತಿ ಮತ್ತು ಚೆನ್ನೈ ಸಂಪರ್ಕ ಇನ್ನಷ್ಟು ಸುಗಮವಾಗಿದೆ. ಎನ್ಜಿ ಹುಲ್ಲೂರು, ಸುಂದರಪಾಳ್ಯ, ಹೆಡಗಿನ ಬೆಲೆ, ಬೇತಮಂಗಲ ಬಳಿ ಎಕ್ಸ್ಪ್ರೆಸ್ ವೇಗೆ ಪ್ರವೇಶ ಮತ್ತು ನಿರ್ಗಮನಕ್ಕೆ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯಲ್ಲಿ ಪ್ರಸಕ್ತ ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿವಿಧ ಮುಂಗಾರು ಬೆಳೆಗಳ ವಿಮೆ ನೋಂದಣಿ ಪ್ರಕ್ರಿಯೆ ಚುರುಕಿನಿಂದ ನಡೆಯುತ್ತಿದೆ. ನೋಂದಣಿ ಮಾಡಿಸಲು ಜುಲೈ 31 ಕೊನೆಯ ದಿನವಾಗಿದೆ ಎಂದು ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಧರಮೂರ್ತಿ ಡಿಎಂ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು 95.15% ಗುರಿ ಸಾಧಿಸಲಾಗಿದೆ ಎಂದು ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಎಂ ಜಯಾನಂದ ಮಾಹಿತಿ ನೀಡಿದ್ದಾರೆ. ಬಾಗಲಕೋಟೆ ನವನಗರದ ಯೂನಿಟ್ 2ರಲ್ಲಿ 10 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ಉದ್ಯಾನವನವನ್ನು ಶಾಸಕ ಉಮೇಶ್ ಮೇಟಿ ನಿನ್ನೆ ಲೋಕಾರ್ಪಣೆಗೊಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆರು ದೇಶದೊಂದಿಗೆ ರಾಜ್ಯ ಸರ್ಕಾರ ಸಿಸ್ಟರ್ ಸಿಟಿ ಒಪ್ಪಂದ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚನ್ನಪಟ್ಟಣದಲ್ಲಿ ರೈಲ್ವೆ ಸೇತುವೆ ಮೇಲ್ಸೇತುವೆ ಉದ್ಘಾಟಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ವಂದೇ ಭಾರತ್ ರೈಲುಗಳ ಸಂಖ್ಯೆ ಹೆಚ್ಚಿಸುವಂತೆ ಸಚಿವ ಎಂಬಿ ಪಾಟೀಲ್ ಮನವಿ. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಸರ್ಕಾರದ ಆಕ್ಷೇಪಕ್ಕೆ ಚುನಾವಣಾ ಆಯೋಗ ಉತ್ತರ ನೀಡಿಲ್ಲ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯಸಭಾ ಸದಸ್ಯರಾಗಿ ಎಐಸಿಸಿ ಅಧ್ಯಕ್ಷ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ. ಆವೋ ಬೈಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯ ಅಂದರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ. ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ. ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೆ ಸಂಸ್ಕೃತಿ ಮೇ ಬಡೆ ಲೋಗ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆ ಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪ ವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮುಖ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮುಂಹ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯ ಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೈ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೇ ಮೈ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕರ್ನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹೀ ಕರೋ.
2: ಬುರೆ ಕಾರ್ಯ ಕಾ ಪರಿಣಾಮ ಬುರಾ ಹೋತಾ ಹೈ. ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್, ಪಾಸ್ ಕೆ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಢಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋ ತೋ ವಹೀ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೇಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾತಾ ಹೈ.
1: ಗುರುಜಿ, ಅಬ್ ಆಪ್ ಕುಚ್ ಜಾನೆ ಪಹಚಾನೆ ಲೋಕೋಕ್ತಿಯೋ ಕಾ ಪೂರ್ವಾರ್ಧ ಕಹಿಯೇ.

0: Akashvani FM Rainbow 101.3 MHz Musically yours.
1: ಸ್ಟುಡಿಯೋ ಕ್ಲಾಕ್ನಲ್ಲಿ ಸಮಯಾಗಿದೆ 3:30 ಈಗ ಕೇಳಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಅಂತ ಹೇಳ್ತೀವಿ. ಅದರಡಿಯಲ್ಲಿ ತಾಯಿತನದ ರಜೆಯಿಂದ ವಾಪಸ್ ಬಂದ ಮೇಲೆ ಅವರು ರಜೆ ಹೋಗೋಕಿನ ಮುಂಚೆ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿರ್ತಾರೋ ವಾಪಸ್ ಬಂದ ಮೇಲೆ ಅದೇ ಹುದ್ದೆಯಲ್ಲೇ ಮುಂದುವರೆಸಿಕೊಂಡು ಹೋಗ್ಬೇಕಾದಂತದ್ದು ಆ ಮಹಿಳೆಯರ ಹಕ್ಕು. ಅಲ್ಲಿ ಆಫೀಸ್ ನಲ್ಲಿ ಇರುವಂತ ಬಾಸ್ ಆ ರೀತಿ ಏನಾದ್ರೂ ಯಾವ್ದೋ ಒಂದ ತಾಯ್ತನದ ರಜೆಯಿಂದ ಬಂದ ಮೇಲೆ ಯಾವ್ದೋ ಒಂದ ಕಾರಣದಿಂದ ನಿಮ್ಮನ್ನ ದಂಡಿಸ್ತಿದ್ರೆ ಅದು ಕಾನೂನಿನ ವಿರುದ್ಧವಾಗಿ, ಅದು ಕೆಲಸ ನೀಡದೆ ಇರಬಹುದು ಅಥವಾ ನಿಮ್ಮ ಹುದ್ದೆ ಬದಲಾಯಿಸಬಹುದು ಅಥವಾ ನಿಮ್ಮ ಕೂಡೋ ಸ್ಥಳವನ್ನ ಬದಲಾಯಿಸಬಹುದು, ನಿಮಗೆ ಆ ಆಫೀಸಿನ ವಾತಾವರಣದಲ್ಲಿ ಕಷ್ಟ ಮಾಡಿಕೊಡೋದು, ಇವೆಲ್ಲವೂ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ ಮತ್ತು ಪಾಶ್ ಆಕ್ಟ್ ಅಡಿಯಲ್ಲಿ ಶಿಕ್ಷೆಯನ್ನ ಕೊಡಬಹುದು.
1: ತಕ್ಷಣ ನಾವು ಏನ್ ಮಾಡ್ಬೇಕಂಗಾರೆ ಅವಾಗ
0: ಸರ್, ನಾವು ಈ ರೀತಿ ಇನ್ಫ್ರಿಂಜ್ಮೆಂಟ್ ಆದಾಗ ತಕ್ಷಣ ನಾವು ದಾಖಲೆಗಳನ್ನ ಜೋಡಿಸ್ಕೋಬೇಕು. ನಿಮ್ ಜೊತೆ ಬಾಸ್ ಏನಾದ್ರೂ ವ್ಯವಹಾರ ಬೇರೆ ರೀತಿಯಿಂದ ಮಾಡಿದ್ರೆ, ಅದು ಇಮೇಲ್ ಮುಖಾಂತರ ಮೆಸೇಜ್ ಮುಖಾಂತರ ಏನಾದ್ರೂ ನಿಮಗೆ ಮೆಸೇಜ್ ಕಳಿಸಿದ್ರೆ ಅವುಗಳನ್ನೆಲ್ಲ ದಾಖಲೆಯಾಗಿ ಇಟ್ಕೋಬೇಕು. ಅಥವಾ ಕೆಲಸ ನೀಡದೇ ಇರೋ ಅಂತ ಯಾವ್ದಾದ್ರು ನಿಮ್ ಹತ್ರ ದಾಖಲಾತಿಗಳಿದ್ರೆ, ಉದಾಹರಣೆಗಳಿದ್ರೆ ಅದನ್ನ ನೀವು ಸಂಗ್ರಹಿಸಬಹುದು, ದೂರನ್ನ ನೀಡಬಹುದು.
1: ಎಲ್ಲಿ ಎಲ್ಲಿ ನೀಡಬೇಕು? ಹಾಗಾದ್ರೆ
0: ಅದೇ ಕಚೇರಿಯಲ್ಲಿ HR ಅಂತ ಇರ್ತಾರೆ, ಅವರಿಗೆ ನಾವು ಲಿಖಿತವಾಗಿ ದೂರನ್ನ ನೀಡಬಹುದು ಸರ್. ಆಮೇಲೆ ಯಾವುದೇ ಕಚೇರಿ ಆಗ್ಲಿ, ಮಹಿಳೆಯರು 10 ಜನಕ್ಕಿಂತ ಜಾಸ್ತಿ ಮಹಿಳೆಯರು ಅಲ್ಲಿ ಕೆಲಸ ಮಾಡ್ತಿದ್ರೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಹೇಳ್ತೀವಿ ನಾವು, ಅದು ಪಾಶ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾವು ಕಂಪ್ಲೇಂಟ್ ಅನ್ನ ದಾಖಲಿಸಬಹುದು, ಅಥವಾ HR ಸ್ಪಂದಿಸದೇ ಇದ್ರೆ ನಾವು ಲೇಬರ್ ಕಮಿಷನರ್ಗೆ ದೂರನ್ನ ನೀಡಬಹುದು, ಅಥವಾ ಇನ್ನೂ ತೀವ್ರವಾದ ಸಮಸ್ಯೆ ಆದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಹೇಳ್ತೀವಿ, NCW.NIC.IN ಅಲ್ಲಿ ನಾವು ಆನ್ಲೈನ್ ಮುಖಾಂತರ ದೂರನ್ನ ನಾವು ನೀಡಬಹುದು ಸರ್.
1: ಇಷ್ಟೆಲ್ಲ ಬಹಳಷ್ಟು ಕಾನೂನು ಮಾತಾಡ್ತಾರೆ ಇವರು ಅಂತ ಹೇಳಿ, ವಜಾ ಮಾಡಿದ್ರೆ?
0: ವಜಾ ಮಾಡಕ್ಕೆ ಆಗೋದಿಲ್ಲ ಸರ್, ಯಾಕಂತಂದ್ರೆ ಮ್ಯಾಟರ್ನಿಟಿ ಬೆನಿಫಿಟ್ ಆಕ್ಟ್ Section 12 ಪ್ರಕಾರ ತಾಯ್ತನದ ರಜೆ ಕಾರಣಕ್ಕೆ ವಜಾ ಮಾಡುವುದು ಕಾನೂನಿನ ವಿರುದ್ಧ. 1 ವರ್ಷ ಜೈಲು ಮತ್ತು ದಂಡವನ್ನ ಕೂಡ ವಿಧಿಸಬಹುದು. ಆಮೇಲೆ ಲೇಬರ್ ಕೋರ್ಟ್ ಮುಖಾಂತರ ನಿಮಗೆ ಮರು ನೇಮಕವನ್ನ ನಾವು ಮಾಡ್ಕೋಬಹುದು. ಅದು ಗವರ್ಮೆಂಟ್ ಆಫೀಸ್ ಅಂತ ಇದ್ರೆ ನೀವು ಅದು ಸಸ್ಪೆನ್ಷನ್ ನೀವು ಕ್ಯಾನ್ಸಲ್ ಕೋರ್ಟ್ ಮುಖಾಂತರ ಕೂಡ ನೀವು ಸಸ್ಪೆನ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಸರ್.
1: ಅಂದ್ರೆ ವಜಾ ಮಾಡೋ ಲಕ್ಷಣಗಳು ಏನಾದರೂ ಕಾಣ್ತಾ ಇದ್ರೆ ಅಥವಾ ಅವ್ರು ಹೇಳ್ತಾರೆ ನಿಮ್ಮನ್ನ ವಜಾ ಮಾಡ್ಬಿಡ್ತೀವಿ ಅಂತ ಹೇಳಿ, ಆ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಬೇಕಾರ ಮುಂದುವರೆದು ದೂರನ್ನ ನೀಡಬಹುದು ಮತ್ತು ನಮ್ಮ ಆ ಕೆಲಸವನ್ನು ವಾಪಸ್ ಪಡೆಯಬಹುದು. ನಮ್ಮ ಹಕ್ಕು ಇರುತ್ತೆ, ಅದಕ್ಕೆ ಕಾನೂನಿನ ರಕ್ಷಣೆ ಕೂಡ ಇದೆ ಅಂತ ಅನ್ನೋದನ್ನ ನಾವು ತಿಳ್ಕೊಂಡಂಗಾಯ್ತು. ವಕೀಲರು ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರೇ ನಮಗೆ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸೆಕೆಂಡ್ಗಳ ಹೊತ್ತಿನಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ. ಹೊಂ ಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಅರ್ಜಿ ರಮ್ಯಾ. ಪ್ರಶ್ನೆ ಕೇಳುವಂತ ಹೊತ್ತು ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕಾಯ್ತಿರ್ತೀರಾ? ಆದ್ಮೇಲೆ ತಡ ಮಾಡೋ ಮಾತಿಲ್ಲ. ಮೊದಲ ಪ್ರಶ್ನೆ ಹೀಗಿದೆ: ಮರುಭೂಮಿಯ ಮಧ್ಯೆ ಹರಿಯುವಂತ ಅಮೆಜಾನ್ ನದಿಯ ಕೆಳಗೆ ಸುಮಾರು 4 ಕಿಲೋಮೀಟರ್ ಆಳದಲ್ಲಿ ಹರಿಯುವ ಇನ್ನೊಂದು ಭೂಗತ ನದಿ ಇದೆ, ಅದರ ಹೆಸರೇನು? ಅಮೆಜಾನ್ ನದಿಯ ಕೆಳಗೆ ಸುಮಾರು 4 ಕಿಲೋಮೀಟರ್ ಆಳಕ್ಕೆ ಹೋದ್ರೆ ಅಲ್ಲೊಂದು ಮತ್ತೊಂದು ನದಿ, ಭೂಗತ ನದಿ ಹರಿಯತ್ತಂತೆ. ಆ ನದಿಯ ಹೆಸರೇನು ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480.

ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ದೇವಿ ಸಿಂಗ್ ಸರಂಜ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ ಜೊತೆಗೆ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಚಂದ್ರಶೇಖರ್ ತಾವರೆಕೆರೆಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹಾಗೆ ಕಾರ್ತಿಕ್ ಆನೇಕಲ್ನಿಂದ, ಸುಭಾನ್ ಕೋರಿಯವರು ಹಾಗೆ ಗೋಪಾಲಕೃಷ್ಣ ಅವರ ಉತ್ತರ ಸರಿಯಾಗಿದೆ. ಜೊತೆಗೆ ಹುಬ್ಬಳ್ಳಿಯ ಲೋಹ್ಯಾನಗರದಿಂದ ಚನ್ನಬಸಪ್ಪ ಕರಮಡಿಯವರ ಉತ್ತರ ಕೂಡ ಸರಿ. ಜೊತೆಗೆ ಸರಿ ಉತ್ತರವನ್ನು ಕೊಟ್ಟಿರೋದು ಮತ್ಯಾರು ಅಂತ ನೋಡೋದಾದ್ರೆ ರಾಜ್ಕುಮಾರ್ ಕಾತರಕಿ, KHP ಕಾಲೋನಿ ಹರಿಹರ ಇಂದ. ಇನ್ನು ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರಿ. ಸದ್ಯಕ್ಕೆ ಸರಿಯಾದ ಉತ್ತರ ಏನಾಗಿತ್ತು? ಹಂಸಾ ನದಿ ಮರುಭೂಮಿಯ ಮಧ್ಯೆ ಹರಿಯುವಂತ ಅಮೆಜಾನ್ ನದಿಯ ಕೆಳಗೆ ಸುಮಾರು 4 ಕಿಲೋಮೀಟರ್ ಆಳದಲ್ಲಿ ಹರಿಯುವಂತ ಇನ್ನೊಂದು ಭೂಗತವಾದಂತ ನದಿ ಹಂಸಾ ನದಿ. ಅಂದ್ರೆ ಭೂಮಿಯ ಒಳಗೆ ಇದರ ಹರಿವನ್ನು ನಾವು ಕಾಣಬಹುದು. ಸೊ ಹಂಸಾ ನದಿ ಸರಿಯಾದ ಉತ್ತರ ಆಗಿತ್ತು. ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್, ನಾಯಕ ನಟನಾದದ್ದು ಅನಂತನಾಗ್. ಯಾವುದು ಆ ಚಿತ್ರ? ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್ ಅವರು, ನಾಯಕ ನಟನಾಗಿ ಅಭಿನಯಿಸಿದ್ದು ಆ ಚಿತ್ರದಲ್ಲಿ ಅನಂತನಾಗ್ ಅವರು. ಹಾಗಾದ್ರೆ ಯಾವುದು ಆ ಚಿತ್ರ, ಆ ಸಿನಿಮಾ ಅನ್ನೋದು ನನ್ನ ಪ್ರಶ್ನೆ. ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480910013 ನಮ್ಮ ವಾಟ್ಸಪ್ ನಂಬರು.

0: ಇದು ನನ್ನಲ್ಲಿಲ್ಲ.
1: ಎಸ್, ಒಂದು ಲೆಕ್ಕದಲ್ಲಿ ಪ್ರೇಮದ ಮಾತು ಕೂಡ ಈ ಟೈಟಲ್ನಲ್ಲಿ ಇದೆ ಅಂತ ಹೇಳ್ಬೋದು. ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್, ನಾಯಕ ನಟನಾಗಿ ಅಭಿನಯಿಸಿದ್ದು ಅನಂತನಾಗ್. ಯಾವುದು ಆ ಸಿನಿಮಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತೇಳಿ ನಾನು ಕೂಡ ಹುಡುಕ್ತಾ ಇದ್ದೀನಿ. ರಾಧಾಕೃಷ್ಣ ಚಲಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಹಾಗೆ ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ, ಹಾಗೆ ದೀಪಕ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಜೊತೆಗೆ ಸರಿ ಉತ್ತರ ಕಳಿಸಿರೋದು ಮತ್ತಾರು ಅಂದರೆ ನೊಬೆಲ್ ಮುನಿರಾಬಾದ್ನಿಂದ ಎಸ್ಎಂ ಶೋಭಾ ಹಾಸನ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದರೆ, ಸಿರಿಗೆರೆಯಿಂದ ಸಿದ್ದಲಿಂಗ ಮೂರ್ತಿಯವರ ಉತ್ತರ ಸರಿಯಾಗಿದೆ. ಜೊತೆಗೆ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಸ್ವಾತಿ ದೀಪಕ್ ನಾಯಕನಹಟ್ಟಿಯಿಂದ. ಎಸ್, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿ ಕೊಟ್ಟಿದ್ರೆ, ಮತ್ತಾರು ಸರಿ ಉತ್ತರ ಕೊಟ್ಟಿರೋರು ಅಂದರೆ ದಿಲೀಪ್ ಕಲ್ಯಾಣ್ಕರ್ ವಿಜಯ್ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿ. ನೇತ್ರಾ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇಷ್ಟೂ ಜನರ ಉತ್ತರ ಸರಿಯಾಗಿತ್ತು. ಈಗ ಬಂತು ಶ್ವೇತಾ ಎಸ್ರಾವ್ ಸುಳ್ಯದಿಂದ, ನಿಮ್ಮ ಉತ್ತರ ಕೂಡ ಸರಿ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಗಣೇಶ ಐ ಲವ್ ಯು. ಗಣೇಶ ಐ ಲವ್ ಯು ಚಿತ್ರಕ್ಕೆ ಚಿತ್ರಕಥೆ ಬರೆದಿದ್ದು ವಿಷ್ಣುವರ್ಧನ್ ಅವರು. ನಾಯಕ ನಟನಾಗಿ ಅಭಿನಯಿಸಿದ್ದು ಅನಂತ್ ನಾಗ್ ಅವರು. ಹಾಗಾಗಿ ಸರಿ ಉತ್ತರ ಯಾವುದಾಗಿತ್ತು ಅಂದ್ರೆ ಗಣೇಶ ಐ ಲವ್ ಯು ಚಿತ್ರ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ. 1930ರ ದಶಕದಲ್ಲಿ ಸುಮಾರು 35 ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅಂತ ಹೇಳಿ ಹೆಸರು ಗಳಿಸಿದವರು ಯಾರು? 1930ರ ದಶಕದಲ್ಲಿ ಬಾಲಿವುಡ್ನ 35 ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅಂತ ಹೇಳಿ ಕರೆಸ್ಕೊಂಡವರು ಯಾರು? ಇವರು ನಮ್ಮ ಭಾರತದ ಮೂಲದವರು ಅಲ್ಲ. ಹಾಗಿದ್ರೆ ಯಾರು? ಸರಿ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಪ್ರಶ್ನೆ ಕೇಳಿಯಾಗಿತ್ತು. 1930ರ ದಶಕದಲ್ಲಿ ಸುಮಾರು ಬಾಲಿವುಡ್ನ 35 ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅಂತ ಹೇಳಿ ಹೆಸರು ಗಳಿಸಿದಂತ ನಟಿ ಯಾರು? ನಮ್ಮ ಭಾರತದ ಮೂಲದವರಂತೂ ಅಲ್ಲ ಅಂತ ಹೇಳಿದ್ದೆ. ಸರಿ ಉತ್ತರವನ್ನು ಕಳಿಸಿದರೆ ಶಿವಣ್ಣ 13 ಇಂಚಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರೆ ಉಮೇಶ್ ಮಲಾಡಿಹಳ್ಳಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಹಾಗೆ ಸಾನಿಧ್ಯ ಎಂ ಗುತ್ತೂರಿನಿಂದ ಸರಿ ಉತ್ತರವನ್ನ ಕಳಿಸಿದರೆ ಸುರೇಂದ್ರ ಕುಂದಾಪುರದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ನಂಬರ್ ಎಂಡಿಂಗ್ ವಿತ್ 7719 ಮಲ್ಲಾಡಿ ಹಳ್ಳಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ ಆಶೀಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ನಿಮ್ಮ ಉತ್ತರ ಸರಿ. ಚಂದ್ರಶೇಖರ್ ಹವಾಲ್ದಾರ್ ರಾಯಚೂರಿನಿಂದ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗೆ ದೇವಿಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ ಜೊತೆಗೆ ಸರಿ ಉತ್ತರ ಕೊಟ್ಟಿರೋದು ಜಗದೀಶ್ ಹಿರೇಮಠ್ ಬೆಳಗಾವಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ ಹೊನೂರಳ್ಳಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದೀರಿ. ಸುಷ್ಮಾ ಅವರು ಆನಿಕಲ್ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ನಿಮ್ಮ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ಹಾಗೆ ಸರಿ ಉತ್ತರವನ್ನ ಕಳಿಸಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಇನ್ನೂ ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಫಿಯರ್ಲೆಸ್ ನಾದಿಯಾ. ಮೇರಿ ಇವಾನ್ಸ್ ಇವರ ಮೂಲ ಹೆಸರು. ಇವರನ್ನ ಫಿಯರ್ಲೆಸ್ ನಾದಿಯಾ ಅಂತ ಹೇಳಿ ಕರೀಲಾಗ್ತಾ ಇತ್ತು. 1930ರ ದಶಕದಲ್ಲಿ ಬಾಲಿವುಡ್ನ ಸುಮಾರು 35 ಸಿನಿಮಾಗಳಲ್ಲಿ ನಟಿಸಿ ಸ್ಟಂಟ್ ಕ್ವೀನ್ ಅನ್ನುವಂಥ ಹೆಸರನ್ನ ಗಳಿಸ್ತಾರೆ. ಇವರು ಆಸ್ಟ್ರೇಲಿಯಾ ಮೂಲದವರು. ಕುದುರೆ ಸವಾರಿ ಮಾಡೋದು ಸಿನಿಮಾದಲ್ಲಿ, ರೈಲ್ನಿಂದ ಜಿಗಿಯುವಂಥ ದೃಶ್ಯಗಳಲ್ಲಿ, ಹಾಗೆ ಚಾವಟಿನ ಬಳಕೆ ಮಾಡುವಂಥ ದೃಶ್ಯಗಳಲ್ಲೆಲ್ಲ ಸಿಕ್ಕಾವಟೆ ಸಾಹಸಮಯ ದೃಶ್ಯಗಳಲ್ಲಿ ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಹಾಗಾಗಿ ಇವರನ್ನ ಸ್ಟಂಟ್ ಕ್ವೀನ್ ಅಂತಲೇ ಕರೆಯಲಾಗ್ತಾ ಇತ್ತು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಒಂದಷ್ಟು ಮನರಂಜನೆಯ ಜೊತೆಗೆ ಸಣ್ಣ ಮಾಹಿತಿ ಕೂಡ ನಿಮ್ಮದಾಯಿತು ಅಂತ ಭಾವಿಸ್ತೀನಿ. 4 ಗಂಟೆಗೆ ಸರಿಯಾಗಿ ನಿಮ್ಮ ಜೊತೆ ಆಗ್ತಾರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು. ಅವರನ್ನ ಸಂದರ್ಶಿಸಲಿದ್ದಾರೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರು. ಹಾಗಾಗಿ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಟ್ಯೂನ್ ಮಾಡಿಕೊಂಡು ಕೇಳ್ತಾ ಇರಿ. ಎಫ್ಎಂ 101.3 ಕನ್ನಡ ಕಾಮನವಿಲ್ಲನ ನೀವು ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯಾಗಿದೆ 4:45 ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜೊತೆಯಾಗ್ತಾರೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು. ಇವರನ್ನ ಸಂದರ್ಶಿಸಲಿದ್ದಾರೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾ ಎ ಎಸ್ ಶಂಕರನಾರಾಯಣ ಅವರು.

ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ Y2K ಚಿತ್ರದ ಗೀತೆಯನ್ನು ಕೇಳಿದ್ರಿ. ರಾಮನಾರಾಯಣ ಅವರ ಸಾಹಿತ್ಯ ಇತ್ತು, ಜೊತೆಗೆ ಸಾಧು ಕೋಕಿಲ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಮುಂದಿನ ಹಾಡು ನಿಮಗೋಸ್ಕರ ಬರ್ತದೆ, ಸುನಿಲ್ ನಿಗಮ್ ಅವರ ಧ್ವನಿಯಲ್ಲಿರುವಂತಹ ಯಜಮಾನ ಚಿತ್ರದ ಗೀತೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಉದಿತ್ ನಾರಾಯಣ್ ಹಾಗೆ ಮಹಾಲಕ್ಷ್ಮಿಯವರ ಧ್ವನಿಯಲ್ಲಿ ಚಿಗುರಿದ ಕನಸು ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಮುಂದಿನ ಹಾಡು ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ. ಚಂಡ ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೀತೆ ಇದೆ. ಎಸ್ ನಾರಾಯಣ್ ಅವರ ಸಂಗೀತ ಸಾಹಿತ್ಯ ಗೀತೆಗಿದೆ.

ಪ್ರೇಮಕ್ಕೆ ಸಾಯಿ ಚಿತ್ರದ ಬ್ಯೂಟಿಫುಲ್ ಗೀತೆಯನ್ನ ಕೇಳಿದ್ರಿ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮ ಸಮಯ ಸ್ಟುಡಿಯೋ ಕ್ಲಾಕ್ನಲ್ಲಾಗಿದೆ 4:32 15:05. ಯುವಜನತೆ ಅಂದ ತಕ್ಷಣ ನಮಗೆ ನೆನಪಾಗೋದೆ ಈ ದೇಶದ ಶಕ್ತಿ ಅಂತ ಹೇಳಿ, ಕ್ರೀಡೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಸ್ಟಾರ್ಟ್ಅಪ್ ಅಥವಾ ಉದ್ಯಮಶೀಲತೆ ಅಂತ ಏನು ಹೇಳ್ತೀವಿ ಈ ಕ್ಷೇತ್ರದಲ್ಲಿ ಇರ್ಬೋದು, ಅದರ ಹೊರತಾಗಿ ಸಮಾಜ ಸೇವೆ ಅನ್ನುವಂಥ ಕ್ಷೇತ್ರದಲ್ಲೂ ಕೂಡ ಇರ್ಬೋದು, ಎಲ್ಲ ಕಡೆಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವತ್ತಿನ ಯುವಜನತೆ. ಹಾಗಾಗಿ ಇವರ ಸಾಧನೆಯ ಕ್ಷೇತ್ರ ಕೂಡ ಹಲವಾರು ಇರುವಂಥದ್ದು.

0: ನಾಲ್ಕು ಗಂಟೆಯ ಸಂಜೆಯ ಈ ಹೊತ್ತಿನಲ್ಲಿ 4:36 ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರನ್ನ ಸಂದರ್ಶಿಸಲಿದ್ದಾರೆ ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಎಎಸ್ ಶಂಕರ ನಾರಾಯಣ ಅವರು.
1: ಪ್ರಿಯ ಕೇಳಿದರೆ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರತಿ ವರ್ಷ ನಾವು ಜುಲೈ 1 ರಾಜ್ಯಾದ್ಯಂತ ಪತ್ರಿಕಾ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಮಾಧ್ಯಮ ಲೋಕದಲ್ಲಿರುವ ಎಲ್ಲರಿಗೂ ಕೂಡ ಇದೊಂದು ರೀತಿ ಹಬ್ಬ. ಇದು
2: ಹೌದು.
1: ನಾಡಿದ್ದು ನಾಡಿನ ಅನೇಕ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳ ಮೂಲಕ ಈ ಹಬ್ಬವನ್ನು ಆಚರಿಸೋದಕ್ಕೆ ಪತ್ರಕರ್ತರ ಸಂಘ ಸನ್ನದ್ಧವಾಗಿದೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಪತ್ರಿಕಾ ವಲಯ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಬರುತ್ತಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಿಯ ಕೇಳಿದ್ರೆ, ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀತ ಶಿವಾನಂದ ತಗಡೂರು ಅವರಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ಈ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ನಮಸ್ಕಾರ, ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ
1: ಸರ್. ಈಗ ಇಡೀ ರಾಜ್ಯದಾದ್ಯಂತ ಜುಲೈ 1 ಪತ್ರಿಕಾ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ, ಅದರ ಹಿನ್ನೆಲೆ ಏನು ಸರ್, ಮಹತ್ವ ಏನು?
2: ಸರ್, ಕನ್ನಡದ ಪತ್ರಿಕೋದ್ಯಮದ ಒಂದು ಮೈಲುಗಲ್ಲು ಅಂದರೆ ಅದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಹೊರಬಂದ ದಿನ, ಮಂಗಳೂರು ಸಮಾಚಾರ ಅಂತೇಳಿ ಆ ಪತ್ರಿಕೆ ಹೆಸರು. ಹಾಗಾಗಿ ಬಹುಶಃ ನಮ್ಮ ಭಾರತೀಯ ಪತ್ರಿಕೋದ್ಯಮದ ಇತಿಹಾಸ ಕಾಲಘಟ್ಟ ತೊಗೊಂಡ್ರೆ ಅದು ಕೋಲ್ಕತ್ತಾ ಗೆಜೆಟೇರಿಯರ್ ಅಂತೇಳಿ ಶುರುವಾಗುತ್ತೆ. ಆದರೆ ಕನ್ನಡದಲ್ಲಿ ಮಂಗಳೂರು ಸಮಾಚಾರ ಅನ್ನೋದೇ ಮೊಟ್ಟ ಮೊದಲ ಪತ್ರಿಕೆ. ಅದು ಹೊರಬಂದ ದಿನ 1843 ಜುಲೈ 1, ಅದು ಹರ್ಮನ್ ಮೋಗ್ಲಿನ್ ಅಂತೇಳಿ ಒಬ್ಬ ಕ್ರೈಸ್ತ ಪಾದ್ರಿ ಅದನ್ನು ಶುರು ಮಾಡ್ತಾರೆ. ಅದು ಧರ್ಮ ಪ್ರಸಾರಕ್ಕಾಗಿ ಆ ಕಾಲಘಟ್ಟದಲ್ಲಿ ಶುರು ಮಾಡ್ತಾರೆ. ಆದರೂ ಕೂಡ ಅದು ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ. ಆ ಕಾರಣಕ್ಕೋಸ್ಕರನೇ ಆ ಜುಲೈ 1 ಒಂದು ಸಾಂಕೇತಿಕವಾಗಿ ಇಟ್ಕೊಂಡು ಪ್ರತಿ ವರ್ಷ ಕೂಡ ಕನ್ನಡದ ಪತ್ರಿಕೋದ್ಯಮದ ಮಗ್ಗುಲುಗಳನ್ನು ಪರಿಚಯಿಸಿಕೊಳ್ಳುವ ಜೊತೆಗೆ ಆ ಮೂಲಕ ಪತ್ರಿಕಾ ದಿನಾಚರಣೆಯನ್ನು, ಮಾಧ್ಯಮ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜೊತೆಗೆ ಮಾಧ್ಯಮ ಅಕಾಡೆಮಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೊತೆಗೆ ವಾರ್ತಾ ಇಲಾಖೆ ಎಲ್ಲ ಕಡೆ ಈ ಜೋಡಿಯಾಗಿ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ನಮ್ಮ ವೃತ್ತಿಯ ಬದುಕಿನ ಕಾಲಘಟ್ಟಗಳನ್ನು ನೆನಪು ಮಾಡ್ಕೊಳ್ಳೋದು ಒಂದು ಕಡೆ, ಮತ್ತೊಂದು ಪತ್ರಿಕೋದ್ಯಮ ಬೆಳೆದು ಬಂದ ಹಾದಿ ಮುಂದೆ ಏನಾಗಬೇಕಾಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಚಿಂತನ ಮಂಥನ ಮಾಡುವಂಥ ಕೆಲಸವನ್ನು ಕೂಡ ಈ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಏಕಕಾಲದಲ್ಲಿ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅಂತೇಳಿ ನಮ್ಮ ಕರೆ ಇದೆ, ಸೂಚನೆ ಇದೆ. ಆದರೆ ನಾನಾ ಕಾರಣಕ್ಕಾಗಿ ಇದು ಒಬ್ಬರು ಈ ಜಿಲ್ಲೆಯವರು ಇವತ್ತು ಮಾಡಿದರೆ ಇನ್ನೊಂದು ಜಿಲ್ಲೆಯವರು ಮತ್ತೊಂದು ದಿನ, ಹೀಗಾಗಿ ಜುಲೈ ತಿಂಗಳಿನಲ್ಲಿ ಇಡೀ ತಿಂಗಳು ನಮಗೆ ಸಂಭ್ರಮ ಸಡಗರ, ಸುದ್ದಿ ಮನೆಯದ್ದೇ ಸಡಗರ, ಪತ್ರಕರ್ತರದ್ದೇ ಸಂಭ್ರಮ.
1: ಬಹಳ ಸಂತೋಷ ಸರ್. ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತರ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾಗಿ ನಿಮಗೂ ಕೂಡ ಅಭಿನಂದನೆಗಳನ್ನು ಕೋರ್ತೀನಿ ಮತ್ತು ಶುಭಾಶಯಗಳು.
2: ಥ್ಯಾಂಕ್ ಯು ಸರ್.
1: ಸರ್, ಈಗ ನೀವು ಹೇಳಿದ್ರಿ ರಾಜ್ಯದಾದ್ಯಂತ ತಿಂಗಳ ಪೂರ್ತಿ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾರೆ ಅಂತ, ಪ್ರಧಾನವಾಗಿ ಎಲ್ಲಿ ನಡೀತದೆ ಸರ್, ಹೇಗೆ ನಡೀತಾ ಇದೆ?
2: ಪ್ರಧಾನವಾಗಿ ನಾವು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜೊತೆಗೂಡಿ ಬೆಂಗಳೂರಿನಲ್ಲಿ ನಾವು ಮಾಡ್ತೀವಿ. ಅದು ಈ ಬಾರಿ ನಮ್ಮ ಗಾಂಧಿ ಭವನ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಪ್ರತಿ ವರ್ಷ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ರು. ಈ ಬಾರಿ ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದನ್ನು ಪ್ರತಿ ವರ್ಷ ಯಾಕೆ ನಾವು ಯುನಿಕ್ಕಾಗಿ ಮಾಡ್ತಾ ಇದ್ದೀವಿ ಅಂದರೆ, ಇದು ಪತ್ರಿಕಾ ದಿನವನ್ನು ಅಂದರೆ ಈ ಜುಲೈ 1 ಪತ್ರಿಕಾ ದಿನಾಚರಣೆ ದಿನವಾಗಿ ಆಚರಣೆ ಮಾಡಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡಿದ್ದು ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಆಗಿನ ಸಂದರ್ಭದಲ್ಲಿ ಖಾದ್ರಿ ಶಾಮಣ್ಣವರು ಮತ್ತು ಅನೇಕರು ಹಿರಿಯ ಸಂಗಾತಿಗಳು ಜಯಶೀಲ್ ರಾಯರಂಥವ್ರು ಇವರೆಲ್ಲರೂ ಆಲೋಚನೆ ಮಾಡಿ ಇದೊಂದು ಮಾಧ್ಯಮ ದಿನಾಚರಣೆಯ ಮಾಡಬೇಕು, ಪತ್ರಿಕಾ ದಿನಾಚರಣೆಯ ಮಾಡಬೇಕು ಅಂತೇಳಿ ಶುರು ಮಾಡಿದರು. ಆ ಟೈಮಲ್ಲಿ ಮಾಧ್ಯಮ ಅಕಾಡೆಮಿ ಅದನ್ನು ಅಫಿಷಿಯಲ್ ಆಗಿ ಅದು ಅಧಿಕೃತವಾಗಿ ಅನೌನ್ಸ್ ಮಾಡಿ ಅದನ್ನು ಪ್ರತಿ ವರ್ಷ ಮಾಧ್ಯಮ ದಿನ ಪತ್ರಿಕಾ ದಿನಾಚರಣೆ

0: ಅದರ ನಾಮಕರಣ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ಶುರು ಈ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತಾರೆ. ಜಿಲ್ಲೆಗಳಷ್ಟೇ ಅಲ್ಲ, ತಾಲೂಕುಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಮೊಟ್ಟ ಮೊದಲು ಈಗ ಕೋಲಾರ ಜಿಲ್ಲೆ ಅಲ್ಲಿಗೆ ಸೇರಿದವರು ನಮ್ಮ ಡಿ ವಿ ಗುಂಡಪ್ಪನವರು, ಡಿ ವಿ ಜಿಯವರು, ಹಾಗಾಗಿ 1ನೇ ತಾರೀಕು ಅವರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ ಕೂಡ 1ನೇ ತಾರೀಕು ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಯವರು ಬೇರೆ ದಿನಾಂಕಗಳಲ್ಲಿ ಮಾಡ್ತಾರೆ. ಅನೇಕ ಕಡೆ ರಾಜ್ಯಾಧ್ಯಕ್ಷರು ಬರಲಿ ಅಂತೇಳಿ ಕಾಯ್ದು ಅವ್ರು ಡೇಟ್ ತಗೊಂಡು ಮಾಡ್ತಾರೆ. ಕೆಲವರು ಗೆಸ್ಟ್ಗಾಗಿ ಕಾಯ್ದು ಡೇಟ್ ತಗೊಂಡು ಮಾಡ್ತಾರೆ. ಪತ್ರಿಕಾ ದಿನಾಚರಣೆ ಅಂದರೆ ಅದಷ್ಟೇ ಅಲ್ಲ, ಈ ಪತ್ರಿಕೆ ನಾನು ನಿನ್ನೆ ಹಾಸನಿಗೆ ಹೋಗಿದ್ದೆ, ಅಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಆಟೋಟ ಕ್ರೀಡೋಟ ಸ್ಪರ್ಧೆಗಳನ್ನು ಕೂಡ ಮಾಡ್ತಾರೆ. ಅದು ಏನೋ ಕ್ರಿಕೆಟ್ ಇರ್ಬೋದು, ಓಟ, ಅದು ಗುಂಡು ಎಸೆತ, ಹಗ್ಗ ಜಗ್ಗಾಟ, ಈ ಥರ ಏನೇನು ಇರ್ತದೆ ಎಲ್ಲದೂ ಕೂಡ ಅವರು ಮಾಡ್ತಾರೆ. ಅದಾದಮೇಲೆ ಅವ್ರು ಯಾರ್ಯಾರು ಗೆದ್ದಿರ್ತಾರೆ ಅವರಿಗೆ ಪತ್ರಿಕಾ ದಿನಾಚರಣೆ ದಿನ ಪ್ರೈಸನ್ನು ಕೊಡ್ತಾರೆ. ಓನ್ಲಿ ಜರ್ನಲಿಸ್ಟ್ಗಳಷ್ಟೇ ಅಲ್ಲ, ಪತ್ರಕರ್ತರಷ್ಟೇ ಅಲ್ಲ, ಅವರಮ್ಮ ಕುಟುಂಬ, ಅವರ ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಪತ್ರಿಕಾ ದಿನಾಚರಣೆ ಇದೆ ಆ ದಿನ ಎಲ್ಲರೂ ಅಲ್ಲಿ ಸೇರ್ತಾರೆ. ಇಡೀ ದಿನ ಒಟ್ಟಾಗಿರ್ತಾರೆ. ಹಂಗಾಗಿ ಅದೊಂದು ಸಂಭ್ರಮ ಸಡಗರ. ಜೊತೆಗೆ ಈ ಥರದ ಪ್ರೈಸ್ ಯಾರ್ಯಾರು ಪ್ರಶಸ್ತಿಗಳನ್ನು ಪಡೆದಿರ್ತಾರೆ, ಯಾವ್ಯಾವ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿರ್ತಾರೆ ಅದನ್ನೆಲ್ಲ ಕೊಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಬೆಸ್ಟು ವರದಿ, ತುಂಬ ಅತ್ಯುತ್ತಮವಾದ ವರದಿಗಳು ಯಾವಿದ್ದಾವೆ, ಅದು ಗ್ರಾಮೀಣ ವರದಿಗಾರಿಕೆ ಇರ್ಬೋದು, ಅತ್ಯುತ್ತಮ ಮಾನವೀಯ ವರದಿ ಇರ್ಬೋದು, ಅತ್ಯುತ್ತಮ ಸ್ಪೋರ್ಟ್ಸ್ ಇರ್ಬೋದು, ಈ ಥರ ಅತ್ಯುತ್ತಮ ತನಿಖಾ ವರದಿ ಇರ್ಬೋದು, ಈ ಥರದ ಇದನ್ನು ಕಾಲ್ಫರ್ ಮಾಡಿ ಅವ್ರಿಗೂ ಕೂಡ ಪ್ರೈಸ್ ಕೊಡುವಂಥ ಅಂದರೆ ಪ್ರಶಸ್ತಿ ಕೊಡುವಂಥದ್ದನ್ನು ಕೂಡ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲೇ ಮಾಡ್ತಾರೆ. ಈ ಥರದ್ದೆಲ್ಲದಕ್ಕೂ ನಾವು ರಾಜ್ಯ ಸಂಘದಿಂದ ಒಂದಿಷ್ಟ ಸೂಚನೆ ಕೂಡ ಕೊಟ್ಟಿದ್ದೇವೆ. ಅದರ ಜೊತೆಗೆ ಪತ್ರಿಕಾ ವಿತರಕರಿದಾರಲ್ಲ ಅವ್ರನ್ನೂ ಕೂಡ ಸಾಂಕೇತಿಕವಾಗಿ ಒಬ್ಬರನ್ನ ಇಬ್ಬರನ್ನ ತಾಲೂಕು ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಕರೆದು ಗೌರವಿಸಬೇಕು ಅಂತೇಳಿ. ಹೌದು, ಯಾಕೆಂದ್ರೆ ನಾವು ಪತ್ರಿಕೆ ಎಷ್ಟೇ ಚಂದ್ರವಾಗಿ ಸುಂದರವಾಗಿ ತಂದರೂ ಕೂಡ ಅದನ್ನು ಜನರಿಗೆ ತಲುಪಿಸೋರು ಪತ್ರಿಕಾ ವಿತರಕರು, ಅವರು ನಮ್ಮ ಅವಿಭಾಜ್ಯ ಅಂಗ. ಆ ಕಾರಣಕ್ಕಾಗಿ ಅವರನ್ನು ಕೂಡ ನಮ್ಮ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಸನ್ಮಾನಿಸುವಂಥ ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಇದರ ಆಚೆಗೂ ತುಂಬ ಜನ ಸೀನಿಯರ್ಸ್ಗಳು ಇರ್ತಾರೆ, ತುಂಬ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ಗಳು, ಅಂಥವ್ರನ್ನ ಕರೆದು ಗೌರವಿಸುವಂಥದ್ದು, ಅತ್ಯಂತ ಕಿರಿಯ ಪ್ರತಿಭೆಗಳು ಇರ್ತಾರೆ ಅಂಥವ್ರನ್ನ ಗೌರವಿಸುವಂಥದ್ದು, ಹೀಗೆ ಎಲ್ಲ ವಿಭಿನ್ನ ಬಗೆಯ ಪ್ರಯತ್ನಗಳನ್ನು ನಾವು ಈ ಪತ್ರಿಕಾ ದಿನಾಚರಣೆಯ ಬ್ಯಾನರ್ ಅಡಿಯಲ್ಲಿ ಮಾಡ್ತಾ ಇದ್ದೀವಿ.
1: ಬಹಳ ಸಂತೋಷ ಸರ್, ಯಾಕೆಂದರೆ ಬಹಳ ವಿಭಿನ್ನವಾದಂಥ ನೆಲೆಗಟ್ಟಿನಲ್ಲಿ ನೀವು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೀರಿ.
0: ಹೌದು,
1: ಆದರೆ ಇದಕ್ಕೆ ತಯಾರಿ ಕೂಡ ಬಹಳ ಮಾಡಬೇಕಾಗುತ್ತೆ.
0: ಖಂಡಿತ.

0: ಪ್ರಿಯ ಕೇಳಿದ್ರೆ, ಈಗ ನಮ್ಮ ಜೊತೆಗೆ ಶ್ರೀಯುತ ಶಿವಾನಂದ ತಗಡೂರು ಅವರಿದ್ದಾರೆ. ಇವರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು. ನಾವು ಪತ್ರಿಕಾ ದಿನದ ಆಚರಣೆಯ ಕುರಿತು ಸಾಕಷ್ಟು ಮಾತನಾಡಿದ್ದೇವೆ. ಈಗ ಈ ಹಾಡನ್ನು ಕೇಳೋಕ್ಕಿಂತ ಮುಂಚೆ ನಾವು ಒಂದು ಪೂರ್ವ ಪೀಠಿಕೆಯನ್ನು ಹಾಕಿದ್ವಿ. ಏನಂತ ಹೇಳಿದ್ರೆ, ಈ ಕಾರ್ಯಕ್ರಮಗಳಿಂದ ಇಷ್ಟೆಲ್ಲ ಒಂದು ಲಾರ್ಜ್ ಸ್ಕೇಲ್ ಹಾಕೋಬೇಕಾದ್ರೆ, ಬೃಹತ್ ಪ್ರಮಾಣದಲ್ಲಿ ನೀವು ಹೊಂದ್ಕೊಳ್ಬೇಕಾದ್ರೆ ಕಾರ್ಯಯೋಜನೆ ಮಾಡಬೇಕು, ಅದಕ್ಕೆ ಪೂರ್ವ ಸಿದ್ಧತೆ ಬೇಕು ಅಂತೇಳಿ. ಹೇಗೆ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋತೀವಿ?
1: ಅಲ್ಲ, ನಮ್ಮದು ಈ ನಮ್ಮ ಸಂಘ ಇದೆಯಲ್ಲ, ಈ ಸಂಘ ಏನಂದರೆ ತಾಲೂಕು ಸಂಘ, ಜಿಲ್ಲಾ ಸಂಘ, ಆಮೇಲೆ ರಾಜ್ಯ ಸಂಘ, ಥ್ರೀ ಟೈರ್ ಸಿಸ್ಟಮ್ ಇದೆ ನಮ್ಮಲ್ಲಿ. ಅಷ್ಟು 31 ಜಿಲ್ಲೆಗಳಲ್ಲೂ ನಮ್ಮ ಪತ್ರಕರ್ತರ ಸಂಘಟನೆ ಇದೆ. ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಪತ್ರಕರ್ತರ ಸಂಘಟನೆಗಳಿವೆ. ನಾವು ಪ್ರತಿ ಬಿಫೋರ್ ಚುನಾವಣೆ, ಸರಿ, ಇದು ಪತ್ರಿಕಾ ದಿನಾಚರಣೆ ಬರುವ ಒಂದು ತಿಂಗಳು ಮುಂಚೆ ಅಥವಾ 2 ತಿಂಗಳು ಮುಂಚೆ ಇದಕ್ಕೆ ಒಂದು ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನು ನಾವು ಮಾಡ್ತೇವೆ. ಆ ಮಾಡುವ ಸಂದರ್ಭದಲ್ಲಿ ಹೇಗೆ ಇರಬೇಕು ಪತ್ರಿಕಾ ದಿನಾಚರಣೆ, ಅದನ್ನು ಹೇಗೆ ಆಚರಣೆ ಮಾಡಬೇಕು, ಈ ಥರದ್ದು ಎಲ್ಲವುದನ್ನು ಕೂಡ ನಾವು ಪ್ರತಿಯೊಂದನ್ನು ಶೆಡ್ಯೂಲ್ ಮಾಡ್ತೀವಿ. ಅದರ ಜೊತೆಗೆ ಪತ್ರಿಕಾ ದಿನಾಚರಣೆ ಅಂದರೆ ಅದು ಜಾತ್ರೆ ರೂಪದಲ್ಲಿ ಇರಬಾರ್ದು, ಅದು ಬರೀ ರಾಜಕಾರಣಿಗಳನ್ನು ಓಲೈಸಬಾರ್ದು, ಒಡ್ಡೋಲಗ ಆಗಬಾರ್ದು, ಅಥವಾ ಯಾರೋ ಇದನ್ನು ಕೊಡ್ತಾರೆ ಅಂತ ಯಾರೋ ಈ ಬಿಸ್ನೆಸ್ ಮ್ಯಾನ್ಗಳನ್ನ ತಂದುಕೊಡ್ಸ್ಕೊಳ್ಳ ಆ ಥರ ಆಗಬಾರ್ದು. ಪತ್ರಿಕಾ ದಿನಾಚರಣೆ ಅಂದರೆ ಅದು ಒಂದು ದಿನದ ಒಂದು ತರಬೇತಿ ಕಾರ್ಯಾಗಾರದ ರೂಪದಲ್ಲೂ ಕೂಡ ಇರಬೇಕು. ಯುನಿಕ್ ಆಗಿರೋಂಥರನ್ನ ಅಂದರೆ ಆ ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟವರು, ಸ್ವಲ್ಪ ತಜ್ಞರಿರುವಂಥವ್ರು, ಆ ಭಾಷೆ ಬಗ್ಗೆ ಇಡ್ತಾ ಇರೋವಂಥವ್ರು, ಸುದ್ದಿ ಮನೆಯಲ್ಲಿ ಪಳಗಿರುವಂಥವ್ರು ಅಂಥವ್ರನ್ನ ಕರೆದು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗುವ ರೀತಿಯಲ್ಲಿ ಅವರಿಂದ ಸ್ಪೀಚ್ ಉಪನ್ಯಾಸವನ್ನು ಮಾಡಿಸ್ಬೇಕು. ಆಮೇಲೆ ನಂತರ ಎಲ್ಲ ಪತ್ರಕರ್ತರ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳು ಇರ್ತವೆ, ಅದಕ್ಕೆ ವಾರ್ತಾ ಇಲಾಖೆ ಅಧಿಕಾರಿಗಳನ್ನು ಕೂಡ ಅದರೊಳಗಡೆ ಇನ್ವಾಲ್ವ್ ಮಾಡ್ಕೋಬೇಕು. ಈ ಥರದ್ದೆಲ್ಲ ಪ್ರತಿಯೊಂದನ್ನು ಕೂಡ ಇನ್ಸ್ಟ್ರಕ್ಷನ್ ಕಳಿಸಿದ್ರು. ಅದೇ 2 ಪುಟ 3 ಪುಟ ಇರುತ್ತೆ ನಮ್ಮಲ್ಲಿ. ಅದರ ಆಧಾರದ ಮೇಲೆ ಅವರು ಬೇಸ್ ಮಾಡ್ಕೊಂತಾರೆ, ಹೇಗೆ ಮಾಡಬೇಕು, ಯಾರನ್ನು ಕರಿಬೇಕು, ಹೇಗೆ ಇದು ಮಾಡಬೇಕು ಅಂತ. ಅಟ್ಲೀಸ್ಟ್ ನಮಗೆ ಕನಿಷ್ಠ 1/2 ದಿನನಾದರೂ ಅವರು ಪತ್ರಕರ್ತರ ವೃತ್ತಿ ಬಗ್ಗೆ, ವೃತ್ತಿ ಒಳಗಡೆ ಏನು ತಲ್ಲಣಗಳಾಗಿದ್ದಾವೆ, ಏನು ಬದಲಾವಣೆಗಳಾಗಿದ್ದಾವೆ, ಈಗ AI ಬಂದಿದೆ, ಬೇರೆ ಬೇರೆ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ, ಡಿಜಿಟಲ್ ಕಾಲಘಟ್ಟವನ್ನು ದಾಟ್ತಾ ಇದ್ದೀವಿ, ಈ ಥರದ್ದೆಲ್ಲ ಇರುವ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತ

0: ಹೇಗೆ ಇರಬೇಕು, ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಅಪ್ಡೇಟ್ ಆಗಬೇಕು, ಇದು ಮೋಸ್ಟ್ ಇಂಪಾರ್ಟೆಂಟು. ಆ ಕಾರಣಕ್ಕೋಸ್ಕರ ನಾವು ಇವೆಲ್ಲದನ್ನು ಕೂಡ ಈ ಪ್ರಯತ್ನವನ್ನು ನಾವು ಈ ಪತ್ರಿಕಾ ದಿನಾಚರಣೆ ನೆಪದಲ್ಲೇ ಮಾಡ್ತೀವಿ. ಯಾಕೆಂದರೆ ಮುಂಚೆ ಒಂದು ಸುದ್ದಿಯನ್ನು ಬರೆದು ಬರವಣಿಗೆ ಬರೆದು ಅವನು ಕೊಟ್ಟು ಅದು ಏನು ಟೈಪ್ ಆದಿ ಅಥವಾ ಕಂಪೋಸ್ ಆಗ್ತಾ ಇದ್ದ ಕಾಲಘಟ್ಟ ಎಲ್ಲ ಹೋಗ್ಬಿಟ್ಟಿದೆ. ಈಗ ಏನಿದ್ರು ನೀವು ಸುದ್ದಿ ಬರೋದ ಮೇಲೆ ನೀವೇ ಅದನ್ನು ನೋಡಿ ನೀವೇ ಎಡಿಟ್ ಮಾಡಿ ಫೈನ್ ಟ್ಯೂನ್ ಮಾಡಿ ಕಾಪಿಯನ್ನು ಕೊಡಬೇಕಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್. ಸುದ್ದಿ ನಮಗೆ ರಾಶಿ ರಾಶಿ ಸುದ್ದಿಗಳು ಸೋಷಿಯಲ್ ಮೀಡಿಯಾ ಮೂಲಕ ನಮಗೆ ಬರ್ತವೆ. ಆದರೆ ನಿಜವಾದ ಸುದ್ದಿ ಯಾವುದು, ಏನು ಎತ್ತ, ಅದು ನಿಖರವಾಗಿದೆಯಾ ಇಲ್ವಾ ಅಂತೇಳಿ ಹೀಗೆ ಒಪ್ಪ ಹೋರಣ ಮಾಡಿ ಉಣಬಡಿಸಬೇಕಾದ ಜವಾಬ್ದಾರಿ ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರಿಗೆ, ವರದಿಗಾರರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಜವಾಬ್ದಾರಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಬೇರೆ ಯಾವುದೋ ಇದರ ಮೂಲಕ ಸುದ್ದಿಗಳು ಬರುವಂಥದ್ದನ್ನು ನಾವು ದಾಟಿಸ್ಬಿಟ್ರೆ ಪತ್ರಿಕೋದ್ಯಮಕ್ಕೆ ಆ ಬೆಲೆ ಇರೋದಿಲ್ಲ, ಆ ನೈಜತೆ ಇರೋದಿಲ್ಲ. ಹಾಗಾಗಿ ನೈಜ ಪತ್ರಿಕೋದ್ಯಮದಲ್ಲಿ ಅದನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದು ಇವತ್ತಿನ ಕಾಲಘಟ್ಟಕ್ಕೆ ಏನು ಪತ್ರಕರ್ತ ಅಪ್ಡೇಟ್ ಇರಬೇಕು, ಆ ಎಲ್ಲ ಅಂಶಗಳನ್ನು ಬಗ್ಗೆ ಗಮನದಲ್ಲಿಟ್ಕೊಂಡು ನಮ್ಮದು ರಾಜ್ಯ ಸಮ್ಮೇಳನ ಆದರೂ ಕೂಡ ಯಾವುದಾದ್ರು ಗೋಷ್ಠಿಯನ್ನು ನಾವು ಅಲ್ಲಿ ಇಟ್ಟಿರ್ತೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಈ ಬಾರಿ ನಮ್ಮ ಬೀದರ್ನಲ್ಲಿ ಆದಂಥ ರಾಜ್ಯ ಸಮ್ಮೇಳನದಲ್ಲಿ ನಮ್ಮ ಎಲ್ಲ ಅನೇಕ ಸೀನಿಯರ್ ಸಂಪಾದಕರುಗಳು ಆದಿಯಾಗಿ ಬಂದು ಅದರಲ್ಲಿ ಒಂದು ಕಾರ್ಯಾಗಾರದಲ್ಲಿ ಆ ಸಮ್ಮೇಳನದಲ್ಲಿ ಭಾಗವಹಿಸಿದರು. ವಿಶ್ವೇಶ್ವರ ಭಟ್ರು ಬಂದಿದ್ದರು, ರವಿ ಹೆಗಡೆ ಬಂದಿದ್ದರು, ನಮ್ಮ ಪ್ರಶಾಂತ್ ನಾಥು ಅವರು ಬಂದಿದ್ದರು. ಈ ಥರ ಯಾರ್ಯಾರು ಸಾಧ್ಯ ಇದೆ ಈ ಥರದ್ದು ಎಲ್ಲರೂ ಮಾಸಾಗಿ ನಾವು ಎಲ್ಲಿ ಪತ್ರಕರ್ತರು ಸೇರ್ತೀವಿ ಅಂಥ ಕಡೆ ಈ ತರಬೇತಿಯನ್ನು ಒಂದು ಓರಿಯೆಂಟೇಷನ್ ರೂಪಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಬರೀ ಕಾರ್ಯಕ್ರಮ ಆಗಬಾರ್ದು, ಅದರಲ್ಲಿ ಏನಾದರೂ ಒಂದು ಆಗಬೇಕು ಅಂತ. ಈಗ ಮಾಧ್ಯಮ ಅಕಾಡೆಮಿ ಜೊತೆ ಮಾಡುವಾಗಲೂ ಕೂಡ ನಾವು ಇದೇ ಒಂದು ಥೀಮನ್ನು ಇಟ್ಕೊಂಡಿದ್ದೀವಿ. ಡಿಜಿಟಲ್ ಯುಗದಲ್ಲಿ ನಿಜ ಪತ್ರಕರ್ತರು ಯಾರು,
1: ಬಹಳ ಇಂಪಾರ್ಟೆಂಟ್ ಆದಂಥ ಒಂದು.
0: ಯಾಕೆಂದರೆ ನೈಜ ಪತ್ರಕರ್ತರು ಕಳೆದು ಹೋಗುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈಗ ಯಾರೋ ಒಂದು ಯೂಟ್ಯೂಬ್ನಲ್ಲಿ ಒಂದು ಲೋಗೋ ಇಟ್ಕೊಂಡು ಬಂದರೆ ಅವನು ಒಬ್ಬ ಪತ್ರಕರ್ತ ಅಂತೇಳಿ ಬಿಂಬಿಸಿಕೊಳ್ಳುವಂಥ
1: ಮಾನ್ಯತೆ ಸಿಗ್ತಿರೋದು.
0: ಅದು ನಿಜವಾಗ ವೃತ್ತಿಪರವಾಗಿ ಮಾಡಿದರೆ ನಮ್ದೇನು ತಕರಾರಿಲ್ಲ, ಆದರೆ ಅದನ್ನು ಬೇರೆ ಬೇರೆ ರೂಪಕ್ಕೆ ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮಗೆ ಆಕ್ಷೇಪಣೆ ಇದೆ, ತಕರಾರು ಇದೆ. ಆ ಕಾರಣಕ್ಕೋಸ್ಕರ ಈ ಥರದ ಸಂದರ್ಭಗಳಲ್ಲಿ ಒಬ್ಬ ಪತ್ರಕರ್ತನಿಗೆ ಎಥಿಕ್ಸ್ ಮುಖ್ಯ, ವೃತ್ತಿಬದ್ಧತೆ ಭಾಳ ಮುಖ್ಯ. ಅದನ್ನು ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ಅದನ್ನು ಧರಿಸ್ಕೊಂಡೇ ಅವನು ಪತ್ರಕರ್ತ ಆಗಬೇಕು.
1: ಹೌದು,
0: ಆ ಕಂಕಣಬದ್ಧರಾಗಿ ಅವನು ಕೆಲಸವನ್ನು ಮಾಡಬೇಕು. ಅದನ್ನು ಯಾವತ್ತು ಅದು ಬಿಡ್ತಾರೆ ಅವನು ಪತ್ರಕರ್ತ ಆಗಿ ಸುದ್ದಿ ಮನೆಯಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ನಾವು ಈ ವೃತ್ತಿಬದ್ಧತೆಯನ್ನು ಮತ್ತೆ ಮತ್ತೆ ಅವರಿಗೆ ನೆನಪಿಸುವಂಥ, ಮತ್ತೆ ಮತ್ತೆ ಈ ಶಾಣೆ ಹಿಡಿಯೋದು ಅಂತಾರಲ್ಲ, ಗೊತ್ತಲ್ಲ ನಿಮಗೆ, ಕಬ್ಬಿಣ ತುಕ್ಕ ಆದರೆ ಶಾಣೆ ಹಿಡಿದು ಇದು ಮಾಡಿದ ಹಾಗೆ. ಹಾಗಾಗಿ ಆ ಥರದ ಒಂದು ಕ್ರಿಯೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ.
1: ಅಂದರೆ ನೀವು ಹೇಳಿದ್ರಿ ಈಗ ಈ ಪತ್ರಕರ್ತನ ಪಾತ್ರ ಇದೆಯಲ್ಲ, ಇದೊಂಥರ ಮಲ್ಟಿ ಟಾಸ್ಕಿಂಗ್.
0: ಹೌದು,
1: ಯಾಕೆಂದರೆ ಈಗ ಬದಲಾಗ್ತಾ ಇರತಕ್ಕಂಥ ಈ ದಿನಮಾನಗಳಲ್ಲಂತೂ ಅವನಿಗೆ ಎಲ್ಲ ರೀತಿಯಾದಂಥ ತಾಂತ್ರಿಕ ಕೌಶಲ್ಯವೂ ಬೇಕು, ಬುದ್ಧಿಮತ್ತೆಯೂ ಬೇಕು, ಎಲ್ಲದೂ ಬೇಕು.
0: ಹೌದು,
1: ಹಾಗಾಗಿ ಅರಿವು ಮತ್ತು ಆತ್ಮಾವಲೋಕನ ಎರಡೂ ಬೇಕು ಅಂತ ಹೇಳ್ತಾ ಹೇಳ್ತಿದ್ದೀವಿ.
0: ಖಂಡಿತವಾಗಿ ಒಂದು ಭಾಷೆಯನ್ನು ಬಳಕೆ ಮಾಡುವಾಗ ಎಚ್ಚರಿಕೆ ಇರಬೇಕು, ಜವಾಬ್ದಾರಿ ಇರಬೇಕು. ಒಂದು ಭಾಷೆಯನ್ನು ನಾವು ಪತ್ರಿಕೆಯಲ್ಲಿ ಬಳಸಿದ ಮೇಲೆ ಸುದ್ದಿ ಕಟ್ಟಿಕೊಡುವ ಸಂದರ್ಭದಲ್ಲಿ ಯಾವ ಸಮುದಾಯಕ್ಕೆ ಈ ಪದ ಹರಟಾಗುತ್ತೆ ಅಥವಾ ಯಾರ ಹೃದಯಕ್ಕೆ ಹರಟಾಗುತ್ತೆ ಅನ್ನೋ ಒಂದು ಪ್ರಜ್ಞೆ ಇರಬೇಕು. ಹೌದು, ಯಾವ ಸುದ್ದಿಯಲ್ಲಿ ಏನನ್ನು ಸೂಕ್ಷ್ಮತೆಯನ್ನು ಬಳಸಬೇಕು ಅನ್ನೋದು ಭಾಳ ಮುಖ್ಯ. ಯಾವುದೋ ಅತ್ಯಾಚಾರ ಆದಂಥ ಘಟನೆಗಳಲ್ಲಿ ಅವರ ಹೆಸರನ್ನು ಕೂಡ ನಾವು ಬಳಸೋದಿಲ್ಲ ಇಂದಿನಿಂದ. ಹಾಗೆ ಆ ಥರದ್ದೆಲ್ಲವನ್ನೂ ಕೂಡ ನಾವು ಇವತ್ತಿಗೂ ಒಂದು ಕಾಪಿಟ್ಕೊಂಡು ಬಂದು ಆ ವೃತ್ತಿಬದ್ಧತೆಯನ್ನು ಕಾಪಾಡ್ಕೊಂಡ್ಬಂದಿವಿ. ಯಾವುದೋ ಒಂದು ಸುದ್ದಿ ನಮಗೆ ಭಾಳ ಇಂಪಾರ್ಟೆಂಟು ಸೋರ್ಸಿಗಿದೆ, ಆ ಸುದ್ದಿಯ ಮೂಲ ಯಾವುದು ಅನ್ನೋದನ್ನು ನಾವು ಯಾರು ಹೇಳಲ್ಲ, ಡಿಸ್ಕ್ಲೋಸ್ ಮಾಡೋದಿಲ್ಲ. ಯಾಕೆಂದ್ರೆ ನಿಮಗೆ ಮತ್ತೆ ಅವನು ಸುದ್ದಿ ನಿಮ್ಗೆ ಹೇಳುವಂಥವನು ನಿಮ್ಮನ್ನು ನಂಬೋದಿಲ್ಲ. ಹಾಗಾಗಿ ಹೌದು, ಸಂಪರ್ಕ ಬಹಳ ಮುಖ್ಯ, ವಿಶ್ವಾಸ ಬಹಳ ಮುಖ್ಯ, ವಿಶ್ವಾಸಾರ್ಹತೆ ಇದೆಯಲ್ಲ. ಪತ್ರಕರ್ತರು ಈಗ ರಾಶಿ ರಾಶಿ ಪತ್ರಕರ್ತರು ಸಿಗ್ಬೋದು, ಆದರೆ ವಿಶ್ವಾಸಾರ್ಹತೆ ಉಳ್ಳ ಪತ್ರಕರ್ತರು ಬಹಳ ಮುಖ್ಯ, ವಿಶ್ವಾಸಾರ್ಹತೆ ಉಳ್ಳ ಪತ್ರಿಕೋದ್ಯಮನು ಕೂಡ ಈ ಬಹಳ ಮುಖ್ಯ. ಹಾಗಾಗಿ ಇವೆರಡೂ ಕೂಡ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ, ಬೆಳೆಸುವ ನಿಟ್ಟಿನಲ್ಲಿ ನಿರಂತರವಾಗಿ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ KEWJ ಅತ್ಯಂತ ಕಟಿಬದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೆ, ಶ್ರಮವನ್ನು ಹಾಕ್ತಾ ಇದೆ.
1: ಈ ಸಂದರ್ಭದಲ್ಲಿ

0: ಕೇಳಿದ್ರಿಗೆ ಏನನ್ನು ಹೇಳಕ್ಕೆ ಬಯಸ್ತೀರಾ ಸರ್?
1: ವಿಶೇಷವಾಗಿ ಆಕಾಶವಾಣಿ ಅಂದರೆ ಅದೊಂದು ವಿಶ್ವಾಸಾರ್ಹತೆ ಉಳ್ಳ ಸುದ್ದಿ ಮೂಲ ಅನ್ನೋದು, ಸುದ್ದಿ ಸಂಸ್ಥೆ ಅನ್ನೋದು ಇವತ್ತಿಗೂ ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿ ಭಾವನೆಯಲ್ಲಿ ಇದೆ. ಆ ವಿಶ್ವಾಸಾರ್ಹತೆಯನ್ನು ಇವತ್ತಿಗೂ ಉಳಿಸ್ಕೊಂಬಂದಿದೆಯಲ್ಲ, ಅದಕ್ಕೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಆಕಾಶವಾಣಿ ನಮಗೆ, ಆಕಾಶವಾಣಿ ಕೂಡ ನಮ್ಮ ಈ ಪತ್ರಿಕೋದ್ಯಮ ಮಾಧ್ಯಮ ಸಮೂಹ ಮಾಧ್ಯಮಗಳಲ್ಲಿ ನೀವು ಕೂಡ ಒಬ್ಬರು, ನಮಗೆ ನೀವು ವರ್ತಾದವರಲ್ಲ. ಹಾಗಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ನೀವು ನಮ್ಮ ಒಡನಾಡಿಗಳೇ. ನಾವು ಯಾವಾಗಲೂ ಕೂಡ ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಟಿ ವಿ ಮಾಧ್ಯಮಗಳಿರ್ಬೋದು, ಬೇರೆ ಬೇರೆ ಇದ್ರ ಎಲ್ಲರಿಗೂ ಒಟ್ಟಾಗಿ ನಾವು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಪ್ರತಿ ವರ್ಷ ನಮ್ಮದು ರಾಜ್ಯ ಸಮ್ಮೇಳನದಲ್ಲಿ ಪ್ರತಿ ವರ್ಷ ಒಬ್ಬರು ಆಕಾಶವಾಣಿಯಲ್ಲಿ ಕೆಲಸ ಮಾಡೋದವರಿಗೆ ಅವಾರ್ಡ್ ಕೊಡ್ತೀವಿ ನಾವು ಒಬ್ಬರಿಗೆ.
0: ಭಾಳ ವಿಶೇಷ
1: ಅದು. ಒಬ್ಬರಿಗೆ ಮಿಸ್ಲಿಟ್ಟಿದ್ವಿ. ನಿಮ್ಮಲ್ಲಿ ಲಾಸ್ಟ್ ಟೈಮ್ ನಿರ್ಮಲ ಎಲಿಗಾರಿಗೂ ಕೊಟ್ಟಿದ್ವಿ, ವಸಂತ್ ಕುಮಾರ್ ಪೆರ್ಲಾ ಅವ್ರಿಗೂ ಕೊಟ್ಟಿದ್ವಿ. ಈ ಥರ ಅಂದರೆ ನಮ್ಮವರು ಅಂತ ನಮ್ಮ ಸುದ್ದಿ ಮನೆ ಕನೆಕ್ಟ್ ಆಗ್ತಾರೆ ಅವರು ಅನ್ನೋದು. ಆ ಕಾರಣಕ್ಕಾಗಿ ಆ ಕೆಲಸವನ್ನು ನಿರಂತರ ಮಾಡ್ಕೊಂಡು ಬಂದಿದ್ವಿ. ವಿಶೇಷವಾಗಿ ಆಕಾಶವಾಣಿ ಬಗ್ಗೆ ಎಲ್ರಿಗೆ, ನಾನು ನಾಗಮಣಿ ಹೆಸರಾವ್ ಅವರ ಮನೆಗೆ ಹೋಗಿ ಮನೆ ಅಂಗಳದಲ್ಲಿ ಕೇಳೋಬಿಡಿಜೆ ಅನ್ನೋ ಅಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಹಾನರ್ ಮಾಡಿ ಬಂದಿವೆ. ಅವತ್ತು ಅದು ತುಂಬ ನೆನಪು ಮಾಡ್ಕೊಂಡ್ರೆ ಅವರು, ಮೇಡಮ್ ನನ್ನ ಎಲ್ಲ ಭಾಳ ಜನ ಮರ್ತಿದ್ದಾರೆ, ನನ್ನ ಮನೆಗೆ ನೀವು ಬಂದಿದ್ದೀರಲ್ಲ ಒಂದು ಸಂಘ ಅಂತೇಳಿ. ಆಕಾಶವಾಣಿಯಲ್ಲಿ ಆ ಕಾಲಘಟ್ಟದಲ್ಲಿ ಪ್ರದೇಶ ಸಮಾಚಾರ ಓದುತ್ತಿರುವವರು ನಾಗಮಣಿ ಹೆಸರಾವ್ ಅಂದರೆ ಆ ಶಬ್ದ ಕೇಳೋಕ್ಕೆ ಮಜು ಭಾಳ ಖುಷಿ ಪಡ್ತಾ ಇದ್ದಂಥ ಕಾಲಘಟ್ಟ. ಹೀಗೆ ಎಲ್ಲ ನೆನಪುಗಳು ಹಾಕಿದ್ದೇವೆ ಅಂದರೆ ಆ ವಿಶ್ವಾಸಾರ್ಹತೆ ಉಳಿಸ್ಕೊಂಡು ಬಂದಿದ್ದಾರೆ ಅವರು. ಆ ಎತ್ತರಕ್ಕೆ ಅದನ್ನು ನಡ್ಕೊಂಡು ಬಂದಿದ್ದಾರೆ ಅವ್ರ ನಡವಳಿಕೆಯಲ್ಲಿ. ಹಾಗಾಗಿ ಈ ಥರ ವಿಶ್ವಾಸಾರ್ಹತೆ ಮುಂದೆಯೂ ಕೂಡ ಆಕಾಶವಾಣಿಯಲ್ಲಿ ಒಂದು ಸಮೂಹ ಸಂಸ್ಥೆಯಾಗಿ ಇದ್ದರೆ ನಮಗೂ ಸಂತೋಷ, ನಿಮಗೂ ಮೆರಗು ಮತ್ತು ಬೆರಗು.
0: ಭಾಳ ಸಂತೋಷ ಸರ್. ಆಕಾಶವಾಣಿಯ ಕುರಿತು ಭಾಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ ಮತ್ತು ಇದು ಹೃದಯದಿಂದ ಬಂದಿರುವಂಥ ಮಾತುಗಳಿಗೂ
1: ಖಂಡಿತವಾಗಿ
0: ಅದು ನಿಜವಾಗಿ ನಮ್ಮ ಮನಸ್ಸಿಗೆ ಮುಟ್ಟಿದೆ ಅಂತ.
1: ಖಂಡಿತವಾಗಿ ನಾವು ಯಾವುದೋ ಚುನಾವಣೆ ರಿಸಲ್ಟ್ ನಮ್ಮ ಅರ್ಜೆಂಟಿಗೆ ನಾವು ಹಾಕ್ಬಿಡ್ತೀವಿ, ಆದರೆ ಆಕಾಶವಾಣಿಯಲ್ಲಿ ಆಗಲ್ಲ. ಅಲ್ಲಿ ಬಂತು ಅಂದರೆ ನಿಜವಾಗೂ ಸೋತಾರ ಗೆದ್ದವರು ಅಂತ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕಾತಾ ಇದ್ದಂಥ ಕಾಲಘಟ್ಟವನ್ನು ನಾವು ನೋಡಿದ್ದೇವೆ. ಹಾಗಾಗಿ ಆಕಾಶವಾಣಿ ಮೋಸ್ಟ್ ಇಂಪಾರ್ಟೆಂಟ್.
0: ಪತ್ರಕರ್ತರ ಹುಡುಕಾಟದಲ್ಲಿ ನಿಜವಾದ ಅರ್ಥದಲ್ಲಿ ಆಕಾಶವಾಣಿ ಮೇರುಸ್ಥಾನದಲ್ಲಿ ನಿಲ್ಲುತ್ತೆ,
1: ಖಂಡಿತವಾಗಿದೆ, ಅದರಲ್ಲಿ ಎರಡು ಮಾತಿಲ್ಲ.
0: ಬಹಳ ಸಂತೋಷ ಸರ್. ನೀವು ಹೇಳಿದ್ರಿ ಅರಿವು ಆತ್ಮಾವಲೋಕನ ಈ ಸಂದರ್ಭದಲ್ಲಿ ಆಗಬೇಕು, ಅದಕ್ಕೋಸ್ಕರ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮಗಳು ಆಲೋಚನೆಯ ಆಯೋಜನೆ ಆಗುತ್ತೆ ಅನ್ನುವಂಥ ಮಾತುಗಳು.
1: ಹೌದೌದು,
0: ಭಾಳ ಸಂತೋಷ ಸರ್. ನಿಮ್ಮ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಆಕಾಶವಾಣಿ ಮತ್ತು ಬೇರೆ ಪ್ರಸಾರ ಭಾರತಿ ಅಂಗ ಸಂಸ್ಥೆಗಳು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತವೆ ಅನ್ನುವಂಥ ಸದಾಶಯ.
1: ಖಂಡಿತವಾಗಿ ಸರ್.
0: ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ, ಅರ್ಥಪೂರ್ಣವಾಗಿ ನಡೆಯಲಿ ಮತ್ತು ಇದು ಸಾರ್ಥಕವಾಗಲಿ ಅನ್ನುವಂಥದ್ದು ನಮ್ಮ ಸದಾಶಯ. ಭಾಳ ಸಂತೋಷ ಸರ್. ಇದುವರೆಗೆ ನೀವು ಆಕಾಶವಾಣಿಗೆ ಬಂದು ನಿಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಯಾವ್ಯಾವ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ ಮತ್ತು ಪತ್ರಿಕಾ ದಿನಾಚರಣೆಯನ್ನು ಹೇಗೆ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ಕೋರ್ತೇನೆ. ಯಾಕೆಂದರೆ ಪತ್ರಿಕಾ ದಿನಾಚರಣೆ ಅಂದರೆ ಎಲ್ಲೋ ಒಂದು ಕಡೆ ಕಾರ್ಯಕ್ರಮ ಆಗುವಾಗ ತಾಲೂಕಿನಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಹೋಬಳಿ ಹೆಡ್ ಕ್ವಾರ್ಟರ್ಲಿರೋದು, ಈ ಥರ ಎಲ್ಲ ಪತ್ರಕರ್ತರು ಒಂದೆಡೆ ಸೇರುವಂಥ ಒಂದು ಸಂಭ್ರಮದ ದಿನ ಅದು. ಹಾಗಾಗಿ ನಮ್ಮದೇ ವೃತ್ತಿಯನ್ನು ಸಂಭ್ರಮಿಸುವ ದಿನ ಅದು. ಅವತ್ತೇ ಡಾಕ್ಟರ್ಸ್ ಡೇ ಕೂಡ ಇದೆ, ಹಾಗಾಗಿ ಭಾಳ ವಿಶೇಷ.
0: ಪತ್ರಕರ್ತರು ಸಮಾಜಕ್ಕೆ ವೈದ್ಯರಿದ್ದಾರೆ.
1: ಹೌದು, ದೇಹಕ್ಕೆ ಅವರು ಡಾಕ್ಟರ್ ಇರ್ಬೋದು, ಸಮಾಜಕ್ಕೆ ವೈದ್ಯರು ಪತ್ರಕರ್ತರೆ. ಇವತ್ತಿಗೂ ಕೂಡ ಅದು ಪ್ರಚಲಿತವಾದ ಮಾತು. ಪತ್ರಿಕೋದ್ಯಮದಲ್ಲಿ ಇರುವಂಥ ಎಲ್ಲ ಹಂತಗಳಲ್ಲಿ ಕೆಲಸ ಮಾಡುವಂಥ ಸುದ್ದಿ ಮನೆಯಲ್ಲಿರುವಂಥ ಎಲ್ಲ ಪತ್ರಕರ್ತರಿಗೆ ನಾನು ಮತ್ತೊಮ್ಮೆ ಪತ್ರಿಕಾ ದಿನಾಚರಣೆಗಳ ಶುಭಾಶಯಗಳನ್ನು ಹೇಳಬಯಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.
0: ನಮಸ್ಕಾರ ಸರ್.
1: ಹೌದು,
2: ಇಷ್ಟು ಹೊತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜೊತೆಯಾಗಿದ್ದರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಅವರು. ಅವರನ್ನು ಸಂದರ್ಶಿಸಿದವರು ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಎ ಎಸ್ ಶಂಕರನಾರಾಯಣ ಅವರು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 5 ಗಂಟೆ. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಪ್ರೇಮ ಮತ್ತು ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಏಕಲವ್ಯ ಚಿತ್ರದ ಗೀತೆ. ಮಂಜುನಾಥ್ ಬಿ ಎಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

ಕಟಾರಿ ವೀರ ಸುರಸುಂದರ ಅಂಗಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಜೂಟ್ ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮುರಿದು, ನೀನೇ ಆ ಹೂವಾದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್. ರೈಟ್
1: ರೈಟ್
0: ಜೂಟ್
1: ಜೂಟ್.

ಸೋನು ನಿಗಮ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಸಿದ್ದು ಚಿತ್ರದ ಗೀತೆ. ಕವಿರಾಜ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹರಿಹರನ್ ಅವರ ಧ್ವನಿಯಲ್ಲಿ ಪ್ರೀತಿಗಾಗಿ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆತ್ಮೀಯ ಸ್ನೇಹಿತರಿಗೆಲ್ಲ ನಮಸ್ಕಾರ. ಗೀತಲಹರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೋರುವ ನಾನು ನಿಮ್ಮ ಬಾನುಲಿ ಗೆಳತಿ ಜಯಶ್ರೀ ಹಂಡೆದ್. ಕಣ್ಣುಗಳ ಸೌಂದರ್ಯ ಮತ್ತು ಭಾವನೆಗಳನ್ನು ವರ್ಣಿಸುವ ಸುಂದರವಾದ ಕವನದೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮಿಂಚಿನ ಬಳ್ಳಿಯಂತೆ ಹೊಳೆಯುವ ಕಣ್ಣು, ಮಿಂಚಿನ ಬಳ್ಳಿಯಂತೆ ಹೊಳೆಯುವ ಕಣ್ಣು, ಮನದ ಆಸೆಯ ಬಾವಿಯ ತಿಳಿನೀರು ಕಣ್ಣು, ಮನದ ಆಸೆಯ ಬಾವಿಯ ತಿಳಿನೀರು ಕಣ್ಣು, ನೋವಿನಲ್ಲೂ ನಗುವನ್ನು ಚೆಲ್ಲುವ ಕಣ್ಣು, ನೋವಿನಲ್ಲೂ ನಗುವನ್ನು ಚೆಲ್ಲುವ ಕಣ್ಣು, ಜೀವನದ ದಾರಿಯ ತೋರುವ ದೀಪದ ಕಣ್ಣು, ಜೀವನದ ದಾರಿಯ ತೋರುವ ದೀಪ ಕಣ್ಣು, ನುಡಿದರೆ ಸಾವಿರಾರು ಕಥೆಗಳನ್ನು ಹೇಳುವ ಕಣ್ಣು, ನುಡಿದರೆ ಸಾವಿರಾರು ಕಥೆಗಳನ್ನು ಹೇಳುವ ಕಣ್ಣು, ಪ್ರೇಮದ ಕವಿತೆಯಂತೆ ಹೃದಯವ ಆಳುವ ಕಣ್ಣು, ಪ್ರೇಮದ ಕವಿತೆಯಂತೆ ಹೃದಯವ ಆಳುವ ಕಣ್ಣು, ಆನಂದ ಭಾಷ್ಪವನ್ನು ಹರಿಸುವ ಕಣ್ಣು, ಆನಂದ ಭಾಷ್ಪವನ್ನು ಹರಿಸುವ ಕಣ್ಣು, ಪ್ರತಿಯೊಬ್ಬರ ಬಾಳಿನ ಸುಂದರ ಕನ್ನಡಿ ಕಣ್ಣು, ಪ್ರತಿಯೊಬ್ಬರ ಬಾಳಿನ ಸುಂದರ ಕನ್ನಡಿ ಕಣ್ಣು. ಎಷ್ಟು ಸುಂದರವಾದ ಕವಿತೆ ಅಲ್ವಾ ಸ್ನೇಹಿತರೆ? ಕಣ್ಣು ಎನ್ನುವುದು ಒಂದು ಮನೋಹರವಾದ ನೋಟ. ಪ್ರತಿಯೊಂದು ವಿಷಯವೂ ನಾವು ಕಣ್ಣಿಂದಲೇ ಅಳೆಯಬಹುದು. ಹೆಣ್ಣಿನ ಕಣ್ಣೋಟ ಸುಂದರತೆಯ ಆಗರ ಕಮಲದಂತೆ ಕಣ್ಣು ಚಂದ, ಚಿಕ್ಕ ಕಣ್ಣುಗಳು ಚಂದ, ಕುಡಿನೋಟ ಇನ್ನೂ ಚಂದ, ಅಮಲೇರಿದ ಕಣ್ಣು ಚಂದ, ನಾಚುವ ಕಣ್ಣೋಟ ಚಂದ, ಪ್ರೀತಿ ಪ್ರೇಮವ ಬೆಸೆಯುವ ಕಣ್ಣೋಟ ಚಂದ, ನಯ ನಾಜೂಕು ಚಂದ, ವಾತ್ಸಲ್ಯ ಮಮಕಾರದ ನೋಟವೂ ಚಂದ, ಕಿರುನಗೆಯ ನೋಟವೂ ಚಂದ. ಮಾನವನ ದೇಹದಲ್ಲಿರುವ ಪಂಚೇಂದ್ರಿಯಗಳಲ್ಲಿ ಕಣ್ಣು ಕೂಡ ಅತ್ಯಂತ ಸೂಕ್ಷ್ಮ ಮತ್ತು ಪ್ರಮುಖವಾದ ಅಂಗವಾಗಿದೆ. ಜಗತ್ತಿನ ಸೌಂದರ್ಯವನ್ನು ಸವಿಯಲು ಮತ್ತು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಸರಾಗವಾಗಿ ನಡೆಸಲು ಕಣ್ಣುಗಳು ಅತ್ಯಗತ್ಯ. ಕಣ್ಣುಗಳು ಇಲ್ಲದಿದ್ದರೆ ಜೀವನವೇ ಕತ್ತಲೆ. ಆದ್ದರಿಂದ ಕಣ್ಣುಗಳನ್ನು ಕಾಯಂ ಜ್ಯೋತಿ ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಈಗ ಕಾಮನಬಿಲ್ಲು ಚಿತ್ರದ ಗೀತೆಯನ್ನ ಕೇಳೋಣ. ಈ ಚಿತ್ರದಲ್ಲಿ ಕಣ್ಣಿನ ಬಗ್ಗೆ ಏನು ವರ್ಣನೆ ಇದೆ ಅಂತ ಕೇಳೋಣ. ಈ ಕಣ್ಣಿನ ಬಗ್ಗೆ ಹೇಳಲಾಗುತ್ತದೆ. ಕಣ್ಣು ಕಣ್ಣು ಕಲಿತಾಗ ಮನವು ಉಯ್ಯಾಲೆ ಆಗಿದೆ, ಕಣ್ಣು ಕಣ್ಣು ಕಲಿತಾಗ ಮನವು ಉಯ್ಯಾಲೆ ಆಗಿದೆ, ಕೂಗಿ ಹೃದಯ ಹೇಳಿದೆ ನಾನು ನಿನ್ನ ಬಿಡುವುದಿಲ್ಲ ಅಂತ ಹೇಳಲಾಗುತ್ತದೆ. ಹೊಸ ಸುಖ ಕಾಣುತ್ತಿದೆ, ಕನಸಾಗಿದೆ ಹೊಸ ಬಯಕೆಯು, ಹೊಸ ಸುಖವನ್ನ ಕಾಣ್ತಾ ಇದ್ದೀನಿ, ನಿನ್ನ ಕಣ್ಣುಗಳಿಂದ ಹೊಸ ಬಯಕೆಯು ಮೂಡುತ್ತಿದೆ, ಹೊಸ ಹೊಸ ಭಾವನೆ, ಹೊಸ ಹೊಸ ಕಲ್ಪನೆ, ಹೊಸ ಹೊಸ ಲೋಕಕ್ಕೆ ಸೆಳೆಯುತ್ತಿದೆ ನಿನ್ನ ಕಣ್ಣುಗಳು. ಎಷ್ಟು ಸುಂದರವಾದ ಗೀತೆ.
2: ಕಣ್ಣು

ಕಣ್ಣುಗಳು ಮನುಷ್ಯನ ವ್ಯಕ್ತಿತ್ವ ಮುಖದಲ್ಲಿ ಅತ್ಯಂತ ಪ್ರಮುಖವಾದ ಅಂಗ. ನಯನ ಕಣ್ಣುಗಳು ಮನಸ್ಸಿನ ಭಾವನೆಯನ್ನ ಹೇಳುತ್ತದೆ. ಕಣ್ಣುಗಳು ಭಾಷೆಯನ್ನ ಅರ್ಥ ಮಾಡಿಕೊಳ್ಳುವವರು ಬೇರೆಯವರ ಮನಸ್ಸಿನ ಮಾತನ್ನ ಅರ್ಥ ಮಾಡಿಕೊಳ್ಳಬಲ್ಲರು. ಕಣ್ಣುಗಳು ಮನಸ್ಸಿನ ಕಿಟಕಿಗಳು, ಆತ್ಮದ ಕನ್ನಡಿಯಂತೆ ಸ್ನೇಹ, ಉಲ್ಲಾಸ, ಆಸೆ, ನಿರಾಸೆ, ಉತ್ಸುಕತೆ, ವ್ಯಾಘ್ರತೆ, ವಾಸನೆ, ಕಾಮುಕತೆ, ಕ್ರೋಧ, ಈರ್ಷ್ಯ, ಶೂರ, ಪೀಡೆ, ನಿದ್ರೆನಾಶ ಎಲ್ಲವನ್ನ ಕಣ್ಣುಗಳು ತಿಳಿಸುತ್ತವೆ. ಮಾನವನ ಕಣ್ಣು ಪ್ರಕೃತಿಯ ಅತ್ಯಂತ ಅದ್ಭುತ ಮತ್ತು ಸೂಕ್ಷ್ಮವಾದ ಜ್ಞಾನೇಂದ್ರಿಯವಾಗಿದೆ. ಇದು ಜಗತ್ತನ್ನು ನೋಡಲು, ಬಣ್ಣಗಳನ್ನು ಗ್ರಹಿಸಲು ಮತ್ತು ನಮ್ಮ ಕಣ್ಣುಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಕಣ್ಣಿನ ರಚನೆ ಮತ್ತು ಕಾರ್ಯವಿಧಾನ ಹೇಗಿದೆ? ಕಣ್ಣುಗಳು ಕ್ಯಾಮರಾದಂತೆ ಕೆಲಸ ಮಾಡುತ್ತದೆ. ಇದು ಬೆಳಕನ್ನು ಗ್ರಹಿಸಿ ಅದನ್ನು ವಿದ್ಯುತ್ ಸಂಕೇತಗಳಾಗಿವೆ ಪರಿವರ್ತನೆ ಮೆದುಳಿಗೆ ಕಳುಹಿಸುತ್ತದೆ. ಮೆದುಳು ಅದನ್ನು ಚಿತ್ರವಾಗಿ ಅರ್ಥೈಸುತ್ತದೆ. ಕಣ್ಣಿನ ಪ್ರಮುಖ ಭಾಗಗಳು ಹೀಗಿವೆ. ಕಾರ್ನಿಯ, ಇದು ಕಣ್ಣಿನ ಹೊರಗಿನ ಪಾರದರ್ಶಕ ಪದರ. ಇದು ಬೆಳಕನ್ನ ಕಣ್ಣಿನ ಒಳಗೆ ಪ್ರವೇಶಿಸಲು ಸಹಾಯ ಮಾಡುತ್ತದೆ. ಐರಿಸ್ ಮತ್ತು ಪ್ಯೂಪಿಲ್. ಐರಿಸ್ ಕಣ್ಣಿಗೆ ಬಣ್ಣವನ್ನ ನೀಡುತ್ತದೆ, ಕಪ್ಪು, ಕಂದು ಇತ್ಯಾದಿ. ಕಣ್ಣಿನ ಒಳಗೆ ಹೋಗುವ ಬೆಳಕಿನ ಪ್ರಮಾಣವನ್ನ ನಿಯಂತ್ರಿಸಲು ಪ್ಯೂಪಿಲ್ ಅಥವಾ ಪಾಪೆ ಸಹಾಯ ಮಾಡುತ್ತದೆ. ಕಣ್ಣಿನ ಮಸೂರ ಲೆನ್ಸ್ ಕಾರ್ನಿಯ ಮೂಲಕ ಪ್ರವೇಶಿಸುವ ಬೆಳಕನ್ನ ರೆಟಿನಾದ ಮೇಲೆ ಕೇಂದ್ರೀಕರಿಸುತ್ತದೆ. ರೆಟಿನಾ, ಇದು ಕಣ್ಣಿನ ಒಳಪದರ. ಇಲ್ಲಿ ಚಿತ್ರವು ರೂಪುಗೊಳ್ಳುತ್ತದೆ. ರಾಡ್ ಮತ್ತು ಕೋನ್ ಕೋಶಗಳು ಬೆಳಕು ಮತ್ತು ಬಣ್ಣಗಳನ್ನ ಗ್ರಹಿಸುತ್ತವೆ. ಆಪ್ಟಿಕ್ ನರ ರೆಟಿನಾದಲ್ಲಿ ರೂಪುಗೊಂಡ ಚಿತ್ರದ ಸಂಕೇತಗಳನ್ನು ಮೆದುಳಿಗೆ ರವಾನಿಸುವ ಪ್ರಮುಖವಾದ ನರವಾಗಿದೆ. ಕಣ್ಣುಗಳು ನಮಗೆ ಸುತ್ತಲಿನ ಪರಿಸರವನ್ನು ಅರಿಯಲು, ಅಪಾಯಗಳನ್ನು ತಪ್ಪಿಸಲು ಮತ್ತು ಜ್ಞಾನವನ್ನು ಗಳಿಸಲು ನೆರವಾಗುತ್ತವೆ. ನಾವು ಓದುವುದು, ಬರೆಯುವುದು, ನೋಡುವುದು ಎಲ್ಲವೂ ಕಣ್ಣಿನ ಮೇಲೆಯೇ ಅವಲಂಬಿತವಾಗಿದೆ.

ಮೂಲಕವೇ ಲಭ್ಯವಾಗುತ್ತದೆ. ಕಣ್ಣುಗಳು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಸುರಕ್ಷಿತವಾಗಿ ಓಡಾಡಲು ಮತ್ತು ಇತರರೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಸಹಾಯ ಕೂಡ ಮಾಡುತ್ತವೆ. ಕಣ್ಣಿನ ತಪಾಸಣೆಯು ಕೇವಲ ದೃಷ್ಟಿಯನ್ನು ಸುಧಾರಿಸುವುದಲ್ಲದೆ ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹಿಗಳಂತಹ ಗಂಭೀರ ಕಾಯಿಲೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಲು ಸಹಕಾರಿಯಾಗಿದೆ. ಈಗ ಕೇಳಿ ಅದೇ ಕಣ್ಣು ಚಿತ್ರದ ಗೀತೆಯನ್ನ. ಕಣ್ಣಿನ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಕಣ್ಣಿನ ಬಗ್ಗೆ ಇವರ ವಿಚಾರ: ಇದೇ ನೋಟ, ಇದೇ ಆಟ, ಕಂಡಂತೆ ಚೆಲುವ ನಾ ಸೋತೆ. ಅಂದು ನಿನ್ನ ಮಾತು ಕೇಳಿ ಬೆರಗಾದೆನು, ಇಂದು ನಾನು ನಿನ್ನ ಸ್ನೇಹ ಕಂಡು ಮನಸೋತೆನು. ಎಷ್ಟು ಸುಂದರವಾಗಿದೆ ಇವರ ಕಣ್ಣಿನ ಬಗ್ಗೆ.

ನಮ್ಮ ದೇಹದಂತೆ ನಮ್ಮ ಕಣ್ಣುಗಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸಲು ಶಕ್ತಿಯು ಅಗತ್ಯವಿದೆ. ಆದ್ದರಿಂದ ಕಳಪೆ ಆಹಾರವು ನಿಮ್ಮ ಕಣ್ಣಿನ ಆರೋಗ್ಯವನ್ನು ನಿಜವಾಗಿಯೂ ಕೆಡಿಸಬಹುದು. ಉತ್ತಮ ಆರೋಗ್ಯಕ್ಕಾಗಿ ನೀವು ವಿಟಮಿನ್ ಭರಿತ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸಬೇಕು. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಭರಿತ ಆಹಾರಗಳು ಸಹಾಯ ಮಾಡುತ್ತವೆ. ಅತಿಯಾದ ಸ್ಕ್ರೀನ್ ಬಳಸುವವರು, ಡಿಜಿಟಲ್ ಸಾಧನೆಗಳ ಅತಿಯಾದ ಬಳಕೆಯು ಕಣ್ಣುಗಳ ಒಣಗಲು ಮತ್ತು ಇತರರ ಕಣ್ಣಿನ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಆದ್ದರಿಂದ ಕಂಪ್ಯೂಟರ್ ಪರದೆಗಳಲ್ಲಿ ಕೆಲಸ ಮಾಡುವಾಗ ಆಗಾಗ್ಗೆ ವಿರಾಮಗಳನ್ನು ತೆಗೆದುಕೊಳ್ಳಲು ಮರೆಯಬೇಡಿ. ಉತ್ತಮ ಆಹಾರವನ್ನು ಪಡೆಯುವುದು ಸಮತೋಲಿತ ಆಹಾರದಷ್ಟೇ ಮುಖ್ಯ. ನಿಯಮಿತವಾದ ವ್ಯಾಯಾಮ, ಉತ್ತಮ ರಾತ್ರಿಯ ನಿದ್ರೆ ಮತ್ತು ಸಕ್ರಿಯ ಜೀವನ ಶೈಲಿಯು ನಿಮ್ಮ ಒತ್ತಡದ ಮಟ್ಟವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತದೆ. ಇದರಿಂದಾಗಿ ನಿಮ್ಮ ಕಣ್ಣಿನ ಆರೋಗ್ಯ ಫಿಟ್ ಆಗಿರುತ್ತದೆ. ಇದಲ್ಲದೆ ಕನಿಷ್ಠ 10 ನಿಮಿಷಗಳ ಕಾಲ ಸೂರ್ಯನ ಬೆಳಕನ್ನು ಪಡೆಯುವುದು ಮತ್ತು ಪ್ರತಿದಿನ ಸ್ವಲ್ಪ ತಾಜಾ ಗಾಳಿಯನ್ನು ಪಡೆಯುವುದು ನಿಮ್ಮ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಧೂಮಪಾನ ಮತ್ತು ಮದ್ಯಪಾನದಿಂದ ಕಣ್ಣುಗಳು ಸೇರಿದಂತೆ ನಿಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ. ಪ್ರತಿನಿತ್ಯ ಶುದ್ಧ ನೀರಿನಿಂದ ಕಣ್ಣುಗಳನ್ನು ತೊಳೆಯಬೇಕು. ಕಣ್ಣಿನೊಳಗೆ ಯಾವುದೇ ವಸ್ತು ಸೇರಿಕೊಂಡಾಗ ಕಣ್ಣುಗಳನ್ನು ಉಜ್ಜಬಾರದು. ರೆಪ್ಪೆಗಳನ್ನು ಪದೇ ಪದೇ ಬಡಿಯುವುದರಿಂದ ವಸ್ತು ಹೊರಗೆ ಬರುತ್ತದೆ. ನಿಮ್ಮ ಆಹಾರದಲ್ಲಿ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು, ಪಪ್ಪಾಯ ಹಣ್ಣು, ಗಜ್ಜರಿ, ಬಸಳೆ, ಪಾಲಕ್ ಸೊಪ್ಪನ್ನು ಹೆಚ್ಚು ಉಪಯೋಗಿಸುವುದರಿಂದ ಕಣ್ಣಿನ ಆರೋಗ್ಯ ರಕ್ಷಿಸಿಕೊಳ್ಳಬಹುದು. ಈಗ ಕೇಳಿ ದೇವರ ಗುಡಿ ಚಿತ್ರದ ಗೀತೆಯನ್ನು. ಕಣ್ಣಿನ ಬಗ್ಗೆ ಇವರ ಕಲ್ಪನೆ ಹೇಗಿದೆ ಅಂತ ಕೇಳೋಣ. ಇವರು ಹೇಳ್ತಾ ಇದ್ದಾರೆ, ಕಣ್ಣು ಕಣ್ಣು ಒಂದಾಯಿತು, ನನ್ನ ನಿನ್ನ ಮನ ಸೇರಿತು, ದಿನ ರಾತ್ರಿಯೂ ಕಂಡ ಕನಸು ನನಸಾಯಿತು

ಇವರು ಒಂದು ಕಣ್ಣಿನ ಮೂಲಕ ಒಂದು ಕನಸನ್ನು ಕಾಣ್ತಾರ. ದಿನ ರಾತ್ರಿ ಕಂಡ ಈ ಕನಸು ನನಸಾಯಿತು. ಏನೇ ಬರಲಿ ಚಿನ್ನ, ಬಿಡಲಾರೆ ನಿನ್ನ, ನಿಜ ಹೇಳಲೇನು, ನೀನೇ ನನ್ನ ಪ್ರಾಣ, ನನ್ನ ನಂಬಿದ ಹುಡುಗಿಯನ್ನ ನಾ ಕೈ ಬಿಡಲಾರೆನು. ಎಷ್ಟು ಸುಂದರವಾದ ಗೀತೆ ಅಲ್ವಾ.

ಕಣ್ಣುಗಳಿಗೆ ರಾಸಾಯನಿಕ ಯುಕ್ತ ಕಾಡಿಗೆ ಅಥವಾ ತಲೆ ಕೂದಲಿಗೆ ಬಣ್ಣ ಹಚ್ಚುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಅಪಾಯ ಉಂಟಾಗಬಹುದು. ಅತ್ಯಂತ ಕಡಿಮೆ ಬೆಳಕಿನಲ್ಲಿ ಓದಬಾರದು. ನೇತ್ರದಾನ ಎಂದರೆ ಕಣ್ಣುಗಳನ್ನು ದಾನ ಮಾಡುವುದು, ಐ ಡೊನೇಷನ್ ಅಂತ ಕೂಡ ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯು ಮರಣಾನಂತರ ಅವರ ಕಣ್ಣುಗಳನ್ನು ದಾನ ಮಾಡುವುದರಿಂದ ದೃಷ್ಟಿ ಇಲ್ಲದ ಇಬ್ಬರು ವ್ಯಕ್ತಿಗಳಿಗೆ ದೃಷ್ಟಿಯನ್ನು ಮರಳಿ ನೀಡಬಹುದು. ಇದು ಅತ್ಯಂತ ಶ್ರೇಷ್ಠ ಹಾಗೂ ಪರೋಪಕಾರವಾದ ದಾನವಾಗಿದೆ. ನೇತ್ರದಾನದ ಪ್ರಮುಖ ಅಂಶಗಳು ಹೀಗಿವೆ. ಯಾರು ದಾನ ಮಾಡಬಹುದು ಅಂತ ಕೇಳ್ತಾರೆ ಕೆಲವೊಬ್ಬರು. ವಯಸ್ಸು ಅಥವಾ ಲಿಂಗದ ಭೇದವಿಲ್ಲದೆ ಯಾರು ಬೇಕಾದರೂ ಕೂಡ

ನೇತ್ರದಾನವನ್ನ ಮಾಡಬಹುದು. ಅನಾರೋಗ್ಯವಿದ್ದರೂ ಕೂಡ ದಾನ ಮಾಡಬಹುದು. ಕನ್ನಡಕ ಧರಿಸುವವರು, ಮಧುಮೇಹಿಗಳು ಅಥವಾ ಬಿಪಿ ಇರುವವರು ಕೂಡ ನೇತ್ರದಾನ ಮಾಡಬಹುದು. ವ್ಯಕ್ತಿಯ ಮರಣಾನಂತರ 6 ಗಂಟೆಗಳ ಒಳಗಾಗಿ ಕಣ್ಣುಗಳನ್ನ ಕಾರ್ನಿಯ ಪಡೆಯಲಾಗುತ್ತದೆ. ಮೃತದೇಹವನ್ನ ಸುಡುವ ಅಥವಾ ಹೂಳುವ ಬದಲಿಗೆ ಕಣ್ಣುಗಳನ್ನ ದಾನ ಮಾಡಿದರೆ ಅಂಧರ ಬಾಳಿಗೆ ಬೆಳಕಾಗುತ್ತದೆ. ಜಾತಿ ಧರ್ಮದ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಯಾರಾದರೂ ಕೂಡ ಈ ದಾನವನ್ನು ಮಾಡಬಹುದು. ಕಣ್ಣುಗಳು ಪ್ರಕೃತಿ ನಮಗೆ ನೀಡಿರುವ ಅತ್ಯಮೂಲ್ಯ ವರವಾಗಿದೆ. ಕಣ್ಣುಗಳಿಲ್ಲದೆ ಬದುಕು ಕತ್ತಲೆಯಮಯ. ಪ್ರತಿಯೊಬ್ಬರೂ ತಮ್ಮ ಕಣ್ಣುಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಸರಿಯಾದ ಆರೈಕೆ ಮಾಡುವುದರ ಮೂಲಕ ದೃಷ್ಟಿಯನ್ನು ಜೀವಮಾನವಿಡೀ ಕಾಪಾಡಿಕೊಳ್ಳಬೇಕು. ಕಣ್ಣುಗಳು ದೈಹಿಕ ದೀಪಗಳು, ಅವುಗಳನ್ನು ಸದಾ ಬೆಳಗುವಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರೀತಿ ಮಾಡು ತಮಾಷಾ ನೋಡು ಚಿತ್ರದ ಗೀತೆಯನ್ನು ಕೇಳೋಣ. ಇವರು ಕಣ್ಣಿನ ಬಗ್ಗೆ ಏನು ಹೇಳಿದ್ದಾರೆ ಅಂತ

0: ಇದುವರೆಗೆ ಗೀತಲಹರಿಯಲ್ಲಿ ಕಣ್ಣುಗಳ ಕುರಿತು ವಿಷಯಾಧಾರಿತ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದವರು ಜಯಶ್ರೀ ಹಂಡೇತ್, ನಿರ್ವಹಣೆ ವೆಂಕಟೇಶ್ ಬೇವಿನಪಿಂಚಿ.
1: ನಿಮ್ಮ ಕನಸುಗಳಿಗೆ ಇಂಜಿನಿಯರಿಂಗ್ ಸ್ಪರ್ಶ ನೀಡಿ. ಎಚ್ಕೆಇ ಸೊಸೈಟಿ ಸರ್ವೆಂ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಯಚೂರು. ಪ್ರವೇಶಗಳು ಆರಂಭ. ANML, CSE, ಸಿವಿಲ್, ECE, ಮೆಕ್ಯಾನಿಕಲ್ ಸೇರಿದಂತೆ ವಿವಿಧ ಕೋರ್ಸುಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 8379951810.
2: ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಎ ಪಾಪರೆಡ್ಡಿಯವರ ನೇತೃತ್ವದಲ್ಲಿ ದಿನಾಂಕ 8/7/26 ಬೆಳಗ್ಗೆ 10:30 ರಾಯಚೂರಿನ ಗಂಜ್ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ MS ಪಾಟೀಲರ ಅಭಿನಂದನಾ ಗ್ರಂಥ ಮಾಗಿದ ಮುತ್ಸದ್ದಿ ಬಿಡುಗಡೆ ಸಮಾರಂಭಕ್ಕೆ ತಮಗೆ ಹಾರ್ದಿಕ ಸ್ವಾಗತ. ನೀವು ಬನ್ನಿ, ನಿಮ್ಮವರನ್ನು ಕಾರ್ಯಕ್ರಮಕ್ಕೆ ಕರೆತನ್ನಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳು. 6:15 ಮತದಾರರ ಪಟ್ಟಿ ಪರಿಷ್ಕರಣೆ. ಈ ಕುರಿತು ಅಪರ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಚುನಾವಣಾ ಅಧಿಕಾರಿಗಳಾದ ಶಿವಾನಂದ್ ಭಜಂತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಖೇತ್ ಬಚಾವೋ ಅಭಿಯಾನದಡಿ ಲಾಭದಾಯಕ ಬೆಳೆಗಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಪೇಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಅರಕೆರೆ ತಾಲೂಕಿನ ಮರಟ ಗ್ರಾಮದ ಶಾಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಚಿತ್ರಗೀತೆಗಳ ಕಾರ್ಯಕ್ರಮ 7:45. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುವವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ ಹಾಗೂ ಬಸವರಾಜ್. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು. 9:15 ಭಾವಗೀತೆಗಳು. 9:30 ರಾಯಚೂರಿನ ಪಿಕ್ಳಿಹಾಳ ಅಯ್ಯಪ್ಪ ಸ್ವಾಮಿ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ. ತಬಲಾ ಸಾತಿ ಗೋಪಾಲ್ ಗುಡಿಬಂಡಿ, ಹಾರ್ಮೋನಿಯಂ ಸಾತಿ ಕೊಪ್ರೇಶ್ ದೇಸಾಯಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಬಪತ್ ಅವರಿಂದ ಸಂತೂರ್ ವಾದನ. ರಾತ್ರಿ 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. FS ಕಲ್ಲಪ್ಪಣ್ಣ ಮಠ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ ವೀಮಾ ಜಗದೀಶ್ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಅಮರೇಶ್ ಆಶಿಹಾಳ್ ಅವರಿಂದ. 6:45 ಜನಪದ ಗೀತೆಗಳಲ್ಲಿ ಸಿಂಧನೂರು ತಾಲೂಕಿನ ಪುಲದಿನ್ನಿ ಗ್ರಾಮದ ಬಸವರಾಜ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. 7:15 ಪ್ರಗತಿ ಚಕ್ರ. ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿಸಂಚಿಕೆ. ಓದಿದವರು ಬಸವರಾಜ್. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 7:45 ಚಿತ್ರಗೀತೆಗಳು. ವಚನ ಗಾಯನ 8:30. 9:00 ಪ್ರಕಟಣೆಗಳು. ಭಾವಗೀತೆಗಳು 9:05. 9:30 ಮೇಘ ಸಂದೇಶ. ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. 10:32 11:02 ಹಾಗೂ 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನಾಟಕ ಫೋನಾಯಣ. ರಚನೆ ಬಿಆರ್ ನಾಗರತ್ನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕೃಷಿ ವೈದ್ಯ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ. ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ. ಪ್ರಸ್ತುತಿ ಡಾಕ್ಟರ್ ES ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 FM 101.3 ಮೆಗಾಹರ್ಟ್ಸ್ನ ಕಾರ್ಯಕ್ರಮಗಳು. ನಿಲಯದ ನಾಳಿನ ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮೊಬೈಲ್ ಬಳಕೆಗೆ ಬೇಕೇ ಕಡಿವಾಣ. 6:10 ಪ್ರಕಟಣೆಗಳು. 6:15 ಆರೋಗ್ಯ ಭಾಗ್ಯ. 6:51 ಹಾಗೂ 7:46 ಮತ್ತು 9:16 ಲಂಡನ್ ನಗರದ ಓವೆಲ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುವ ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆಯುವ ಮೊದಲ ICC ಮಹಿಳಾ ವಿಶ್ವಕಪ್ 2026 T20 ಸೆಮಿಫೈನಲ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಆಂಗ್ಲ ಮತ್ತು ಹಿಂದಿ ಭಾಷೆಯಲ್ಲಿ. ಪಂದ್ಯ ಮುಗಿದ ನಂತರ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ.

ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:05 ಆಗುತ್ತಲಿದ್ದು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಸ್ವಲ್ಪ ಸರಿಯಾಗಿ ಟ್ಯೂನ್ ಮಾಡ್ರಿ.
3: ಇವರು ಶ್ರೀಮತಿ ರೇಖಾ ರಾಮಚಂದ್ರ.
2: ಯಾವಾಗ್ಲೂ ಬರೀ ಗೋಸ್ಟ್ ಇಮೇಜೇ ಕಾಣ್ತಾ ಇರುತ್ತೆ. 1000 ರೂಪಾಯಿ ಕೊಟ್ಟು ಒಳ್ಳೆ ಟಿವಿ ತಂದಿದ್ದು ಬರೀ ವೇಸ್ಟ್.
3: ಟಿವಿಯಲ್ಲಿನ ಅಸ್ಪಷ್ಟ ಚಿತ್ರ ಮತ್ತು ಕರ್ಕಶ ಧ್ವನಿ ಇವರ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ.
4: ಬಹುಶಃ ಇವರಿಗೆ ಡಿಡಿ ಡೈರೆಕ್ಟ್ ಪ್ಲಸ್ ಬಗ್ಗೆ ತಿಳಿದಿಲ್ಲ ಅನ್ಸುತ್ತೆ.
3: ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.
4: ಕೇಬಲ್ ಸೇವೆಗೆ ನೀಡುವ ತಿಂಗಳ ವಂತಿಕೆ ಇನ್ನು ಸಂಪೂರ್ಣ ಉಳಿತಾಯ.
3: ಅತ್ಯಾಧುನಿಕ ಉಪಗ್ರಹ ಪ್ರಸಾರ ತಂತ್ರಜ್ಞಾನದಿಂದಾಗಿ ಡಿಜಿಟಲ್ ಗುಣಮಟ್ಟದ ಸ್ಪಷ್ಟ ಚಿತ್ರ ಹಾಗೂ ಸುಮಧುರ ಧ್ವನಿ ಇದೀಗ ಲಭ್ಯ ಈ ಉಚಿತ ಡಿಟಿಎಚ್ ಪ್ರಸಾರ ಸೇವೆಯಿಂದ.
4: ಹಲವು ಪ್ರಮುಖ ಟಿವಿ ಚಾನೆಲ್ಗಳು
3: ಜೊತೆಗೆ ವಿವಿಧ ಭಾಷೆಯ ರೇಡಿಯೋ ಚಾನೆಲ್ಗಳು ದಿನದ 24 ಗಂಟೆಗಳು ಲಭ್ಯ.
4: ಡಿಟಿಎಚ್ ಪ್ರಸಾರ ಸೇವೆ,
3: ಡಿಡಿ ಡೈರೆಕ್ಟ್ ಪ್ಲಸ್ನ ಸೆಟ್ ಟಾಪ್ ಬಾಕ್ಸ್ ಮತ್ತು ಡಿಶ್ ಆಂಟೆನಾಗಾಗಿ ನಿಮ್ಮ ಸಮೀಪದ ಎಲೆಕ್ಟ್ರಾನಿಕ್ ವಸ್ತುಗಳ ಮಾರಾಟಗಾರರನ್ನು ಇಂದೇ ಸಂಪರ್ಕಿಸಿ. ಡಿಡಿ ಡೈರೆಕ್ಟ್ ಪ್ಲಸ್ ಪ್ರಸಾರ ಭಾರತೀಯ ಉಚಿತ ಡಿಟಿಎಚ್ ಪ್ರಸಾರ ಸೇವೆ.

ಕೆಳಗರೆ ಸಂಜೆ 6:51 ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದ ಅಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಪೇಟೆಯ ಧಾರಣೆಯನ್ನ ಕೇಳಲಿದ್ದೀರಿ. ಈ ರಾತ್ರಿ 8 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುವವರು ವೆಂಕಟೇಶ್ ಬೇವಿನಬೆಂಚಿ, ರಮಾ ಕುಲಕರ್ಣಿ ಮತ್ತು ಬಸವರಾಜ್. ಈ ರಾತ್ರಿ 9:30 ರಾಯಚೂರಿನ ಪಿಕ್ಲಿಹಾಳ್ ಅಯ್ಯಪ್ಪ ಸ್ವಾಮಿ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತವನ್ನು ಆಲಿಸಲಿದ್ದೀರಿ. ಇವರಿಗೆ ತಬಲಾ ಸಾಥಿ ಗೋಪಾಲ ಗುಡಿಬಂಡಿ, ಹಾರ್ಮೋನಿಯಂ ಸಾಥಿ ಕೊಪ್ರೇಶ್ ದೇಸಾಯಿ. ಇಂದು ರಾತ್ರಿ 10 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಬಪತ್ ಅವರಿಂದ ಸಂತೂರ್ ವಾದನ. 10:30 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಕೇಳಿ, ಮತದಾರರ ಪಟ್ಟಿ ಪರಿಷ್ಕರಣೆ. ಈ ಕುರಿತು ಅಪರ ಜಿಲ್ಲಾ ಅಧಿಕಾರಿಗಳಾದ ಮತ್ತು ವಿಶೇಷ ಚುನಾವಣಾ ಅಧಿಕಾರಿಗಳಾದ ಶಿವಾನಂದ್ ಬಚೇಂತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.
1: ಪ್ರಿಯ ಕೇಳುಗರೆ, ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರು ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶಿವಾನಂದ್ ಬಜಂತ್ರಿ ಸರ್ ಅವರು ಬಂದಿದ್ದಾರೆ. ಇವರು ವಿಶೇಷವಾಗಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಕೂಡ ಆಗಿದ್ದಾರೆ. ಅವರು ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಈ ನಾಳೆ ನಡೀತಕ್ಕಂಥ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಬಗ್ಗೆ ಇವತ್ತು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಆಕಾಶವಾಣಿಗೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
2: ನಮಸ್ಕಾರ
1: ಸರ್. ಏನು ಸರ್ ಇದು ನಾಳೆ ನಡೀತಕ್ಕಂಥ SIR ಇದೆಯಲ್ಲ, ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಿ.
2: SIR ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರದ್ದು ಒಂದು ಉದ್ದೇಶ ಏನಂದ್ರೆ, ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಅರ್ಹ ನಾಗರಿಕರನ್ನು ಮತದಾರರ ಪಟ್ಟಿಯೊಳಗೆ ಸೇರ್ಪಡೆಗೊಳಿಸೋದು. ಸೊ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯಲ್ಲಿ ಎಲ್ಲ ಮತದಾರರು ತಮ್ಮ ಮತದಾರ ಪಟ್ಟಿಯಲ್ಲಿ ಇರುವುದನ್ನು ಪರಿಶೀಲಿಸಿ ಹಾಗೂ ಖಚಿತಪಡಿಸಿಕೊಳ್ಳಬಹುದಂಥ ಒಂದು ಒಂದು ವಿಶೇಷವಾದಂಥ ರಿವಿಷನ್. ಸೊ ಇದ್ರ ದಿನಾಂಕ ಈ ರೀತಿ ಅದ, ಅರ್ಹತಾ ದಿನಾಂಕ 1 ಅಕ್ಟೋಬರ್. ಅಂದರೆ 1 ಅಕ್ಟೋಬರಿಗೆ ಯಾರೆಲ್ಲ 18 ವಯಸ್ಸು ಆಗ್ತಾರೋ ಅವರೆಲ್ಲ ಈ ಮತದಾರ ಪಟ್ಟಿಗೆ ತಮ್ಮ ಹೆಸರನ್ನು ಸೇರಿಸಿಕೊಳ್ಳಬಹುದು. ಅದೇ ರೀತಿ ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ, BLO ಅಂತ ಏನು ಹೇಳ್ತೇವಲ್ಲ, ಅವ್ರ ಮನೆ ಮನೆಗೆ ಭೇಟಿ ಮಾಡೋದು June 30 July 29 ಆಮೇಲೆ ಕರಡು ಮತದಾರ ಪಟ್ಟಿ ನಾವೇನು ಪ್ರಕಟಣೆ ಮಾಡ್ತೇವೆ ಅದು 5 August 2026.
1: ಓಕೆ.
2: ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಸಲು ನಿಗದಿಪಡಿಸಿದ ಅವಧಿ, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಅಂತೇವಲ್ಲ, ಅದಕ್ಕೆ 5 August 2026 4 September 2026 ಹಕ್ಕು ಮತ್ತು ಆಕ್ಷೇಪಣೆ ಕುರಿತು ನೋಟಿಸ್ ನೀಡುವಿಕೆ ಹಾಗೂ ವಿಲೇವಾರಿ ಮಾಡುವ ಒಂದು ಪ್ರಕ್ರಿಯೆ 5 August 2026 3 October 2026 ಇರ್ತದ. ಅದೇ ರೀತಿ ಅಂತಿಮವಾಗಿ ಅಂತಿಮ ಮತದಾರ ಪಟ್ಟಿಯನ್ನು 7 October 2026 ಪ್ರಕಟಣೆಗೊಳಿಸ್ತಾರೆ.
1: ಓಕೆ.
2: ಈ ಪ್ರಕ್ರಿಯೆಯಲ್ಲಿ BLOs ಏನು ಮಾಡ್ತಾರೋ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. 2026 June 16 ಮತದಾರ ಪಟ್ಟಿಯಲ್ಲಿ ಇರುವ ಎಲ್ಲ ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನ ವಿತರಿಸ್ತಾರೆ ಮನೆ ಮನೆಗೆ ಹೋಗಿ. ಅಂದ್ರೆ June 30 to July 29 ಮನೆ ಮನೆಗೆ ಭೇಟಿ ಕೊಡ್ತಾರೆ. ಆಮೇಗ ಈ ಎನ್ಯುಮರೇಷನ್ ಫಾರ್ಮ್ ಏನಿರ್ತಾವ ಅಂದ್ರೆ ದ್ವಿಪ್ರತಿಯಲ್ಲಿ ಡುಪ್ಲಿಕೇಟ್ ಅಲ್ಲಿ ಇರ್ತಾವ. ಎಲ್ಲ ಅರ್ಹ ಮತದಾರರಿಗೆ ಆಲ್ರೆಡಿ ಏನು ಮ್ಯಾಪಿಂಗ್ ಆಗ್ಯದಲ್ಲ ಅವ್ರಿಗೆ, ಕೆಲವೊಂದು ಪ್ರೋಜಿನಿ ಮ್ಯಾಪಿಂಗ್ ಆಗ್ಯಲ್ಲ ಅವ್ರಿಗೆ, ಎಲ್ಲರಿಗೂ ಏನು ಮಾಡ್ತಾರೋ ಎನ್ಯುಮರೇಷನ್ ಫಾರ್ಮ್ ಒದಗಿಸ್ತಾರ. ಆಮೇಲೆ ಭರ್ತಿ ಮಾಡೋಕ್ಕೆ ಸಹಾಯನೂ ಮಾಡ್ತಾರ.
1: ಅಂದರೆ
2: ಜಸ್ಟ್ ಕೊಡೋದಲ್ಲ, ಅವ್ರಿಗೆ ಭರ್ತಿ ಮಾಡೋಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ ನೀವು ಏನು ನಮ್ಮ ಅರ್ಹ ಮತದಾರರು ನಾಗರಿಕರು ಏನು ಭರ್ತಿ ಮಾಡಿದಂಥ ಫಾರ್ಮ್ ಏನದಲ್ಲ ಅದನ್ನು ಹೊಳ್ಳೆ ಅವ್ರದ್ದೊಂದು ಸಿಗ್ನೇಚರ್ ರಿಸೀವ್ಡ್ ಇದನ್ನು ತೊಗೊಂಡು ಹೊಳ್ಳೆ ಅದಕ್ಕೆ ಸ್ವೀಕೃತಿ ನೀಡಿ ಅದನ್ನು ಹೊಳ್ಳೆ ಒಂದು 2 ದ್ವಿಪ್ರತಿಯಲ್ಲಿ ಇರ್ತದೆ, ಒಂದು ಅವ್ರಿಗೆ ಕೊಡ್ತಾರೋ ಒಂದು ತಮ್ಮ ಕಡೆ ಇಟ್ಕೊತಾರೆ BLOs.
1: ಓಕೆ.
2: ಈ ಇದಕ್ಕೆ ಮತದಾರಿಗೆ ನಮ್ಮ ವಿನಂತಿ ಏನಂದ್ರೆ, ಈ ಭೂತ ಮಟ್ಟದ ಅಧಿಕಾರಿ ನೀಡುವ 2 ಫಾರ್ಮ್ ಏನದಲ್ಲ ಅದನ್ನು ಭರ್ತಿ ಮಾಡಬೇಕು. ಆಮೇಲೆ ಫಾರ್ಮ್ ಮೇಲೆ ಒಂದು ಇಚ್ಛಿತಿನ ಬಣ್ಣದ ಫೋಟೋ, ಕಲರ್ ಫೋಟೋ ಇದೇನು ಕಡ್ಡಾಯ ಅಲ್ಲ. ಯಾರ್ದು 2002 ಅವ್ರ ವಯಸ್ಸು 2026 ವಯಸ್ಸು ಡಿಫ್ರೆನ್ಸ್ ಆಗಿರ್ತತಿ ಅಂಥವ್ರು ಅವಾಗ ಹಳಿ ಫೋಟೋ ಇರ್ತದ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತದ, ಈಗ ಒಂದು ಕಲರ್ ಫೋಟೋ ಹಚ್ಚಿದ ಅವ್ರಿಗೆ ಅನುಕೂಲ
1: ಆಗ್ತದೆ.
2: ಮುಂದೆ ಫಾರ್ಮ್ ಭರ್ತಿ ಮಾಡಲು ಅಥವಾ ಆನ್ಲೈನಲ್ಲಿ ಅಪ್ಲೋಡ್ ಮಾಡಕ್ಕ ಅಗತ್ಯ ಸಹಾಯಕ್ಕಾಗಿ ಬೂತ್ ಮಟ್ಟದ ಅಧಿಕಾರಿ ನಮ್ಮ BLO ಇರ್ತಾರೆ. ಮುಂದೆ ಈ ಭರ್ತಿ ಮಾಡಿದ ಫಾರ್ಮ್ಗಳನ್ನ BLO ಕೊಟ್ಟರೆ ಅವ್ರ ಕೆಲಸ ಮುಗೀತು. ಮುಂದಿದ್ದೆಲ್ಲ ಇವ್ರು ಏನು ಮಾಡ್ತಾರೆ, ಆ್ಯಪ್ ಒಳಗೆ ಹಾಕಿ ಅದನ್ನು ಕೊಟ್ಟಂತ ಒಂದೇನು ಮಾಹಿತಿಯನ್ನು ಡಿಜಿಟೈಸ್ ಮಾಡ್ತಾರೆ. ಡಿಜಿಟೈಸ್ ಮಾಡಿ BLO ಆ್ಯಪ್ದೊಳಗೆ ಅಪ್ಲೋಡ್ ಮಾಡ್ತಾರೆ. ಇಷ್ಟು ಮಾಡಿದ್ರೆ ಇದೊಂದು ಸಿಂಪಲ್ ಆದಂಥ ಅತ್ಯಂತ ಸರಳವಾದಂಥ ಒಂದು ಪ್ರಕ್ರಿಯೆ.
1: ಹೌದು.
2: ಯಾರ್ಯಾರು ಮತದಾರ ಅರ್ಹಕ್ಕಾರೋ ಅದನ್ನೊಂದು ವಿಷಯ ಹೇಳಬೇಕಂದ್ರೆ, ಭಾರತದ ಸಂವಿಧಾನದ 326 ವಿಧಿಯ ಪ್ರಕಾರ ಭಾರತ ದೇಶದ ನಾಗರಿಕರಾಗಿರ್ಬೇಕು, ಕನಿಷ್ಠ 18 ವಯಸ್ಸಿನವರಾಗಿರ್ಬೇಕು, ಮುಂದೆ ಸಂಬಂಧಿತ ವಿಧಾನಸಭಾ ಕ್ಷೇತ್ರದ ಸಾಮಾನ್ಯ ನಿವಾಸಿಯಾಗಿರ್ಬೇಕು, ಹಾಗೂ ಲಾಸ್ಟು ಯಾವುದೇ ಕಾನೂನು ಅಡಿಯಲ್ಲಿ ಅನರ್ಹರಾಗಿರಬಾರದು. ಇಷ್ಟೆಲ್ಲ ಅವರ ಮತದಾರರ ಅರ್ಹತೆ. ಆಮ್ಯಾಗ ತಮ್ಮ ಮತದಾರ ಪಟ್ಟಿಯಾಗ ಹೆಸರು ಐತೋ ಇಲ್ಲೋ ಅನ್ನೋದು ಯಾವ ರೀತಿ ಖಚಿತಪಡಿಸಿಕೊಳ್ಬೇಕು ಅವರು? ಅದಕ್ಕೂ ನಾವು ಕೆಲವೊಂದು ಇದನ್ನ ಹೇಳಿವಿ. ಬಿ ಎಲ್ ಓ ಕಡೆಯಿಂದ ಒಂದು ಮತದಾರ ಪಟ್ಟಿ ಇರ್ತದೆ, ಅದರಾಗೂ ನೋಡ್ಕೋಬಹುದು. ಇ ಸಿ ಐ ನೆಟ್ ಮೊಬೈಲ್ ಅಪ್ಲಿಕೇಶನ್ ಅದ, ಅದ್ರ ಮೂಲಕನೂ ನೋಡ್ಕೋಬಹುದು. ಆಮ್ಯಾಗ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಗೋರ್ ಡಾಟ್ ಇನ್ ಅಲ್ಲಿ ಲಭ್ಯವಿರೋ ಮತದಾರ ಪಟ್ಟಿ ಅದ, ಅಲ್ಲೂ ನೋಡ್ಕೋಬಹುದು. ಆಮ್ಯಾಗ ಸಿಇಒ ಕರ್ನಾಟಕ ಮತ್ತು ಸಂಬಂಧಪಟ್ಟಂಥ ಎಲ್ಲ ನಮ್ಮ ಜಿಲ್ಲಾಧಿಕಾರಿಯ ವೆಬ್ಸೈಟ್ಗಳ ಮುಖಾಂತರ ತಾವು ಅವರು ತಮ್ಮ ಇದರ ಹೆಸರು
1: ಖಚಿತಪಡಿಸಿಕೊಳ್ಬೋದು.
2: ಒಂದ್ ವೇಳೆ ಅವ್ರ ಹೆಸರು ಇರದೇ ಇದ್ರೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಪ್ರಶ್ನೆ ಬರ್ತದೆ. ಒಂದ್ ವೇಳೆ ಹೆಸರು ಇರದೇ ಇದ್ರೆ ಅವರು ನಮೂನೆ ಆರು, ಬೇರೆ ಬೇರೆ ನಮೂನೆಗಳಾದವ, ಅದರ ನಮೂನೆ ಆರು ಭರ್ತಿ ಮಾಡಿ ಒಂದು ಘೋಷಣೆ ಫಾರ್ಮ್ ಇರ್ತದೆ. ಘೋಷಣೆ ಫಾರ್ಮ್ ಜೊತೆಗೆ ಬಿ ಎಲ್ ಓಗ ಕೊಟ್ರ ಅಥವಾ ಆನ್ಲೈನ್ ಮುಖಾಂತರ, ಈಗ ನಾ ಏನು ಹೇಳಿದಿಲ್ಲ ವೆಬ್ಸೈಟು ಇ ಸಿ ಐ ನೆಟ್ಟು ಇದ್ರಾಗೂ ಅಪ್ಲೋಡ್ ಮಾಡಿದ್ರು ಕೂಡ ಅವ್ರ ಹೆಸರನ್ನ ಈಸಿಯಾಗಿ ಸರಳವಾಗಿ ನೋಂದಾಯನ ಮಾಡ್ಕೊಬಹುದು. ಅದೇ ರೀತಿ ಯಾವ್ಯಾವ ಫಾರ್ಮ್ಸ್ ಎದೆದಕ್ಕೆ ಇರ್ತಾವು, ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 6 ಅಂದ್ರೆ ಹೊಸ ಮತದಾರ ನೋಂದಣಿ, ಫಾರ್ಮ್ ನಂಬರ್ 6A ಅಂತ ಬರ್ತದೆ. ಫಾರ್ಮ್ ನಂಬರ್ 6A ಅಂದ್ರೆ ಎನ್ಆರ್ಐಸ್, ಸಾಗರೋತ್ತರ ಮತದಾರ ನೋಂದಣಿಗಾಗಿ ಅದು ಫಾರ್ಮ್ ನಂಬರ್ 6A ಇರ್ತದೆ. ಫಾರ್ಮ್ ನಂಬರ್ 7 ಹೆಸರು ತೆಗೆದಾಕ ಇನ್ ಕೇಸ್ ಆಫ್ ಡೆತ್, ಇನ್ ಕೇಸ್ ಆಫ್ ಪರ್ಮನೆಂಟ್ಲಿ ಎಲ್ಲೋ ಶಿಫ್ಟ್ ಆಗ್ಯಾರ ಅಂತ ಒಂದು ಪರಿಸ್ಥಿತಿ ಒಳಗೆ ತೆಗಿಯಕ್ ಫಾರ್ಮ್ ನಂಬರ್ 7. ಇನ್ನು ಫಾರ್ಮ್ ನಂಬರ್ 8, ಫಾರ್ಮ್ ನಂಬರ್ 8 ಒಳಗೆ ಅವ್ರ ಅಡ್ರೆಸ್ ಚೇಂಜ್ ಮಾಡೋಕ್ಕಿರ್ಬೋದು ಅಥವಾ ಆ ಹೆಸರು ಕಾಗುಣಿತ ಎಪಿಕ್ ಬದಲಾವಣೆ, ಆಮ್ಯಾಗ ಪಿ ಡಬ್ಲ್ಯೂ ಡಿ ಫಿಸಿಕಲಿ ಇದ್ದವರು ಅವ್ರಿಗೆ ಏನೇನು ಬದಲಿ ಮಾಡೋಕ್ಕದ ಅದೆಲ್ಲ ಫಾರ್ಮ್ ನಂಬರ್ 8 ಒಳಗೆ ಅಗ್ದಿ ಅತ್ಯಂತ ಸರಳವಾಗಿ ಒಂದು ಇದು ಮಾಡ್ಯಾರ, ಅವಕಾಶ ಅದ, ಅದನ್ನು ಮಾಡ್ರಿ. ಮುಂದೆ ಈ ಒಂದು ದಾಖಲಾತಿ ಯಾವ್ಯಾವ ಇಂಪಾರ್ಟೆಂಟ್, ಒಂದು ಯಾವುದೇ ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಪಿ ಎಸ್ ಐಗಳು ಇರ್ಬೋದು, ಯಾರೋ ಒಬ್ಬರು ನೌಕರರು ಇರ್ತಾರಲ್ಲ ಅಥವಾ ಪಿಂಚಣಿದಾರ ಇರ್ತಾರಲ್ಲ, ಅವರಿಗೆ ನೀಡಿದಂಥ ಒಂದು ಗುರುತಿನ ಚೀಟಿ ಇರ್ತದಲ್ಲ, ಆ ಚೀಟಿ ಪಿಂಚಣಿ ಚೀಟಿನೂ ಮಾಡಬಹುದು. ಮುಂದೆ ಭಾರತದೊಳಗ 1/7/1987 ಮುಂಚಿತವಾಗಿ ಸರ್ಕಾರ ಇರ್ಬೋದು, ಸ್ಥಳೀಯ ಪ್ರಾಧಿಕಾರ ಇರ್ಬೋದು, ಬ್ಯಾಂಕ್ ಇರ್ಬೋದು, ಅಂಚೆ ಕಚೇರಿ ಇರ್ಬೋದು, ಎಲ್ ಐ ಸಿ ಇರ್ಬೋದು, ಸಾರ್ವಜನಿಕ ವಲಯದ ಸಂಸ್ಥೆಗಳು ನೀಡಿದಂತಹ ಗುರುತಿನ ಚೀಟಿ ಪ್ರಮಾಣ ಪತ್ರ ಇವು ಕೂಡ ನಡೀತಾವ. ಅದೇ ರೀತಿ ಸಕ್ಷಮ ಪ್ರಾಧಿಕಾರದಿಂದ ನೀಡಿದ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಯಾರ ಅಥರೈಸ್ಡ್ ಅಥಾರಿಟಿ ಇರ್ತದೆ ಅವ್ರ ಕಡೆಯಿಂದ, ಆಮೇಲೆ ಪಾಸ್ಪೋರ್ಟು, ಆಮೇಲೆ ಮಾನ್ಯತೆ ಪಡೆದಂತ ಮಂಡಳಿಗಳಿರ್ಬೋದು, ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ SSLC, ಆಮ್ಯಾಗ ಬೇರೆ ಬೇರೆ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಶೈಕ್ಷಣಿಕ ಪ್ರಮಾಣ ಪತ್ರ ಇರ್ಬೋದು, ಇವು ಕೂಡ ನಡೀತಾವು. ಮುಂದಿದಲ್ದ ರಾಜ್ಯದ ಸಕ್ಷಮ ಪ್ರಾಧಿಕಾರದಿಂದ ನೀಡಿದಂಥ ಖಾಯಂ ನಿವಾಸಿ ಪ್ರಮಾಣ ಪತ್ರ, ಅಥರೈಸ್ಡ್ ಅಥಾರಿಟಿ ಏನು ಪರ್ಮನೆಂಟ್ ರಹವಾಸಿ ಪತ್ರ ಏನು ಕೊಡ್ತಾರೋ ಅದನ್ನು ಮಾಡ್ಬೋದು. ಇನ್ನು ಅರಣ್ಯ ಹಕ್ಕು ಪ್ರಮಾಣ ಪತ್ರಗಳು ಕೂಡ ನಡೀತವೆ. ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ OBC, SC, ST ಅಥವಾ ಯಾವುದೇ ಜಾತಿ ಪ್ರಮಾಣ ಪತ್ರ ಅದು ಕೂಡ ದಾಖಲಾತಿ ಅಂತೇಳಿ ಪರಿಗಣನೆಗೆ ಬರ್ತದೆ. ಮುಂದೆ ರಾಷ್ಟ್ರೀಯ ನಾಗರಿಕತೆ ನೋಂದನ ಎಲ್ಲೆಲ್ಲಿ ಅಸ್ತಿತ್ವಗದ ಅಲ್ಲೆಲ್ಲ ಅದನ್ನು ನಾವು ಒಂದು ದಾಖಲಾತಿಯನ್ನು ತಗೋಬಹುದು. ಮುಂದೆ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರದ ಪ್ರಾಧಿಕಾರಗಳಿಂದ ನಿರ್ವಹಿಸಲಾಗಿರುವ ಕುಟುಂಬ ರಿಜಿಸ್ಟರ್, ಏನು ರಿಜಿಸ್ಟರ್ ಇರ್ತದಲ್ಲ ಫ್ಯಾಮಿಲಿ, ಅದು ಆಮ್ಯಾಗ ಸರ್ಕಾರದಿಂದ ನೀಡಲಾದ ಯಾವುದೇ ಭೂ ಅಥವಾ ಮನೆ ಹಂಚಿಕೆ ಪ್ರಮಾಣ ಪತ್ರ, ಸೊ ಇಷ್ಟೆಲ್ಲ ದಾಖಲಾತಿ ತಗೊಂಡು ಅವರು ತಮ್ಮ ಹೆಸರನ್ನು ನೋಂದಿಸಬಹುದು. ಸೊ ಈ ರೀತಿ ಇದೊಂದು ಇದೇ ತಿಂಗಳ 30 ನಾಳೆಯಿಂದ 29 ಜುಲೈ 2026 ನಡೆಯುವಂತ ಒಂದು ವಿಶೇಷ ಪರಿಷ್ಕರಣೆಯಲ್ಲಿ ಎಲ್ಲ ಅರ್ಹ ಮತದಾರರು, ಎಲ್ಲ ಅರ್ಹ ನಾಗರಿಕರು ಭಾಗವಹಿಸಿ ಎಲ್ಲ ತಮ್ಮ ಹೆಸರನ್ನು ಖಚಿತಪಡಿಸಿಕೊಂಡು ಈ ಪ್ರಜಾಪ್ರಭುತ್ವದ ಒಂದು ಇದಕ್ಕೆ ಯಶಸ್ವಿಗೆ ಕಾರಣೀಭೂತರಾಗಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡಬೇಕು.
1: ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಈ ಒಂದು ಕೆಲಸಕ್ಕೆ ಹೇಗೆ ಅದನ್ನು ತಯಾರಿ ಮಾಡಿಕೊಂಡಿದ್ದಾರೆ ಜಿಲ್ಲಾ?
2: ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ 7 ಒಂದು ವಿಧಾನಸಭಾ ಕ್ಷೇತ್ರ ಮತಕ್ಷೇತ್ರ ಇದಾವೆ. 7 ಮತಕ್ಷೇತ್ರಗೊಬ್ಬರಿಗೆ ERO ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಇರ್ತಾರೆ, ಮತದಾನ ನೋಂದಣಿ ಅಧಿಕಾರಿ, ಅವ್ರ ಕೆಳಗೆ ಸಹಾಯಕ ಮತದಾನ ನೋಂದಣಿ ಅಧಿಕಾರಿ ಇರ್ತಾರೆ, ಅವ್ರ ಕೆಳಗಡೆ ಸೂಪರ್ವೈಸರ್ BLO ಸೂಪರ್ವೈಸರ್ ಅಂತ ಇರ್ತಾರೋ, ಆಮೇಲೆ BLOs ಇರ್ತಾರೋ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ 7 ERO's, 7 AROs, ಅದೇ ರೀತಿ 1853 ನಮ್ಮ ಬಿ ಎಲ್ ಓಸ್ ಅದಾರು 248 ಜನ ಬಿ ಎಲ್ ಓ ಸೂಪರ್ವೈಸರ್ ಅದಾರು. ಇದಲ್ದ ನಾವು ನೋಡಲ್ ಆಫೀಸರ್ಸ್ ಅಂತೇಳಿ ತಾಲೂಕು ಒಬ್ಬೊಬ್ಬನ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಕೇವಿ, ಹುಬ್ಬಳ್ಳಿ ಮಟ್ಟದೊಳಗ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಕೇವಿ. ಆಮೇಲೆ ಇದೆಲ್ಲ ಇದ್ರ ಜೊತೆಗೆ ಹೋಟೆಲ್ ಫೆಸಿಲಿಟಿ ಸೆಂಟರ್ ಅಂತೇಳಿ ಈಚ್ ಬೂತ್ ಮಟ್ಟದ ಏನು ಬಿ ಎಲ್ ಓಸ್ ಅದಾರ ಅಲ್ಲಿ ಹೋಟೆಲ್ ಫೆಸಿಲಿಟಿ ಸೆಂಟರ್ ಇರ್ತದ, ಅವ್ರು ಅಲ್ಲಿ ಬೂತ್ ಒಳಗೆ ಕುಂದಿರ್ತಾರೆ, ಜನ ಹೋಗಿ ಅವ್ರನ್ನ ಕೇಳ್ಕೊಬಹುದು. ಅದೇ ರೀತಿ ಬಿ ಎಲ್ ಓ ಹೆಲ್ಪ್ ಆಗಲಿ ಅಂತೇಳಿ ಬಿ ಎಲ್ ಓ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಅರ್ಬನ್ ಲೋಕಲ್ ಬಾಡಿ ಒಳಗೆ ಅಲ್ಲೇ ಪಿ ಡಿ ಓ ಇರ್ಬೋದು, ಒಬ್ಬ ಆಪರೇಟರ್ ಇರ್ಬೋದು, ಈ ರೀತಿ ಅವ್ರಿಗೆ ಹಾಕಿ ಅವ್ರಿಗೆಲ್ಲರಿಗೂ ತರಬೇತಿ ಕೊಟ್ಟೇವಿ. ಆಮೇಲೆ ನಮಗೆ ಬಂದಂತ ಒಂದು 17 ಲಕ್ಷ ಎನ್ಯುಮರೇಷನ್ ಫಾರ್ಮ್ ನಮಗೆ ಆಲ್ರೆಡಿ ರಿಸೀವ್ ಆಗ್ಯಾವ. ನಾವು ಈ ಫಾರ್ಮ್ಸ್ ಎಲ್ಲಾನು ಇನ್ ಡುಪ್ಲಿಕೇಟ್ ಬಿ ಎಲ್ ಓಜಿಗೆ ಹಂಚೇವಿ. ಆಮೇಲೆ 2-3 ಸಲ ಒಬ್ಬೊಬ್ಬರಿಗೆ ನಾವು ತರಬೇತಿ ಕೊಟ್ಟೇವಿ. ಆಮೇಲೆ ಮಾನ್ಯ ಚುನಾವಣಾಧಿಕಾರಿಗಳಿಂದ ಬರಂತ ಎಲ್ಲಾ ನಿರ್ದೇಶನಗಳನ್ನು ಅವ್ರಿಗೆ ನಾವು ತಲುಪಿಸೇವಿ. ಸೊ ಈ ಒಂದು ಕೆಲಸ ಕಾರ್ಯಕ್ಕೆ ಎಲ್ಲರೂ ನಾವು ನಾಳೆಯಿಂದ ಮಾಡಕ್ಕೆ ಸನ್ನದ್ಧರಾಗ್ಯಾವಿ.
1: ಓಕೆ ಸರ್, ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ತುಂಬಾ ಅಚ್ಚುಕಟ್ಟಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ ಜಿಲ್ಲಾ ಆಡಳಿತದಿಂದ, ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಈಗ ಏನಾದರೂ ಗೊಂದಲಗಳ ಆಕ್ಷೇಪಣೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಅಂತ ಈ ಒಂದು ವಿಷಯದಲ್ಲಿ?
2: ನಮಗೆ ಇಲ್ಲಿವರೆಗೆ ಆ ರೀತಿ ಯಾವುದೇ ರೀತಿ ಆಕ್ಷೇಪಣೆ ಬಂದಿಲ್ಲ. ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಊಹಾಪೋಹ ತಪ್ಪು ತಿಳುವಳಿಕೆನೇ ಇತ್ತು.
1: ಹೌದು,
2: ಇದು ಒಂದು ಚುನಾವಣೆ ಸಾಮಾನ್ಯ ಪ್ರಕ್ರಿಯೆ.
1: ಹೌದು,
2: ಅವ್ರಿ 10 ವರ್ಷಕ್ಕೆ ಮಾಡಬೇಕಾಗಿತ್ತು, ಬಟ್ ಹಿಂದೆ ಮಾಡಿಲ್ಲ, ಈಗ ಮಾಡಾಕತ್ತಾರು. ಸೊ ಅದ ಬಿಟ್ಟು ಮತ್ತೆ ಯಾವುದೂ ಇದರಲ್ಲಿ ಅನ್ಯತಾ ಭಾವನೆ ಮಾಡುವಂತ ಏನಿಲ್ಲ. ಯಾರ್ದಾರು ಹೆಸರಿಲ್ಲ ಅವ್ರು ಸೇರಿಸಬಹುದು. ಇದರ ಉದ್ದೇಶ ಇಷ್ಟ, ಅರ್ಹ ಮತದಾರರು ಬಿಟ್ಟು ಹೋಗಬಾರದು, ಅನರ್ಹ ಮತದಾರರು ಇರಬಾರದು. ಅನರ್ಹ ಮತದಾರ ಅಂದ್ರೆ ಸತ್ತವ್ರು ಇರ್ಬೋದು, ಶಿಫ್ಟೆಡ್ ಇರ್ಬೋದು, ಡಬಲ್ ಆದವ್ರು ಇರ್ಬೋದು, ಇಂಥವ್ರ ಹೊರತಾಗಿ ಅದ ಬಿಟ್ಟು ಮತ್ತೇನು ಬೇರೆ ಅನ್ಯತಾ ಉದ್ದೇಶ ಯಾವುದೂ ಇಲ್ಲ ಇದರೊಳಗೆ.
1: ಸರ್ ಒಳ್ಳೇದು ಸರ್, ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ರೆ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮತಪಟ್ಟಿಯ ವಿಶೇಷ ಪರಿಷ್ಕರಣೆ ಅಂದ್ರೆ ಏನು, ಅದು ಹೇಗೆ ನಡೀತದೆ, ಮತ್ತು ಅದಕ್ಕೆಲ್ಲ ಸಾರ್ವಜನಿಕರು ಒಳ್ಳೆಯ ಒಂದು ಸಹಕಾರ ನೀಡಿದಾಗ ಮಾತ್ರ ಯಶಸ್ವಿ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ, ಮತ್ತು ಜೊತೆಗೆ ಅದರ ಬಗ್ಗೆ ಎಲ್ಲ ಸಮಗ್ರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
2: ಧನ್ಯವಾದಗಳು.
0: ಇದುವರೆಗೆ ಮತದಾರರ ಪಟ್ಟಿ ಪರಿಷ್ಕರಣೆ ಈ ಕುರಿತು ಅಪರ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಚುನಾವಣಾ ಅಧಿಕಾರಿಗಳಾದ ಶಿವಾನಂದ್ ಭಜಂತ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನಬೆಂಚಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಸಂಜೆ 6:51 ರೈತರಿಗೆ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಖೇತ್ ಬಚಾವೋ ಅಭಿಯಾನದ ಅಡಿ ಲಾಭದಾಯಕ ಬೆಳೆಗಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30 ಆಗುತ್ತಲಿದ್ದು ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಂಗಾರು ಮಳೆ ವಾಡಿಕೆಗಿಂತ ಕಡಿಮೆಯಾದ ಹಿನ್ನೆಲೆ ಜಿಲ್ಲೆಯ ನದಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗೆ ತುಸು ತೊಂದರೆಯಾಗಿದ್ದು ಬಿತ್ತನೆ ವಿಳಂಬವಾಗಿದೆ. ಬೆಳಗಾವಿ ನಗರ ಸೇರಿದಂತೆ ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲವೆಡೆ ಟ್ಯಾಂಕರ್ ಮೂಲಕ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಗಳು ಜನರಿಗೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿವೆ. ಹಿಡಕಲ್ ಜಲಾಶಯದಲ್ಲಿ ಮುಂದಿನ ಎರಡು ತಿಂಗಳಿಗೆ ಪೂರೈಸಬಹುದಾದ ನೀರಿನ ಸಂಗ್ರಹವಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶದ ಜನರ ಕುಡಿಯುವ ನೀರು ಪೂರೈಸಲು ಮಾತ್ರ ಬಳಸಬಹುದಾಗಿದೆ. ಜನರು ಆತಂಕಕ್ಕೆ ಈಡಾಗದಂತೆ ಬೆಳಗಾವಿ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಗಳ ತಾತ್ಕಾಲಿಕ ನೆರೆ ಮತ್ತು ಬರ ನಿರ್ವಹಣೆ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೋರಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿ, ಹಣಕಾಸು, ಆರೋಗ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಹಾಗೂ ರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಜನಪರ ಯೋಜನೆಗಳು ಹಾಗೂ ಅನುಷ್ಠಾನದ ಕುರಿತು ವಿಶೇಷ ಮಾಹಿತಿ ಕಾರ್ಯಾಗಾರ ಜರುಗಿತು. ಬೆಳಗಾವಿಯ ಕೆಎಲ್ಇ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಆವರಣದಲ್ಲಿ ವಿಜನ್ ಕರ್ನಾಟಕ 2026 ಪ್ರದರ್ಶಿನಿಯನ್ನು ಸಾವಿರಾರು ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ವೀಕ್ಷಿಸಿ ಮಾಹಿತಿ ಪಡೆದರು. ರಾಷ್ಟ್ರೀಯ ಆದಾಯ ಮತ್ತು ಅರ್ಹತೆ ಆಧಾರಿತ ವಿದ್ಯಾರ್ಥಿ ವೇತನ ಎನ್ಎಂಎಂಎಸ್ ಪರೀಕ್ಷೆಯಲ್ಲಿ ಜಿಲ್ಲೆಯಿಂದ ಒಟ್ಟು 84 ಜನ ವಿದ್ಯಾರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲೆ ವಡಗಾವಿ ಹೆಣ್ಣು ಮಕ್ಕಳ ಸರ್ಕಾರಿ ಶಾಲೆಯ 31 ವಿದ್ಯಾರ್ಥಿನಿಯರು ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 421,869 ಮತದಾರರಿದ್ದು ಆ ಪೈಕಿ 38,22,990 ಜನ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ. ಶೇಕಡ 93% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ಬಿಎಸ್ಎನ್ಎಲ್ ಜಿಲ್ಲೆಯ ಗ್ರಾಮೀಣ ಹಾಗೂ ದುರ್ಗಮ ಪ್ರದೇಶದಲ್ಲಿ ಸಂಪರ್ಕ ಸಾಧ್ಯವಾಗಿಸಲು 35 ಹೊಸ ಟವರ್ಗಳನ್ನು ಸ್ಥಾಪಿಸುತ್ತಿದೆ ಎಂದು ಪ್ರಧಾನ ಮಹಾಪ್ರಬಂಧಕ ವಿಕಾಸ್ ಜೈಕರ್ ತಿಳಿಸಿದ್ದಾರೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಕಳೆದ 2025 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ 246.9 ಕೋಟಿ ರೂಪಾಯಿ ಜಿಲ್ಲೆಯ ರೈತರ ಖಾತೆಗೆ ಜಮೆಯಾಗಿದೆ. ಪ್ರಸಕ್ತ ಹಂಗಾಮಿಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ 2,02,091 ರೈತರು ಹೆಸರು ನೋಂದಾಯಿಸಿದ್ದಾರೆ. 121,077 ಹೆಕ್ಟರ್ ಕೃಷಿ ಪ್ರದೇಶ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದೆ. ಈ ತಿಂಗಳ ಅಂತ್ಯದೊಳಗೆ 51 ಕೋಟಿ ರೂಪಾಯಿ ಬೆಳೆ ನಷ್ಟ ಪರಿಹಾರ ಜಿಲ್ಲೆಯ ಎಲ್ಲ ತಾಲೂಕುಗಳ ಅರ್ಹ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಜಿಲ್ಲೆಯ ಮನ್ನಳ್ಳಿಯ ಖಾಸಗಿ ರಸಗೊಬ್ಬರ ಮಾರಾಟ ಮಳಿಗೆಯಲ್ಲಿದ್ದ 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮನ್ನಳ್ಳಿ ಗ್ರಾಮದಲ್ಲಿ ರೈತರಿಗೆ ರಸಗೊಬ್ಬರವನ್ನು ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದ ಹಿನ್ನೆಲೆ ರಸಗೊಬ್ಬರ ನಿಯಂತ್ರಣ ಆದೇಶ 1983 ಕಲಂ 3 ಹಾಗೂ ಉಪಕಲಂ 3 ಅಡಿ ಉಲ್ಲಂಘನೆಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆವರಣದಲ್ಲಿ 100 ಹಾಸಿಗೆಗಳ ಕಿದ್ವಾಯಿ ಪೆರಿಫೆರಲ್ ಕ್ಯಾನ್ಸರ್ ಚಿಕಿತ್ಸಾ ಘಟಕ ನಿರ್ಮಾಣಕ್ಕೆ ಸಚಿವ ಈಶ್ವರ್ ಖಂಡ್ರೆ ಭೂಮಿಪೂಜೆ ನೆರವೇರಿಸಿದರು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೀದರ್ನ ಶಿವನಗರದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಉದ್ಘಾಟಿಸಿದರು. ಪ್ರಸ್ತುತ ರಾಜ್ಯದಲ್ಲಿ ಬೀದರ್ ಸೇರಿದಂತೆ ಒಟ್ಟು 7 ಆಧಾರ್ ಸೇವಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35.
2: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
3: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

ಕೇಳಿದ್ರೆ ಸಂಜೆ 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಖೇತ್ ಬಚಾವೋ ಅಭಿಯಾನದ ಅಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ MR ಉಮೇಶ್ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ. ನಂತರ ಪೇಟೆ ಧಾರಣೆಯನ್ನು ಆಲಿಸಿದಿರಿ. ಇವತ್ತಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ

0: ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಆಗುತ್ತಲಿದ್ದು 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸೋರಿಯಾ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜಿನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ. ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ

0: ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಈ ಸುಗ್ಗಿ ತಂದವಳಾರಮ್ಮ.
1: ವಾವ್, ಏನ್ ತಾಜಾ ತರಕಾರಿ! ಯಾವ ರೈತ ಬೆಳೆದಿದ್ದೋ ಏನೋ?
2: ರೈತ ಬೆಳೆದಿದ್ದಲ್ಲ ಸ್ವಾಮಿ, ನಾನೇ ಬೆಳೆದಿದ್ದು.
1: ಹೌದಾ? ಹೇಗೆ?
2: ಟೆರೆಸ್ ಗಾರ್ಡನ್ ಮಾಡ್ತಾ ಇದ್ದೀನಿ, ಅಲ್ಲೇ ತರಕಾರಿ ಹೂವು ಹಣ್ಣು ಎಲ್ಲ ಬೆಳಿತೀನಿ ಗೊತ್ತಾ.
3: ಹೌದು ಸ್ನೇಹಿತರೆ, ತಾರಸಿ ಕೃಷಿ ಮಾಡೋದ್ರಿಂದ ತಾಜಾ ಹಣ್ಣು ತರಕಾರಿ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯ ವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ರಾಜ್ಯದಲ್ಲಿ ನಾಳೆಯಿಂದ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಪ್ರಸ್ತುತ ಒಟ್ಟು 5,04,32,314 ಮತದಾರರಿದ್ದು, ಎಲ್ಲರೂ ವಿಶೇಷ ಸಮಗ್ರ ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಈಗಾಗಲೇ ಶೇಕಡಾ 91.61% ಮತದಾರರು ಮ್ಯಾಪಿಂಗ್ಗೆ ಒಳಪಟ್ಟಿದ್ದಾರೆ. 46,52,504 ಮ್ಯಾಪಿಂಗ್ನಿಂದ ಹೊರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ಗಾಗಿ ರಾಜ್ಯಾದ್ಯಂತ 59,050 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 31 ಜಿಲ್ಲಾ ಚುನಾವಣಾಧಿಕಾರಿಗಳು, 4 ಅಪರ ಜಿಲ್ಲಾ ಚುನಾವಣಾಧಿಕಾರಿಗಳು, 224 ನೋಂದಣಾಧಿಕಾರಿಗಳು, 336 ಸಹಾಯಕ ನೋಂದಣಾಧಿಕಾರಿಗಳು ಹಾಗೂ ಬಿಎಲ್ಒಗಳನ್ನು ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಣೆ ಮಾಡಲಿದ್ದು, ಭರ್ತಿ ಮಾಡಿದ ನಮೂನೆಗಳನ್ನು ಡಿಜಿಟಲೀಕರಣಕ್ಕೆ ಕಳುಹಿಸಲಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ ಬಿಎಲ್ಒಗಳಿಗೆ ಹಿಂದಿರುಗಿಸುವಂತೆ ಮನವಿ ಮಾಡಿದ್ದಾರೆ.
1: ನಾನು ಮತದಾರರಿಗೆ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೀನಿ, ಬಿಎಲ್ಒ ತಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ತಮ್ಮ ಮನೆಗೆ ಕೊಡುವ ಸಂದರ್ಭಗಳಲ್ಲಿ ದಯವಿಟ್ಟು ಹಳೆ ಫೋಟೋ ಇದ್ರೆ ಅದು ಬದಲಾಗಿ ಹೊಸ ಫೋಟೋ ಹಾಕಿಬಿಟ್ಟು ತಮ್ಮ ಮಾಹಿತಿಯನ್ನು ಅದರಲ್ಲಿ ಫಿಲ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಅಂತ ಕೇಳ್ತೀನಿ ನಾನು. ಅಕಸ್ಮಾತ್ ಯಾರು ಕೆಲವರು ಮತದಾರರಿಗೆ ಒಂದಕ್ಕಿಂತ ಮೇಲ್ಪಟ್ಟು ಜಾಗದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿದ್ರೆ ದಯವಿಟ್ಟು ಅವ್ರ ಹತ್ರ ವಿನಂತಿ ಮಾಡಿಕೊಳ್ತೀನಿ, ಯಾವುದೇ ಕಾರಣಕ್ಕೂ ತಾವು ಒಂದು ಕಡೆ ಮಾತ್ರ ಫಾರ್ಮ್ ಸೈನ್ ಮಾಡಿ ಕೊಡಬೇಕು, ಎಲ್ಲಿ ಬೇಕೋ ಅಲ್ಲಿ ತಾವು ಸೈನ್ ಮಾಡಿ, ಬಾಕಿ ಕಡೆ ಯಾವುದೇ ಕಾರಣಕ್ಕೂ ಫಾರ್ಮ್ ಸೈನ್ ಮಾಡಬೇಡ ಎಂದು ನಾನು ಕೋರಿಕೊಳ್ತೀನಿ.
0: ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ

0: ವ್ಯಕ್ತಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ನೌಕರರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ನ್ಯಾಯಯುತ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಇಂಧನ ಇಲಾಖೆ ಬಲಿಷ್ಠವಾಗಿದ್ದು ಸರ್ಕಾರ ನೌಕರರ ಪರವಾಗಿದೆ ಎಂದು ಹೇಳಿದ್ದಾರೆ. ಇಂಧನ ಇಲಾಖೆ ದೂರದೃಷ್ಟಿಯ ಯೋಜನೆಗಳನ್ನು ಸಿದ್ದಪಡಿಸಿದ್ದು, ಮುಂದಿನ 25 ವರ್ಷಗಳ ಅವಧಿಗೆ ವಿದ್ಯುತ್ ಭದ್ರತೆ ಒದಗಿಸಲು ಯೋಜನೆ ಸಿದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಧನ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಯೋಜನೆಗಳು ಜಾರಿಯಾಗಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸಮಾರಂಭದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಸಾವಿರಾರು ನೌಕರರು ಭಾಗವಹಿಸಿದ್ದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡುವಂತೆ ನಿರ್ದೇಶನ ನೀಡಿದ್ದಾರೆ. ಬಾಕಿ ಇರುವ ಅರಣ್ಯ ಅನುಮತಿ ಪ್ರಕರಣಗಳನ್ನು ಜುಲೈ 15ರೊಳಗೆ ಇತ್ಯರ್ಥಪಡಿಸುವಂತೆ ತಿಳಿಸಿದ್ದಾರೆ. ಅರಣ್ಯ ಹಾಗೂ ಪ್ರಾಣಿ ಸಂಪತ್ತನ್ನು ಸಂರಕ್ಷಿಸುವ ಕೆಲಸ ಪರಿಣಾಮಕಾರಿಯಾಗಿ ಆಗಬೇಕು. ಈ ಹಿನ್ನೆಲೆಯಲ್ಲಿ ಪ್ರಾಣಿ ಸಂಪತ್ತಿನ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ವ್ಯವಸ್ಥೆ ಜಾರಿಗೆ ತರುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ನಗರ ಯೋಜನೆಗಳ ಕುರಿತು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಇಂದು ಪೌರಾಡಳಿತ ನಿರ್ದೇಶನಾಲಯದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ನಗರಗಳ ಸುಸ್ಥಿರ ಅಭಿವೃದ್ಧಿ, ವೈಜ್ಞಾನಿಕ ನಗರ ಯೋಜನೆ, ನಾಗರಿಕ ಸ್ನೇಹಿ ಮೂಲಸೌಕರ್ಯ ಹಾಗೂ ಭವಿಷ್ಯದ ಅಗತ್ಯಗಳಿಗೆ ಅನುಗುಣವಾಗಿ ನಗರಗಳನ್ನು ರೂಪಿಸುವ ನಿಟ್ಟಿನಲ್ಲಿ ಸಮಗ್ರ ಯೋಜನೆ, ಅವಶ್ಯಕ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಸಭೆಯಲ್ಲಿ ಚರ್ಚಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಕೃಷ್ಣಮೂರ್ತಿ, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಅಪರ ನಿರ್ದೇಶಕ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ಮುಂಗಾರು ಮಳೆ ಚುರುಕಾಗಿದೆ. ಇಂದು ಮಧ್ಯಾಹ್ನದಿಂದಲೇ ಕಾವೇರಿ ನದಿ ಪಾತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆ ಉತ್ತಮ ಮಳೆಯಾಗುತ್ತಿದೆ. ಸಾಮಾನ್ಯವಾಗಿ ಕೊಡಗಿನಲ್ಲಿ ಜೂನ್ ಮೊದಲ ವಾರದಲ್ಲಿ ಆರಂಭವಾಗಬೇಕಾಗಿದ್ದ ಮುಂಗಾರು ಈ ವರ್ಷ ತಡವಾದ ಹಿನ್ನೆಲೆಯಲ್ಲಿ ರೈತಾಪಿಗಳಿಗೆ ಆತಂಕ ಉಂಟಾಗಿತ್ತು. ಇದೀಗ ಸುಮಾರು ಒಂದು ತಿಂಗಳು ತಡವಾಗಿ ಮುಂಗಾರು ಬಿರುಸಾಗಿರುವುದು ರೈತರಲ್ಲಿ ನೆಮ್ಮದಿ ಮೂಡಿಸಿದೆ. ಬೆಳಗಾವಿಯ ಗುರುದೇವ ರಾನಡೆ ಮಂದಿರದ ತುಲನಾತ್ಮಕ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಅಕಾಡೆಮಿಯ ಶತಮಾನೋತ್ಸವ ಉದ್ಘಾಟನೆ ಹಾಗೂ ಗುರುದೇವ ರಾನಡೆ ಅವರ ಸಂಪೂರ್ಣ ಬರಹ ಒಳಗೊಂಡ 28 ಸಂಪುಟಗಳನ್ನು ಕೇಂದ್ರದ ಸಾಂಸ್ಕೃತಿಕ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಭಾರತ ತನ್ನ ದಾರ್ಶನಿಕ ಪರಂಪರೆಯ ಭವ್ಯ ಸಂಸ್ಕೃತಿಯ ಮೂಲಕ ಇಡೀ ಜಗತ್ತಿಗೆ ಮಾರ್ಗದರ್ಶನ ನೀಡುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆಗೆ ಪರ್ಯಾಯವಾಗಿ ಜಾರಿಗೆ ತಂದಿರುವ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಬಳಸಲಾಗುವ ಲೋಗೋ ನೀಡಿದ ಕೀರ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ರಾಮ್ ಪ್ರಸಾದ್ ಕೆ ಅವರಿಗೆ ಸಂದಿದೆ. ವಿಬಿಜಿ ರಾಮ್ಜಿ ಯೋಜನೆಗೆ ಲೋಗೋ ವಿನ್ಯಾಸ ಮಾಡುವಂತೆ ದೇಶದ ಕಲಾವಿದರಿಗೆ ಅವಕಾಶ ನೀಡಲಾಗಿತ್ತು. ಸುಮಾರು 7,000ಕ್ಕೂ ಅಧಿಕ ಕಲಾವಿದರು ತಾವು ರಚಿಸಿದ ಲೋಗೋ ಕಳುಹಿಸಿಕೊಟ್ಟಿದ್ದರು. ಆದರೆ ಕನ್ನಡಿಗ ರಾಮ್ ಪ್ರಸಾದ್ ಕೆ ಕಳುಹಿಸಿದ ಲೋಗೋ ಆಯ್ಕೆಯಾಗುವ ಮೂಲಕ ಕರಾವಳಿಯ ಹಿರಿಮೆ ಹೆಚ್ಚಿಸಿದೆ. ಲೋಗೋ ಆಯ್ಕೆಯಾಗಿರುವ ಕುರಿತು ಆಕಾಶವಾಣಿಯೊಂದಿಗೆ ಸಂತಸ ಹಂಚಿಕೊಂಡಿರುವ ರಾಮ್ ಪ್ರಸಾದ್, ಇದೊಂದು ಅದ್ಭುತ ಅವಕಾಶ ಎಂದು ತಿಳಿಸಿದ್ದಾರೆ.
4: ಕಾಂಟೆಸ್ಟ್ ನ ಕ್ರೈಟೀರಿಯಾ ಒಂದಿತ್ತು, ಯೋಜನೆ ಏನಿದೆ ಆ ಯೋಜನೆಗೆ ತಕ್ಕಂತಹ ಒಂದು ಕೋರ್ ವ್ಯಾಲ್ಯೂ ಅನ್ನು ಇಟ್ಕೊಂಡಿರ್ಬೇಕಾಗಿತ್ತು. ನನಗೊಂದು ಸಿಂಪಲ್ ಆದಂತ ಲೋಗೋ ಮತ್ತೆ ಸಿಕ್ಕಿಬಿಡ್ತು. 4 April ನಾನು ಅದನ್ನು ಫೈನಲ್ ಮಾಡಿ ಅದೇ ದಿನ ಲಾಸ್ಟ್ ಒಂದು 10-15 ಇರುವಾಗ ಸಬ್ಮಿಷನ್ ಮಾಡಿರುವಂತದ್ದು. ಇದು ಖುಷಿ ಉಂಟು, ಈಗ ನನ್ನ ಕಾಂಟೆಸ್ಟ್ ಅಲ್ಲಿ ನಾನು ವಿನ್ ಆಗಿದ್ದೇನೆ. ಈಗ ಈ ಯೋಜನೆ ಏನಿದೆ ತುಂಬಾ ದೊಡ್ಡ ಮಟ್ಟದ್ದು, ಇಡೀ ಭಾರತಕ್ಕೆ ಒಂದು ಕಣ ಕಾಣಿಸಿಕೊಳ್ಳುವಂತ ಯೋಜನೆ ಇದು. ಅವಾಗ ವಿಕಸಿತ ಭಾರತ ಹೆಸರೊಟ್ಟಿಗೆ ನನ್ನ ಕ್ರಿಯೇಟ್ ಮಾಡಿರೋ ಲೋಗೋ ಇರ್ತದೆ. ಖುಷಿ ಇದೆ ನನಗೆ ಈ ಕಾಂಟೆಸ್ಟ್ ವಿನ್ ಆಗಿರುವಂತದ್ದು.

0: ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಡಿಯಲ್ಲಿ ಬೆಂಗಳೂರಿಗೆ ಮಂಜೂರಾದ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಯೋಜನೆ ಕಾರ್ಯಗತಗೊಳಿಸಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ದೂರಿದ್ದಾರೆ. ಬಸ್ ಖರೀದಿಸಲು ರಾಜ್ಯ ಸರ್ಕಾರ ಕನಿಷ್ಠ ಮೊತ್ತವನ್ನು ಮಾತ್ರ ನೀಡಬೇಕಾಗುತ್ತದೆ. ಪ್ರಸ್ತಾವಿತ ಸುರಂಗ ರಸ್ತೆಯಂತಹ ಯೋಜನೆಗಳಿಗೆ ಖರ್ಚು ಮಾಡಲು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣವಿದೆ, ಆದರೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೂಡಿಕೆ ಮಾಡಲು ಹಣವಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಳೆಯಿಂದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಬಿಎಲ್ಒಗಳಿಗೆ ಸಹಕರಿಸುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಮನವಿ. ವಿದ್ಯುತ್ ಸರಬರಾಜು ಖಾಸಗೀಕರಣ ಮಾಡುವ ಪ್ರಶ್ನೆಯೇ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಅರಣ್ಯವಾಸಿಗಳ ಹಕ್ಕುಗಳನ್ನು ಕಡೆಗಣಿಸದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ. ರಾಜ್ಯದ ನಗರ ಯೋಜನೆಗಳ ಕುರಿತು ಪೌರಾಡಳಿತ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮುಂಗಾರು ಮಳೆ ಚುರುಕು, ರೈತರ ಮೊಗದಲ್ಲಿ ಮಂದಹಾಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಈಗ ಒಂದು ಜಾಹೀರಾತು.
2: ಚೈತ್ರ,
3: ಏನತ್ತೆ?
2: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
3: ಅಂದ್ರೆ?
2: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
3: ಮತ್ತೆ ವ್ಯವಹಾರ?
2: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
3: ಓ,
2: ಅಂದ್ರೆ UPI ಇಂದ?
3: ಹೌದಾ?
2: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
3: ಅದೇನತ್ತೆ?
2: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
3: ಏನತ್ತೆ?
4: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
5: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ಆಕಾಶವಾಣಿ
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:51.

0: ಕೃಷಿರಂಗ ರೈತ ಬಾಂಧವರಿಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನದ ಅಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ. ನಂತರ ಪೇಟೆ ಧಾರಣೆಯನ್ನು ಆಲಿಸಲಿದ್ದೀರಿ. ಹಾಗಾದರೆ ಮೊದಲಿಗೆ ಕೇಳಿ, ಖೇತ್ ಬಚಾವೋ ಅಭಿಯಾನದ ಅಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮದಲ್ಲಿ ಇವತ್ತು ನಾವು ಸೂರ್ಯಕಾಂತಿ ಬೆಳೆಯಲ್ಲಿ ಲಾಭದಾಯಕವಾಗಿ ಹೇಗೆ

0: ಅಧಿಕ ಲಾಭವನ್ನು ಪಡ್ಕೋಬಹುದು. ರೈತ ಬಾಂಧವರು ಏನೆಲ್ಲ ಕ್ರಮಗಳನ್ನು ಅನುಸರಿಸಿ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಬಹುದು ಎಂಬಂತಹ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ MR ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಈ ಕುರಿತು ಸಮಗ್ರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ.
1: ನಮಸ್ಕಾರ ನಿಮಗೂ ಮತ್ತು ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.
0: ಹೇಳಿ ಸರ್, ಸೂರ್ಯಕಾಂತಿ ಬೇಸಾಯ ನಮ್ಮ ರಾಯಚೂರು ಜಿಲ್ಲೆಯಲ್ಲಾಗಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಬಹಳಷ್ಟು ಜನ ರೈತ ಬಾಂಧವರು ಬೆಳೀತಿದ್ರು. ಇತ್ತೀಚೆಗೆ ಇದರ ಒಂದು ಬೆಳೆಯ ಪ್ರಮಾಣ ಕಡಿಮೆ ಆಗಿದೆ ಅಂತಂದ್ರೆ ಕಳೆದ ವರ್ಷ ಅಥವಾ ಆ ವರ್ಷದಿಂದ ರೇಟು ಚೆನ್ನಾಗಿ ಬರೋದ್ರಿಂದ ರೈತ ಬಾಂಧವರು ಈ ಸೂರ್ಯಕಾಂತಿ ಬೇಸಾಯಕ್ಕೆ ಬರ್ತಿದ್ದಾರೆ. ಇಲ್ಲಿ ರೈತ ಬಾಂಧವರು ಸೂರ್ಯಕಾಂತಿ ಒಂದು ಕ್ಷೇತ್ರ ಕಡಿಮೆ ಆಗಲಿಕ್ಕೆ ಮೊದಲಿಗೆ ಕಾರಣ ಏನು ಅಂತ ಹೇಳ್ತೀರಿ?
1: ಈಗ ಮುಖ್ಯವಾಗಿ ಸೂರ್ಯಕಾಂತಿ ಮೊದಲಿಗೆ ಒಂದು ಲಾಭದಾಯಕ ಬೆಳೆ ಆಗ್ತಾ ಇತ್ತು. 90-92 ಒಂದು ಆಸುಪಾಸಿನಲ್ಲಿ ಒಂದು ಕರ್ನಾಟಕ ಮತ್ತು ದೇಶದಲ್ಲೇ ಅತಿ ಹೆಚ್ಚು ಒಂದು ಸೂರ್ಯಕಾಂತಿ ಬೆಳೆಯನ್ನು ಬೆಳೀತಾ ಇದ್ರು. ಈಗ ಅದು 10 ಪಟ್ಟು ಸತತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ಅನೇಕ ಕಾರಣಗಳು. ಈಗ ತೊಗರಿ ಮತ್ತು ಹತ್ತಿ ಬಂದಮೇಲೆ ಈ ಸೂರ್ಯಕಾಂತಿನ ಒಂದು ಲಾಭದಾಯಕ ಬೆಳೆ ಇಲ್ಲ ಅಂತೇಳಿ ಅನೇಕ ರೈತರು ಅದಕ್ಕೆ ಹತ್ತಿ ಮತ್ತು ತೊಗರಿಗೆ ಹೋಗಿದ್ದಾರೆ.
0: ಹೌದು,
1: ಅದರಿಂದ ನಮ್ಮ ಒಂದು ಕರ್ನಾಟಕದಲ್ಲಿ ರಾಷ್ಟ್ರದ 58% ಒಂದು ಸೂರ್ಯಕಾಂತಿ ಬೆಳೆಯನ್ನು ನಮ್ಮ ರಾಜ್ಯದಲ್ಲೇ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಭಾಗ ಸೂರ್ಯಕಾಂತಿ ಬೇಸಾಯಕ್ಕೆ ಮತ್ತು ವಾತಾವರಣ ಬಹಳ ಸೂಕ್ತವಾಗಿದೆ.
0: ಹೌದು,
1: ಮತ್ತು ಇದು ಒಂದು ಲಾಭದಾಯಕ ಬೆಳೆನೂ ಅಂತ ಸಹ ನಾವು ಹೇಳ್ಬೋದು.
0: ಎಣ್ಣೆಕಾಳಿನ ಬೆಳೆ.
1: ಹೌದು,
0: ಇತ್ತೀಚೆಗೆ ರೈತ ಬಾಂಧವರು ಮುಖ ಮಾಡ್ತಿದ್ದಾರೆ ಸೂರ್ಯಕಾಂತಿ ಬೆಳೆಗೆ.
1: ಹೌದು, ಈಗ ಏನಾಯ್ತು ಅಂದ್ರೆ ಉಕ್ರೇನ್ ಒಂದು ಯುದ್ಧ ಆದ್ಮೇಲೆ ಮತ್ತೆ ರಷ್ಯಾದಿಂದ ಆಮದು ಮಾಡೋದು ಕಮ್ಮಿ ಆದ್ಮೇಲೆ ಮತ್ತು ಕೆನಡಾ ಮತ್ತು ಮಲೇಷಿಯಾದಿಂದ ರಫ್ತಾಗ್ತಕ್ಕಂತ ಒಂದು ಎಣ್ಣೆಕಾಳನ್ನ ಕಡಿಮೆ ಆಗ್ದಂಗೆಲ್ಲನೂ ಈ ಒಂದು ಭಾರತದಲ್ಲಿ ಒಂದು ಎಣ್ಣೆಕಾಳುಗಳನ್ನ ನಾವು ಸ್ವಾವಲಂಬನೆ ಆಗ್ಬೇಕು, ಎಣ್ಣೆಕಾಳುಗಳಲ್ಲಿ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂತೇಳಿ ಕೇಂದ್ರ ಸರ್ಕಾರವು ಒಂದು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಉತ್ತೇಜನ ನೀಡಬೇಕು ಅಂತೇಳಿ ಬೆಂಬಲ ಬೆಲೆನೂ ಸಹ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಈಗ ಪ್ರಸ್ತುತ ನಾವು 6,560 ರೂಪಾಯಿಯಷ್ಟು ಈ ಒಂದು ಬೆಂಬಲ ಬೆಲೆ ಇದೆ
0: ಪ್ರತಿ ಕ್ವಿಂಟಲ್ಗೆ.
1: ಅಷ್ಟು ಬೆಂಬಲ ಬೆಲೆ ಇದೆ. ಸೊ ಇದರಿಂದ ಏನಾಯ್ತು, ರೈತರು ಇದು ಒಂದು ಲಾಭದಾಯಕ ಬೆಳೆ ಆಗಿ ಬೆಳಿಬಹುದು ಅಂತ ಮನಗಂಡು ರೈತರು ಈ ಒಂದು ಸೂರ್ಯಕಾಂತಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು.
0: ಹೇಳಿ ಸರ್, ಸೂರ್ಯಕಾಂತಿಯನ್ನ ಬಿತ್ತುವಂತ ರೈತ ಬಾಂಧವರು ಅಂತಂದ್ರೆ ಸೂಕ್ತವಾದಂತಹ ಒಂದು ಕಾಲ ಯಾವುದು ಅಂತ ಹೇಳ್ತೀರಿ ನಮ್ಮ ರೈತರಿಗೆ?
1: ಮೊದಲನೇದಾಗಿ ನಾನು ಸೂರ್ಯಕಾಂತಿ ಯಾಕಪ್ಪ ನಾವು ಬೆಳಿಬಹುದು, ಯಾಕೆ ಬೆಳೆದ್ರಿಂದ ಅನುಕೂಲ ಆಗುತ್ತೆ ಅಂದ್ರೆ ಇದು ನಮಗೆ 95-100 ದಿನಗಳ ಬೆಳೆ.
0: ಹೌದು.
1: ಸೊ ಮತ್ತೆ ವರ್ಷದ 3 ಕಾಲದಲ್ಲಿ ಅಂದ್ರೆ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲೂ ಸಹ ನಾವು ಈ ಒಂದು ಸೂರ್ಯಕಾಂತಿನ ಬೆಳಿಬಹುದು. ಮತ್ತು ಈ ಒಂದು ತಡವಾದ ಮುಂಗಾರ ಆದರೆ ಬೇರೆ ಯಾವುದೇ ಬೆಳೆ ನಮಗೆ ಇಲ್ಲಪ್ಪ. ಯಾವುದೋ ಈಗ ನಮಗೆ ತೊಗರಿ ಲೇಟ್ ಆದರೆ ತೊಗರಿ ಇಳುವರಿ ಬರಲ್ಲ, ಬೇಡ ಹತ್ತಿ ಲೇಟ್ ಆಯಿತು ಇಳುವರಿ ಬರಲ್ಲ ಅಂತ ಸಂದರ್ಭದಲ್ಲಿ ನಾವು ಸೂರ್ಯಕಾಂತಿಗೆ ಹೋಗ್ಬೋದು.
0: ಹೌದು.
1: ಸೊ ನಮಗೆ ಇದರಿಂದ ಸರಾಸರಿ ಆದಾಯನೂ ಬರುತ್ತೆ ಮತ್ತು ಖರ್ಚು ಕಡಿಮೆ. ಸೊ ಬೇರೆ ಬೆಳೆಗಳಿಗೆ ನೀವು ನೋಡಿದ್ರೆ ಎಕರೆಗೆ 50-60,000 ರೂಪಾಯಿ ನೀವು ಖರ್ಚು ಮಾಡಿ ಒಂದು 70-80,000 ಬರೋದ್ರ ಬದಲಿಗೆ ನಾವು ಸೂರ್ಯಕಾಂತಿನಲ್ಲಿ 15-20,000 ಖರ್ಚು ಮಾಡಿ ಒಂದು 40-50,000 ಬಂದ್ರೆ ಇದು ಒಂದು ಸಹ ಲಾಭದಾಯಕ ಬೆಳೆ. ಅದನ್ನ ರೈತರು ಗಮನ ಇಟ್ಟು ಕೇಳ್ಕೋಬೇಕು. ಇದು ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಈ ರೀತಿ ಸೂರ್ಯಕಾಂತಿ ಸಹ ನಾವು ಲಾಭದಾಯಕ ಬೆಳೆಯಾಗಿ ಬೆಳಿಬಹುದು. ಮತ್ತು ನಮ್ಮಲ್ಲಿ ಒಂದು ಬಿಡುಗಡೆ ಆದಂತಹ ಹೈಬ್ರಿಡ್ಗಳು ಸಹ ರೋಗ ನಿರೋಧಕ ಶಕ್ತಿ ಇದ್ದು ವರ್ಷದ 3 ಕಾಲದಲ್ಲಿ ನಾವು ಬಿತ್ತನೆ ಮಾಡ್ಬೋದು, ಬೆಳವಣಿಗೆ ಬರುತ್ತೆ, ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕು ಅಂದರೆ ನಾವು ಬೇರೆ ಒಂದು ಬೆಳೆಗಳ ಜೊತೆಗೆ ಸೂರ್ಯಕಾಂತಿನೂ ಸಹ ಅಂತರ ಬೆಳೆಯಾಗಿ ಬೆಳಿಬೋದು. ಈಗ ತೊಗರಿ ಜೊತೆ ಇರ್ಬೋದು ಅಥವಾ ಸಜ್ಜೆ ಇರ್ಬೋದು, ಶೇಂಗಾ ಇರ್ಬೋದು, ಸೊ ಈ ಔಡಲ ಇರ್ಬೋದು, ಈ ಎಲ್ಲ ಬೆಳೆಗಳ ಮಧ್ಯೆ ನಾವು ಸೂರ್ಯಕಾಂತಿನ ಬೆಳೆದಿದ್ದೆ ಆದ್ರೆ
0: ಅಂತರ್ ಬೆಳೆಯಾಗಿ ಕೂಡ ಬೆಳ್ಕೋಬಹುದು.
1: ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ ಒಂದು ಬೆಳೆ ಕಡಿಮೆ ಇಳುವರಿ ಬಂದ್ರು ಇದರಿಂದ ನಾವು ಅಧಿಕ ಲಾಭವನ್ನು ಪಡ್ಕೋಬಹುದು.
0: ಈಗ ಈ ವಾತಾವರಣ ಹೇಗಿದೆ ನಮ್ಮ ಭಾಗದಲ್ಲಿ ಸೂರ್ಯಕಾಂತಿ ಬೆಳೆಯನ್ನ ಬೆಳಿಬೇಕಪ್ಪ ಅಂತಂದ್ರೆ?
1: ನಾನು ಆಗ್ಲೇ ಹೇಳ್ದಂಗೆ ವಾತಾವರಣ ಈ ಒಂದು ಪ್ರದೇಶ ಬಹಳ ಸೂಕ್ತವಾಗಿದೆ. ಯಾಕಂದ್ರೆ ಮುಂಗಾರಿನಲ್ಲೂ ಸಹ ನಮ್ಗೆ ಅತಿ ಹೆಚ್ಚು ಮಳೆ ಆಗ್ತದೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ, ಅದು ಒಂದು ಸಹ ಅನುಕೂಲ. ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಮಳೆ ಆಗಿರ್ಬೋದು.
0: ಹೌದು.
1: ಸೊ ಆದರೂ ಒಂದು ಈ ಸೂರ್ಯಕಾಂತಿ ನಾವು ಈ ಒಂದು ಪ್ರದೇಶಕ್ಕೆ ಸೂಕ್ತವಾಗಿದೆ. ಆಳವಾದ ಕಪ್ಪು ಮಣ್ಣು ಇರೋದ್ರಿಂದ ನಮಗೆ ಒಂದು 15-20 ದಿನಗಳಿಗೆ ಒಂದ್ಸರಿ ನೀರು ಕೊಟ್ಟರೆ ಸಾಧಾರಣ ಇಳುವರಿನ ಪಡ್ಕೋಬಹುದು.
0: ಅಂತಂದ್ರೆ ಆಳವಾದ ಕಪ್ಪು ಮಣ್ಣು ಬಹಳಷ್ಟು ಸೂಕ್ತ.
1: ಮತ್ತು ನಾವು ಈಗಾಗಲೇ ಹೇಳ್ದಂಗೆ ಬಿತ್ತನೆ ಸಮಯಕ್ಕೆ ಬಂದ್ರೆ ನಾವು ಮುಂಗಾರಿನಲ್ಲಿ ಜುಲೈ ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಮತ್ತೆ ಹಿಂಗಾರಿನಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತೆ ಅದೇ ಬೇಸಿಗೆನಲ್ಲಿ ಜನವರಿ ಫೆಬ್ರವರಿ

0: ಬಿತ್ತನೆಗಳು ಅಂತ
1: ಮೂರು ಕಾಲಕ್ಕೂ ಕೂಡ ನಾವು ಸೂರ್ಯಕಾಂತಿ ಬೆಳೆಯನ್ನ ಬಿತ್ತಬಹುದು.
0: ಬಿತ್ತಬಹುದು, ಆದ್ರೆ ಒಂದು ಮುನ್ನೆಚ್ಚರಿಕೆ ವಹಿಸ್ಬೇಕು ಏನಪ್ಪಾ ಅಂದ್ರೆ, ರೈತರು ಬೇಸಿಗೆ ಕಾಲದಲ್ಲಿ ಬೆಳೆಯುವಂತ ಸಮಯದಲ್ಲಿ ಫೆಬ್ರವರಿ ನಂತರ ಬಿತ್ತನೆ ಮಾಡಬಾರ್ದು. ಯಾಕಾಗುತ್ತೆ ಅಂದ್ರೆ, ನಮಗೆ ಸೂರ್ಯಕಾಂತಿ ಅದೇ 55-60 ದಿನಗಳಲ್ಲಿ ಹೂವಾಡುವ ಅಂತ ಬರೋದ್ರಿಂದ, ಏನಾದರೂ ಅತಿ ಹೆಚ್ಚು ಉಷ್ಣಾಂಶಕ್ಕೆ ಏನಾದರೂ ಸೂರ್ಯಕಾಂತಿ ಆ ಸಮಯದಲ್ಲಿ ಸೇರಿಕೊಂಡ್ರೆ, ಆ ಸಮಯಕ್ಕೆ ಹೊಂದಾಣಿಕೆ ಆದರೆ ನಮಗೆ ಕಾಳು ಕಟ್ಟುವ ಪ್ರಮೇಯ ಕಡಿಮೆ ಆಗುತ್ತೆ, ಇಳುವರಿನೂ ಸಹ ಕುಂಠಿತ ಆಗುತ್ತೆ. ಆದ್ರಿಂದ ಫೆಬ್ರವರಿ ನಂತರ ದಯವಿಟ್ಟು ಯಾವುದೇ ರೈತರು ಬಿತ್ತನೆ ಮಾಡಬಾರ್ದು. ಕೆಲವರು ರೈತರು ಕೇಳ್ತಾರೆ ಈಗ ಏಪ್ರಿಲ್ ಮೇ ನಂತರ ಬಿತ್ತನೆ ಮಾಡ್ಬೋದಾ ಅಂತ. ಮೇ ನಂತರನೂ ಬಿತ್ತನೆ ಮಾಡ್ಬೋದು, ಯಾಕೆಂದರೆ ಅದು ನಮಗೆ ಆವಾಗ ಬೆಳವಣಿಗೆ ಹಂತದಲ್ಲಿರುತ್ತೆ, ಹೂವಾಡುವ ಹಂತದ ಇರೋದಿಲ್ಲ. ನೆಕ್ಸ್ಟ್ ನಮಗೆ ಜುಲೈ ಅಂತರ ಬಂದಾಗ ನಮಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ.
1: ಈಗ ಜೂನ್ ಅಲ್ಲಿ ಬಿತ್ತಿದ್ರಪ್ಪ ಅಂತಂದ್ರೆ ಮಳೆಗೆ ಸಿಕ್ಕಾಕೊಂಡ್ಬಿಡ್ತದೆ.
0: ಹೌದು, ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪ ಅಂದ್ರೆ, ಹೂವಾಡುವ ಅಂತ ಏನಾದರೂ ಅತಿ ಹೆಚ್ಚು ಮಳೆಗೆ ಸಿಕ್ಕಾಕೊಂಡ್ರೆ ಈ ಪೋಲನ್ ವಾಶ್ ಔಟ್ ಆಗುತ್ತೆ. ಈ ಪೋಲನ್ ವಾಶ್ ಔಟ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಕಾಳು ಕಟ್ಟುವ ಪ್ರಮೇಯ ಕಮ್ಮಿ ಆಗುತ್ತೆ, ಮತ್ತೆ ಇಳುವರಿ ಸಹ ಕುಂಠಿತ ಆಗುತ್ತೆ.
1: ಅಂದ್ರೆ ಪರಾಗ ಹಾಗೆ ಇರಬೇಕು, ಮಳೆಯಲ್ಲಿ ತೂಕವನ್ನು ಹೋಗಬಾರದು.
0: ಕನಿಷ್ಠ ಒಂದು 7-8 ದಿನ ಮಳೆ ಇಲ್ಲದಂತ ಸಮಯ ಹೊಂದಾಣಿಕೆ ಆದ್ರೆ, ನಂತರ ದಿನಗಳಲ್ಲಿ ಮಳೆ ಆದ್ರೂ ಸಹ ಏನು ತೊಂದರೆ ಆಗುದಿಲ್ಲ.
1: ಒಳ್ಳೆಯದು ಸರ್, ತಾವು ಹೇಳಿದಂಗೆ ಈ ಮೂರು ಹಂಗಾಮಿನಲ್ಲೂ ಕೂಡ ರೈತ ಬಾಂಧವರು ಬಿತ್ತಬಹುದು. ಮುಖ್ಯವಾಗಿ ತಾವು ಹೇಳಿದ ಹಾಗೆ ಈ ಫೆಬ್ರವರಿ ನಂತರ ಸೂರ್ಯಕಾಂತಿಯನ್ನ ಬಿತ್ತಲಿಕ್ಕೆ ಹೋಗಬಾರ್ದು ರೈತ ಬಾಂಧವರು.
0: ಹೌದು, ಬಿತ್ತಬಾರ್ದು.
1: ಈಗ ರೈತ ಬಾಂಧವರು ಸೂರ್ಯಕಾಂತಿಯನ್ನ ಬಿತ್ತನೆ ಮಾಡುವುದಾದ್ರೆ ಭೂಮಿ ಸಿದ್ಧತೆ ಹೇಗೆ ಇರಬೇಕು, ನಿರ್ಮಾಣ ಹೇಗೆ ಮಾಡ್ಕೋಬೇಕು?
0: ಮುಖ್ಯವಾಗಿ ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಭೂಮಿ ಎತ್ತರ ತಗ್ಗು ಅಥವಾ ತಗ್ಗು ದಿನ್ಯಗಳು ಇರಬಾರ್ದು. ಏನಾಗುತ್ತೆ ಅಂದ್ರೆ, ಈ ಸೂರ್ಯಕಾಂತಿನಲ್ಲಿ ನೀರು ನಿಂತರೆ ಅದು ಗಿಡಗಳ ಬೆಳವಣಿಗೆಗೆ ತೊಂದರೆ ಆಗಿ ಬೆಳವಣಿಗೆ ಆಗೋದಿಲ್ಲ. ನೀರು ಸರಾಗವಾಗಿ ಹರಿದೋಗ್ಬೇಕು, ಮತ್ತೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಲ್ಲಬಾರ್ದು ಅಂತ ಒಂದು ಸಮಯ ಇರುತ್ತೆ. ಮತ್ತೆ ಒಂದು 2 ಬಾರಿ ಒಂದು ಮುಖ್ಯವಾದ ಭೂಮಿ ಅದ ಮಾಡೋದ್ರಿಂದ ಉಳುಮೆ ಮಾಡಿ ಭೂಮಿನ ಸಿದ್ಧ ಮಾಡಿಕೊಂಡು ಬಿತ್ತನೆಗಿಂತ ಮುಂಚಿತವಾಗಿ ಸಾಲು ಬದು ಮಾಡಿಕೊಂಡು ನೀವು ಬಿತ್ತನೆ ಮಾಡೋದ್ರಿಂದ ಅಥವಾ ಕೈಯಿಂದ ನೀವು ಬೀಜನ ಊರೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಆದರೂ ಸಹ ಸಾಲಿನಿಂದ ಹೆಚ್ಚಿನ ನೀರು ಹರಿದೋಗುತ್ತೆ. ಅಥವಾ ಕಡಿಮೆ ಮಳೆ ಆದ ಸಮಯದಲ್ಲಿ ಅದೇ ಸಾಲುಗಳು ನೀರು ಇಂಗಿ ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ.
1: ಸಾಲು ಬದು ಪದ್ಧತಿ,
0: ಹೌದು, ಸಾಲು ಮತ್ತು ಬದು ಪದ್ಧತಿ ಮುಖ್ಯವಾಗಿ ಮಾಡ್ಕೋಬೇಕು. ಅದು ಎರಡೂ ರೀತಿಯಾಗಿ ಅನುಕೂಲ, ಕಡಿಮೆ ಮಳೆ ಆದರೂ ಅನುಕೂಲ ಮತ್ತು ಹೆಚ್ಚು ಮಳೆ ಆದರೂ ಅನುಕೂಲ, ಎರಡೂ ರೀತಿಯಿಂದ ಅನುಕೂಲ ಆಗುತ್ತೆ.
1: ಭೂಮಿನ ಚೆನ್ನಾಗಿ ಹದ ಮಾಡಿಕೊಂಡು ರಂಟೆ ಕುಂಟೆಗಳನ್ನ ಹೊಡ್ಕೊಂಡು ಚೆನ್ನಾಗಿ ಸ್ವಚ್ಛತೆ ಇದ್ರಪ್ಪ ಅಂತಂದ್ರೆ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ.
0: ಹೌದು,
1: ಹೇಳಿ ಸರ್. ಈಗ ತಳಿಗಳು ಬಹಳ ಮುಖ್ಯ. ಈಗ ಸಂಕರಣ ತಳಿಗಳಿದ್ದಾವೆ, ಕೆಲವೊಂದು ಹೈಬ್ರಿಡ್ ತಳಿಗಳಿದ್ದಾವೆ. ಒಳ್ಳೆಯ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಆಗಿರ್ಬೋದು ಅಥವಾ ಬೇರೆ ತಳಿಗಳು ಯಾವ ಆಯ್ಕೆ ಮಾಡ್ಕೊಂಡ್ರೆ ರೈತ ಬಾಂಧವರಿಗೆ ಅನುಕೂಲ ಆಗುತ್ತೆ?
0: ಸೊ ನಮ್ಮಲ್ಲಿ ಒಂದು 3 ಹೈಬ್ರಿಡ್ಗಳನ್ನು ನಾವು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದೀವಿ. ಸೊ ಇತ್ತೀಚಿನ ಹೊಸ ಹೊಸ ಹೈಬ್ರಿಡ್ ಅಂದರೆ RSFH 1887 ಅಂತಕ್ಕಂಥದ್ದು ಒಂದು, ಕಳೆದ ವರ್ಷ ಬಿಡುಗಡೆ ಆದಂಥ RSFH 700 ಅಂತಕ್ಕಂಥ ಇನ್ನೊಂದು ಹೈಬ್ರಿಡ್ ಸಹ ಈ ಒಂದು ಪ್ರದೇಶಕ್ಕೆ ಸೂಕ್ತ ಅಂತೇಳಿ ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಇದು ವರ್ಷದ 3 ಕಾಲದಲ್ಲೂ ಬಿತ್ತನೆ ಮಾಡಬಹುದು, ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇರೋದ್ರಿಂದ ಇದು ಈ ಒಂದು ಭಾಗಕ್ಕೆ ಸೂಕ್ತವಾಗಿದ್ದಾವೆ.
1: ಅಂದ್ರೆ ನಂಜಾಣು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂತದ್ದು.
0: ಹೌದು, ನಂಜಾಣ ರೋಗ ಮತ್ತು ಮುಖ್ಯವಾಗಿ ಈ ವೈರಸ್ಗೆ ಯಾವುದೇ ರೀತಿಯಾದ ಒಂದು ನಿರೋಧಕ ಶಕ್ತಿ ಇರತಕ್ಕಂತ ಹೈಬ್ರಿಡ್ ಇರೋದಿಲ್ಲ. ಆದ್ರೆ ಅದಕ್ಕೆ ಬರ್ತಕ್ಕಂತ ಒಂದು ಕೀಟಗಳನ್ನ ಹತೋಟಿ ಮಾಡೋದ್ರಿಂದ ನಾವು ನಂಜಾಣು ರೋಗವನ್ನ ಕಡಿಮೆ ಮಾಡ್ಕೋಬಹುದು. ಸೊ ಆ ರೀತಿಯಾಗಿ ಈ ಒಂದು ಹೈಬ್ರಿಡ್ಗಳು ನಮ್ಮಲ್ಲಿಂದ ಬಿಡುಗಡೆ ಆಗಿದೆ.
1: ಒಳ್ಳೆದು ಸರ್. ಜೊತೆಗೆ ತಾವು ಹೇಳಿದ್ರಿ ಈಗ ಸಾಲು ಮತ್ತೆ ಬದು ಪದ್ಧತಿಯಲ್ಲಿ ಬೆಳೆದ್ರೆ ರೈತ ಬಾಂಧವರು ಒಳ್ಳೆ ಇಳುವರಿನ ಪಡ್ಕೋಬಹುದು, ಒಂದು ತೇವಾಂಶ ಕಾಪಾಡ್ಕೊಂಡಿರಬಹುದು, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿತ್ತಪ್ಪ ಅಂತಂದ್ರೆ ಸರಾಗವಾಗಿ ಹೊರ ಹೋಗ್ಲಿಕ್ಕೆ ಅನುಕೂಲ ಅಂತೇಳಿ. ಈ ಒಂದು ಸಾಲಿನ ಸಾಲಿಗೆ ಬೀಜದಿಂದ ಬೀಜಕ್ಕೆ ಅಂತರ ಕಾಪಾಡ್ಕೊಳ್ಳೋದು ಹೇಗೆ?
0: ಹೌದು, ಸೊ ಈಗಾಗಲೇ ಸುಮಾರು ಎಲ್ಲ ರೈತರು ಬಿತ್ತನೆ ಮಾಡಿದ್ದಾರೆ. ಮುಖ್ಯವಾಗಿ ನಾವು ಗಮನ ಮಾಡ್ಕೋಬೇಕಾದ್ದು ಏನಪ್ಪಾ ಅಂದ್ರೆ, ಸಾಲಿನಿಂದ ಸಾಲಿಗೆ 2 ಅಡಿ ಇರಬೇಕು, ಗಿಡದಿಂದ ಗಿಡಕ್ಕೆ 1 ಅಡಿ ಇರಬೇಕು. ಸೊ ಇದರಿಂದ ಏನ್ ಅನುಕೂಲಪ್ಪ ಅಂದ್ರೆ, ಸಾಲಿನಿಂದ ಸಾಲಿಗೆ 2 ಅಡಿ ಇರೋದ್ರಿಂದ ಪ್ರತಿಯೊಂದು ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇನ್ನೊಂದು, ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಎತ್ತಿನ ಕೂರಿಗೆಯಿಂದ ಬಿತ್ತನೆ ಮಾಡೋ ಸಮಯದಲ್ಲಿ ಒಂದೊಂದು ಕಡೆ 4-5 ಬೀಜ ಬಿದ್ದಿರ್ತವೆ, ಒಂದ್ ಕಡೆ ಬಿದ್ದಿರೋದೇ ಇಲ್ಲ, ಬಹಳ ಬಹಳ ವಿರಳವಾಗಿರ್ತವೆ. ಸೊ ಇದರಿಂದ ಏನಾಗುತ್ತೆ, ಒಂದೇ ಕಡೆ 4-5 ಬೀಜ ಬಿದ್ದಾಗ ಯಾವ ಗಿಡದ ಬೆಳವಣಿಗೆನೂ ಸಹ ಚೆನ್ನಾಗಿಲ್ಲ. ಸೊ ಒಂದ್ ಜಾಗದಲ್ಲಿ ಒಂದ್ ಗಿಡ ಇದ್ರೆ ನಮ್ಗೆ ಆ ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಮತ್ತೆ ಗಿಡದಿಂದ ಗಿಡಕ್ಕೆ 1 ಅಡಿ ಇರಬೇಕು.
1: ಊರುವುದು ಬಹಳಷ್ಟು ಮುಖ್ಯ ಅಂತೀರ.
0: ಹೌದು, ಊರೋದು ಅಂದ್ರೆ ಈಗ 20-15 ಎಕರೆ ಮಾಡ್ತಕ್ಕಂಥವ್ರು ನಾವು ಕೂರಿಗೆಯಿಂದ ಬಿತ್ತನೆ ಮಾಡ್ಬೇಕಾದ್ರೂ ಸಹ ಒಂದು ಜಾಗರೂಕತೆ ವಹಿಸ್ಬೇಕು. ಜಾಗರೂಕತೆ ವಹಿಸಿ ಹೆಚ್ಚು ಬೀಜಗಳು ಒಂದೇ ಕಡೆ ಬೀಳದಂಗೆ ನೋಡ್ಕೋಬೇಕು.
1: ಸರಿ, ಅದ ರೀತಿಯಲ್ಲಿ ಅದರ ಒಂದು ವೀಲ್ ಅನ್ನ ಇಟ್ಕೋಬೇಕಾಗ್ತದೆ, ಪಾಯಿಂಟ್ ಇಟ್ಕೋಬೇಕಾಗ್ತದೆ.
0: ಹೌದು,
1: ಅದು ಮತ್ತೆ ಅಂತರ ಜಾಸ್ತಿ ಇರಬಾರ್ದು.
0: ಹೌದು,
1: ಇಳುವರಿ ಕಡಿಮೆ ಆಗ್ತದೆ.
0: ಹೌದು, ಮತ್ತೆ ಕೆಲವರು ರೈತರು 2.5 ಅಡಿ 3 ಅಡಿ ಒಂದ್ ಸಾಲಿನಿಂದ ಸಾಲಿಗೆ ಮಾಡ್ತಾರೆ, ಇನ್ನೊಬ್ರು ಕೆಲವರು 1.5 ಅಡಿ ಸಾಲಿನಲ್ಲೇ ಬಿತ್ತನೆ ಮಾಡಿರೋದು ನೋಡಿದೀವಿ. ಅದರಿಂದ ಏನಾಗುತ್ತೆ ಅಂದ್ರೆ, ಗಿಡಗಳ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಸಾಲಿನಿಂದ ಸಾಲಿಗೆ

0: ತಡಿ ಗಿಡದಿಂದ ಗಿಡಕ್ಕೆ ಒಂದಡಿ ಇರೋದ್ರಿಂದ ನಿಮಗೆ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗ್ತವೆ.
1: ಮುಖ್ಯವಾಗಿ ಈಗ ನಾವು ಅಂತರ ಕಾಪಾಡಿದ್ವಿ, ತಳಿಗಳನ್ನು ಆಯ್ಕೆ ಮಾಡ್ಕೊಂಡಿವಿ, ಜೊತೆಗೆ ಇಲ್ಲಿ ಗೊಬ್ಬರ ಬಹಳ ಮುಖ್ಯ ಅಂತಂದರೆ ಶಿಫಾರಸು ಮಾಡಿದ ಗೊಬ್ಬರ ಮತ್ತು ಯಾವ್ದು ಹಾಕಬೇಕು ಅನ್ನೋದು ರೈತ ಬಾಂಧವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಗೊಬ್ಬರವನ್ನು ಬಳಸೋದಾದರೆ ಪ್ರತಿ ಎಕರೆಗೆ ಯಾವ್ಯಾವ ಗೊಬ್ಬರಗಳು ಬೇಕಾಗ್ತವೆ?
0: ಮುಖ್ಯವಾಗಿ ನಮ್ಮಲ್ಲಿ ಒಂದು ಎಕರೆಗೆ 2 ಕೆಜಿ ಬೀಜ ಬೇಕಾಗುತ್ತೆ. ಎಕರೆಗೆ 2 ಕೆಜಿ ಬೀಜ ಬೇಕಾಗುತ್ತೆ. ನಾವು ಮಾರುಕಟ್ಟೆನಲ್ಲಿ ಸಿಗ್ತಕ್ಕಂಥದ್ದು ಸಹ 2 ಕೆಜಿ ಬೀಜ ಪಾಕೆಟ್ ಇರುತ್ತೆ. ಅದರಿಂದ ರೈತರು 1 ಎಕರೆಗೆ 1 ಪಾಕೆಟ್ ಹಾಕ್ಬೇಕಾಗುತ್ತೆ. ಸೊ ಕೆಲವೊಬ್ಬರು ರೈತರು ಏನು ಸೀಡ್ ಕಾಸ್ಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಏನಾಗುತ್ತೆ, ಬೀಜದ ಬೆಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು 2 ಎಕರೆಗೆ 1.5 ಪಾಕೆಟ್ ಹಾಕೋದು ಅಥವಾ 1 ಎಕರೆಗೆ 1/2 ಪಾಕೆಟ್ ಹಾಕೋದು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಆ ಒಂದು ಸಂಖ್ಯೆಗಳನ್ನ ಕಾಪಾಡ್ಕೊಳ್ಳೋಕೆ ಗಿಡಗಳ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ 1 ಪಾಕೆಟ್ 1 ಎಕರೆಗೆ ಅಂತಲೇ ಸಹ ನಾವು ಮಾಡಿರೋದ್ರಿಂದ 1 ಪಾಕೆಟ್ 1 ಎಕರೆಗೆ ಬಳಸಬೇಕಾಗುತ್ತೆ. ಮತ್ತು ನೀವು ಹೇಳದೆ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ, ಗೊಬ್ಬರ ಯಾವ ರೀತಿ ಹಾಕ್ಬೇಕು ಅಂತಕ್ಕಂತ ವಿಚಾರ ಬಂದಾಗ ನಾವು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಗೊಬ್ಬರ ಅಂದರೆ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 90-60 ಸಾರಜನಕ ರಂಜಕ ಪೊಟಾಷ್ ಹಾಕಬೇಕಾಗತ್ತೆ. ಇನ್ನು ನಿಮ್ಮ ಆಡು ಭಾಷೆನಲ್ಲಿ ಹೇಳಬೇಕು ಅಂದರೆ 1 ಎಕರೆಗೆ 1 ಚೀಲ DAP, ಅದರಲ್ಲೇ ನಿಮಗೆ ಸಾರಜನಕದ ಪ್ರಮಾಣ ಇರುತ್ತೆ, ಅದು ನಿಮಗೆ ಸಾಕಾಗುತ್ತೆ. ಮತ್ತು 1/2 ಚೀಲದಷ್ಟು ಪೊಟಾಷ್ ಬಿತ್ತನೆ ಮಾಡೋ ಸಮಯದಲ್ಲಿ ಹಾಕಬೇಕು. ಮತ್ತು 45-50 ದಿನಗಳಲ್ಲಿ ಮೇಲು ಗೊಬ್ಬರವಾಗಿ 1 ಎಕರೆಗೆ 1 ಚೀಲ ಯೂರಿಯಾ ಹಾಕೋದ್ರಿಂದ ನಾವು ಗಿಡಗಳಿಗೆ ಬೇಕಾದಂತ ಒಂದು ಪೋಷಕಾಂಶಗಳನ್ನ ನಾವು ಒದಗಿಸಬಹುದು.
1: ಅಂದ್ರೆ ಮೂಲ ಗೊಬ್ಬರವನ್ನ ಜಾಸ್ತಿ ಹಾಕ್ಬೇಕಂತ ಹೇಳ್ತಿರ್ತಾವೆ.
0: ಮೂಲ ಗೊಬ್ಬರವನ್ನ ಮತ್ತೆ ರಂಜಕ ಮತ್ತು ಪೊಟಾಷ್ ಎರಡು ಹಾಕ್ಬೇಕಾಗತ್ತೆ. ಮತ್ತೆ 1/2 ಪ್ರಮಾಣದ ಸಾರಜನಕವನ್ನ DAP ಮೂಲಕ ಕೊಟ್ಟರೆ ಸಾಕಾಗತ್ತೆ. ನಂತರ 45-50 ದಿನಗಳ ಅಂತರದಲ್ಲಿ ಮತ್ತೊಂದು ಮೇಲು ಗೊಬ್ಬರವಾಗಿ ಯೂರಿಯಾ ಕೊಟ್ಟರೆ ಸಾಕಾಗತ್ತೆ, ಬೇರೆ ಏನು ಬೇಕಾಗೋದಿಲ್ಲ. ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ಗಮನ ಇಟ್ಟರಿಸ್ಬೇಕೇನಪ್ಪ ಅಂದ್ರೆ ಹೂವಾಡುವ ಹಂತದಲ್ಲಿ ಇನ್ನೇನು ಹೂವು ಬರ್ತಾ ಇದೆ, ಪೂರ್ತಿ ಹೂವು ಬೆಳವಣಿಗೆ ಆಗಿಲ್ಲ ಅಂತ ಸಮಯದಲ್ಲಿ ನಾವು 1 ಲೀಟರ್ಗೆ 2 ಗ್ರಾಂನಷ್ಟು ಬೋರಾಕ್ಸ್ ಲಘು ಪೋಷಕಾಂಶಗಳು ಅಂಗಡಿನಲ್ಲಿ ಸಿಗುತ್ತೆ, ಕೇಳಿದ್ರೆ ಕೊಡ್ತಾರೆ. ಅದನ್ನು ನೀವು 2 ಗ್ರಾಂ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಗಿಡಗಳ ಬೆಳವಣಿಗೆ ಸಹ ಚೆನ್ನಾಗಾಗುತ್ತೆ.
1: ಅಂದ್ರೆ ಬೋರಾಕ್ಸ್ ಉಪಯೋಗಿಸಬೇಕಾಗ್ತದೆ.
0: ಬೋರಾಕ್ಸ್ ಉಪಯೋಗಿಸೋದ್ರಿಂದ ಕಾಳು ಕಟ್ಟುವುದ ಒಂದು ಪ್ರಮೇಯ ಜಾಸ್ತಿ ಆಗುತ್ತೆ, ಪ್ರತಿಯೊಂದು ಕಾಳು ಸಹ ಬಲಿಯೋದಕ್ಕೆ
1: ಚೆನ್ನಾಗಾಗುತ್ತೆ. ಸರ್, ಈಗ ಮುಖ್ಯವಾಗಿ ತಾವು ಹೇಳಿದ್ರಿ ಈ ಬೀಜಗಳನ್ನು ಬಿತ್ತುವಂತ ಸಮಯದಲ್ಲಿ ಬೀಜೋಪಚಾರ ಏನಾದ್ರು ಮಾಡ್ಬೇಕಾ?
0: ಸೊ ಬೀಜೋಪಚಾರ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ಲ್ಯಾಮ್ಡಾ ಸಾಯ್ಲೆತ್ರಿನ್ ಅಂತ ಬರುತ್ತೆ, ಅದನ್ನ ಮಾಡೋದ್ರಿಂದ ನೀವು ಬೆಳವಣಿಗೆಯ ಮೊದಲ ಹಂತದಲ್ಲಿ ಅಂದ್ರೆ ಮುಂಚಿತವಾಗಿ ಅದು ನಿಮ್ಗೆ ಕೀಟಗಳ ಒಂದು ಮತ್ತೆ ಬೀಜದಿಂದ ಬಂದಿರತಕ್ಕಂಥ ರೋಗನ ಮತ್ತು ನಂಜಾಣು ರೋಗವನ್ನು ತಡೆದುಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಅದರಿಂದ ಲ್ಯಾಮ್ಡಾ ಸಾಯ್ಲೆತ್ರಿನ್ 5 ಗ್ರಾಂ 1 ಕೆಜಿ ಬೀಜಕ್ಕೆ ಹಾಕಿ ಬೀಜೋಪಚಾರ ಮಾಡೋದ್ರಿಂದ ನಾವು ಈ ಒಂದು ಬೀಜದಿಂದ ಬರ್ತಕ್ಕಂಥದ್ದು ಅಥವಾ ಮುಂಚಿತವಾಗಿ ಬರ್ತಕ್ಕಂಥ ಒಂದು ರೋಗವನ್ನು ತಡ್ಕೋಬಹುದು.
1: ಕೆಲವೊಂದು ಪ್ಯಾಕೆಟ್ ಅಲ್ಲಿ ಆಲ್ರೆಡಿ ಬೀಜೋಪಚಾರವನ್ನು ಮಾಡಿರ್ತಾರೆ ರೈತ ಬಂದ್ರೆ ಖುಲ್ಲಾ ಬೀಜವನ್ನು ಮಾಡುವಾಗ
0: ಅದು ಏನಂದ್ರೆ ಈಗ ಕೆಲವೊಂದು ಕಂಪ್ನಿನವರು ಏನ್ ಮಾಡಿರ್ತಾರೆ ಅಂದ್ರೆ ಆ ಬೀಜೋಪಚಾರ ಮಾಡಿ ನಿಮ್ಗೆ ಬೀಜ ಸಪ್ಲೈ ಮಾಡಿರ್ತಾರೆ, ಇಲ್ಲ ಕೆಲವರು ಬೀಜದೊಳಗಡೆನ ಪಾಕೆಟ್ ಇಟ್ಟು ಕೊಡ್ತಾರೆ. ಅಂತ ಸಮಯದಲ್ಲಿ ಆ ಪಾಕೆಟ್ ನ ನೀವು ಬೀಜದ ಜೊತೆಗೆ ಮಿಶ್ರಣ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ.
1: ಈಗ ಸೂರ್ಯಕಾಂತಿಯನ್ನ ಬೀಜೋಪಚಾರ ಮಾಡೋದು ಹೇಗೆ ಅಂತ ಹೇಳ್ತಾರೆ ಬಂದವರಿಗೆ?
0: ಬೀಜೋಪಚಾರ ಮಾಡೋದು ಏನಂದ್ರೆ ಅದನ್ನ ಹೇಳಿದ್ನಲ್ಲ, 1 ಕೆಜಿಗೆ 5 ಗ್ರಾಂ ಒಂದು ಪಾಕೆಟ್ ಇರುತ್ತೆ, ತೆಳುವಾದ ಒಂದು ನೀರನ್ನ ಚಿಮುಕ್ಸ್ಬಿಟ್ಟು ತೇವ ಮಾಡಿ ಅದನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ ನಿಮ್ಗೆ ಆ ಒಂದು ರಾಸಾಯನಿಕ ಬೀಜಗಳ ಮೇಲೆ ಚೆನ್ನಾಗಿ ಲೇಪನ ಆಗುತ್ತೆ. ಸೊ ಅದು ಬಹಳ ಮುಖ್ಯ.
1: ಮುಖ್ಯ ಅಂದ್ರೆ ಅದನ್ನ ಚೆನ್ನಾಗಿ ಸ್ವಲ್ಪ ನೀರಿನಲ್ಲಿ ಚುಮುಕ್ಸಿ ಹಾಕಿ ಸ್ವಲ್ಪ ನೆರಳಿನಲ್ಲಿ ಒಣಗಿಸಿ ಬಿತ್ತುದು ಉತ್ತಮ ಅಂತ ಹೇಳ್ತೀವಿ.
0: ಹೌದು ಹೌದು.
1: ಕೆಲವೊಬ್ಬ ರೈತ ಬಂದ್ರು ಬಿತ್ತಕ್ಕಿಂತ ಮುಂಚೆ ಒಂದು 5 ತಾಸು 6 ತಾಸು ನೀರನ್ನು ನೆಲೆ ಹಾಕಿ ಬಿತ್ತಾರೆ ಸರ್, ಅವಾಗ
0: ಅದು ಏನಂದ್ರೆ ಈಗ ಬರಗಾಲ ಬಂದಂತ ಪರಿಸ್ಥಿತಿನಲ್ಲಿ ಮುಂದೆ ಬರಗಾಲ ಬರ್ಬೋದು, ಗಿಡಗಳ ಬೆಳವಣಿಗೆ ಮತ್ತೆ ಬರಗಾಲ ತಡ್ಕೊಳ್ತಕ್ಕಂತ ಶಕ್ತಿ ಇರ್ತಕ್ಕಂಥದನ್ನ ನಾವು ಕೇಳಿದೀವಿ. ಅದು ನಮ್ಮಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಬರುತ್ತೆ, ಒಂದು ಲೀಟರ್ಗೆ 20 ಗ್ರಾಂ ಹಾಕಿ ಅದನ್ನ ನೀರಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಅದರಲ್ಲಿ ನೆನೆ ಇಟ್ಟು 6 ಗಂಟೆಗಳ ಕಾಲ ನೆನೆ ಇಟ್ಟು ನಂತರ ಒಣಗಿಸಿ ನೆರಳಲ್ಲಿ ಒಣಗಿಸಿ ಬಿತ್ತನೆ ಮಾಡೋದ್ರಿಂದ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ಒಂದು ಬರವನ್ನ ತಡ್ತಕ್ಕಂಥ ಅಂದ್ರೆ ಮಳೆನು ಕಮ್ಮಿ ಆದ್ರೂ ಸಹ ಅದೊಂದು ಬರ ತಡ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ.
1: ಅಂದ್ರೆ ಮೊಳಕೆ ಪ್ರಮಾಣ ಕೂಡ ಹೆಚ್ಚಾಗಬಹುದು,
0: ಮೊಳಕೆ ಪ್ರಮಾಣ ಸಹ ಜಾಸ್ತಿ.
1: ಈಗ ಸರ್, ಪ್ರಾರಂಭದಲ್ಲಿ ಬೀಜವನ್ನ ಬಿತ್ತುವಾಗ ಅಥವಾ ಈ ಬೀಜವನ್ನ ಊರುವಾಗ ಕಳೆಗಳು ಸಾಕಷ್ಟು ಬರ್ತವೆ ಬಾಂಧವರಿಗೆ, ಈ ಕಸಗಳು ಯಾವ್ಯಾವ ಕಸ ಬರ್ತವೆ, ಕಸಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು?
0: ಈಗ ಮುಖ್ಯವಾಗಿ ಈ ಸೂರ್ಯಕಾಂತಿನಲ್ಲಿ ಕಳೆ ಯಾಕೆ ಜಾಸ್ತಿ ಬರುತ್ತೆ, ಆಗ್ಲೇ ಹೇಳಿದೆ ನಾವು ಸಾಲಿನಿಂದ ಸಾಲಿಗೆ 2 ಅಡಿ ಇರೋದ್ರಿಂದ ಹೆಚ್ಚು ಜಾಗ ನಮಗೆ ಅದು ಕಳೆಗಳು ಬರೋದಕ್ಕೆ ಅನುಕೂಲ ಆಗುತ್ತೆ. ಈಗ 1 ಅಡಿ ಇರ್ತಕ್ಕಂಥವು ಅಥವಾ 9 ಇಂಚು ಸಾಲಿನ ಒಂದು ಬೆಳೆಗಳಲ್ಲಿ ಕಳೆಗಳ ಪ್ರಮಾಣ ಕಡಿಮೆ ಇರ್ಬೋದು, ಯಾಕೆಂದ್ರೆ ಅದು ಒಂದು ಸಾಲುಗಳ ಅಂತರ ಕಮ್ಮಿ ಇರುತ್ತೆ. ಈ ಸೂರ್ಯಕಾಂತಿನಲ್ಲಿ ಕಳೆ ಒಂದು ಪ್ರಮಾಣ ಜಾಸ್ತಿ

0: ಇರುತ್ತೆ.
1: ಹೌದು.
0: ಸೊ ಮುಖ್ಯವಾಗಿ ಈ ಕಳೆಗಳನ್ನು ಹತೋಟಿ ಮಾಡೋದಕ್ಕೆ ಏನಪ್ಪ ಅಂದ್ರೆ ರೈತ ಬಾಂಧವರು ಒಂದು ಬಿತ್ತನೆ ಮಾಡಿದಂಥ ಸಮಯದಲ್ಲಿ ನಮ್ಮಲ್ಲಿ ಪೆಂಡಿಮಿತ್ತಲಿನ್ ಅಂತ ಬರುತ್ತೆ ಅಥವಾ ಸ್ಟಾಂಪ್ ಅಥವಾ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಒಂದು ರಾಸಾಯನಿಕ ಬರುತ್ತೆ, ಅದನ್ನು ನಾವು ಬಿತ್ತನೆ ಮಾಡೋ ಸಮಯದಲ್ಲಿ ಬಿತ್ತನೆ ಮಾಡಿದ ದಿನ ಅಥವಾ ಕೈಯಿಂದ ಊರಿದ ದಿನ ಅಥವಾ ಮಾರನೇ ದಿನ ಮಾತ್ರ ಇದನ್ನ ಸಿಂಪರಣೆ ಮಾಡಬೇಕು.
1: ಪೆಂಡಿಮಿತ್ತಲಿನ್ ಅಥವಾ ಸ್ಟಾಂಪ್ ಅನ್ನ
0: ಪೆಂಡಿಮಿತ್ತಲಿನ್ ಅದರಲ್ಲಿ ಎರಡು ಬರ್ತವೆ, ಸ್ಟಾಂಪ್ ಮತ್ತು ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರ್ತಕ್ಕಂಥದ್ದು. ಅದನ್ನ ನೀವು ಸ್ಟಾಂಪ್ ಯೂಸ್ ಮಾಡಿದಾಗ ಅದನ್ನ ಒಂದು 3 ml ಒಂದು ಲೀಟರ್ ಹಾಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ. ಅದೇ ನೀವು ಸ್ಟಾಂಪ್ ಎಕ್ಸ್ಟ್ರಾ ಅಥವಾ ಪೆಂಡಿಮಿತ್ತಲಿನ್ ಸಿ ಎಸ್ ಒಂದು ಬಂದ್ರೆ ಅದನ್ನ ನೀವು 1.5 ml ಒಂದು ಲೀಟರ್ ಹಾಕೊಂಡು ಸಿಂಪರಣೆ ಮಾಡೋದ್ರಿಂದ ಕಳೆಗಳನ್ನ ಮಾಡ್ಕೋಬಹುದು.
1: ಬಿತ್ತನೆ ಮಾಡಿದ ದಿನ ಅಥವಾ ಮರುದಿನ ರೈತ ಬಾಂಧವರು ಕಡ್ಡಾಯವಾಗಿ ಗಮನಿಸಬೇಕು.
0: ಹೌದು, ಇತ್ತೀಚೆಗೆ ಒಂದು ಕಳೆನಾಶಕಗಳ ಬಳಕೆಯಲ್ಲಿ ಅನೇಕ ಕಂಪ್ಲೇಂಟ್ ಬರ್ತಾ ಇದಾವೆ.
1: ಹೌದು,
0: ಏನು ತಿಳುವಳಿಕೆ ಇಲ್ಲದೆ ಅಥವಾ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೆಮಿಕಲ್ನ ನಾವು ಬಳಕೆ ಮಾಡೋದ್ರಿಂದ ಸೊ ಅದು ಒಂದು ಗಿಡಗಳ ಬೆಳವಣಿಗೆ ಮತ್ತು ಜರ್ಮಿನೇಷನ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಶಿಫಾರಸು ಮಾಡಿದ ಕಳೆನಾಶಕಗಳನ್ನು ಮಾತ್ರ ಬಳಸಬೇಕು.
1: ಅದು ಮುಖ್ಯವಾಗಿ ತಜ್ಞರ ಸಲಹೆಯನ್ನು ಪಡೆದು ವಿಜ್ಞಾನಿಗಳನ್ನ ಅದು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಅವರ ಸಲಹೆಯನ್ನು ಪಡೆದು ಕಳೆನಾಶಕವನ್ನು ಸಿಂಪಡಣೆ ಮಾಡಬೇಕು.
0: ಹೌದು ಹೌದು, ಈಗ ಬಿತ್ತನೆ ಮಾಡಿದ ಸಮಯದಲ್ಲಿ ಪೆಂಡೆಮಿತ್ತಲಿನ್ ಬಳಸಬಹುದು 18-20 ದಿನಗಳ ನಂತರ ಅಥವಾ 2-3 ರಿಂದ 4 ಕಳೆಗಳ ಎಲೆಗಳು ಬಂದ ನಂತರದಲ್ಲಿ ಒಂದು 18-20 ದಿನಗಳಲ್ಲಿ ಕ್ವಿಜಲೋಪಾಪ್ ಈಥೈಲ್ ಅಂತ ಒಂದು ಕೆಮಿಕಲ್ ಬರುತ್ತೆ.
1: ಕ್ವಿಜಲೋಪಾಪ್ ಈಥೈಲ್
0: 1.5 ml ಒಂದು ಲೀಟರ್ಗೆ ಹಾಕೊಂಡು ನೀವು ಸಿಂಪರಣೆ ಮಾಡೋದ್ರಿಂದ ನಾವು ಅದನ್ನ ಕಳೆಗಳನ್ನ ಹತೋಟಿ ಮಾಡ್ತೀವಿ.
1: ಉದಯೋತ್ತರ ಅಥವಾ ಉದಯೋನ್ಮುಖ ಕಳೆಗಳನ್ನು ಕೂಡ ನಾವಿಲ್ಲಿ ಶಿಫಾರಸು ಮಾಡಿದಂತ ಪ್ರಮಾಣದಲ್ಲಿ ಬಳಕೆ ಮಾಡಿದ್ರಪ್ಪ ಅಂದ್ರೆ ನಿಯಂತ್ರಣ ಮಾಡಬಹುದು.
0: ಹೌದು, ಮತ್ತೆ ಇನ್ನೂ ಹೆಚ್ಚಿಗೆ ಏನಾದ್ರೂ ಕಳೆಗಳ ಒಂದು ಪ್ರಮಾಣ ಕಾಣಿಸಿತು ಅಂದಾಗ 30-35 ದಿನಗಳಲ್ಲಿ ಒಂದು ಎಡೆಕುಂಟೆ ಹೊಡೆಯೋದ್ರಿಂದ
1: ಅಂತರ್ಬೇಸಾಯ ಮಾಡೋದ್ರಿಂದ
0: ಸಂಪೂರ್ಣ ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು.
1: ಕೈ ಕಳೆ ಆಗಿರ್ಬೋದು, ಅಂತರ್ಬೇಸಾಯ ಆಗಿರ್ಬೋದು, ಎಡೆಕುಂಟೆ ಹೊಡೆಯೋದ್ರಿಂದ ಕೂಡ ಈ ಕಳೆಗಳನ್ನ
0: ಮಣ್ಣನ್ನು ಏರಾಗ್ದಂಗ ಆಗುತ್ತೆ ಮತ್ತು ಕಳೆಗಳನ್ನ ಹತೋಟಿ ಕೂಡ ಮಾಡ್ಕೋಬಹುದು.
1: ಹೌದು ಹೌದು, ಒಳ್ಳೆಯದು ಸರ್. ಈ ಕಳೆಗಳನ್ನ ನಿರ್ವಹಣೆ ಮಾಡುವಂತ ಪೂರ್ವದಲ್ಲಿ ರೈತ ಬಾಂಧವರು ಈ ಕಳೆನಾಶಕವನ್ನು ಸಿಂಪರಣೆ ಮಾಡುವಾಗ ಮುಖ್ಯವಾಗಿ ಶಿಫಾರಸು ಮಾಡಿದ ಕಳೆಗಳನ್ನ ಮುಖ್ಯವಾಗಿ ಹೇಳಿದಂತ ಒಂದು ತಜ್ಞರ ಸಲಹೆ ಪಡೆದು ಕಳೆನಾಶಕವನ್ನ ಬಳಕೆ ಮಾಡೋದು ಬಹಳ ಮುಖ್ಯ. ಜೊತೆಗೆ ಸರ್, ಈಗ ನಾವು ಬಿತ್ತನೆ ಮಾಡುವಂತ ಸಂದರ್ಭದಲ್ಲಿ ಈಗ ನೀರಾವರಿ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಕೊಡಬೇಕಾಗ್ತದೆ. ಈ ನೀರಾವರಿಯನ್ನ ಯಾವಾಗ ಕೊಡಬೇಕು ಅಂತ ಹೇಳ್ತೀರಿ ಈ ಸೂರ್ಯಕಾಂತಿಗೆ?
0: ಈಗ ಸೂರ್ಯಕಾಂತಿ ಬೆಳೀತಕ್ಕಂಥವು ಕೆಲವೊಂದು ರೈತರು ಕೆಂಪು ಮಣ್ಣಿನಲ್ಲೂ ಬೆಳೀತಾರೆ, ಕೆಲವೊಂದು ರೈತರು ಕಪ್ಪು ಮಣ್ಣಿನಲ್ಲೂ ಬೆಳೀತಾರೆ, ಅದರಲ್ಲೂ ಕಪ್ಪು ಮಣ್ಣಿನಲ್ಲಿ ಆಳವಾದ ಕಪ್ಪು ಮಣ್ಣಿನಲ್ಲೂ ಸಹ ರೈತರು ಬೆಳೀತಾರೆ. ಅಂಥ ಸಮಯದಲ್ಲಿ ಮಣ್ಣಿನ ಒಂದು ಬಗೆಗೆ ಅಥವಾ ಮಣ್ಣಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೆಂಪು ಮಣ್ಣಿನಲ್ಲಿ ಬೆಳೀತಕ್ಕಂಥ ರೈತರು 8-10 ದಿನಗಳಿಗೆ ಒಂದು ಬಾರಿ, ಮತ್ತು ಕಪ್ಪು ಮಣ್ಣು ಆಳವಾದ ಕಪ್ಪು ಮಣ್ಣಿನಲ್ಲಿ ಬೆಳೀತಕ್ಕಂಥ ರೈತರು 15-20 ದಿನಕ್ಕೆ ಒಂದು ಬಾರಿ ನೀರು ಹಾಯಿಸೋದ್ರಿಂದ ನಮಗೆ ಒಂದು ಗಿಡಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಬಿತ್ತನೆಯಾದ 30 ದಿನಗಳ ನಂತರ ಒಂದು ಬಾರಿ, ಮತ್ತು 55-60 ದಿನಗಳಲ್ಲಿ ಒಂದು ಬಾರಿ, ಮತ್ತು 75-80 ದಿನಗಳಲ್ಲಿ ನೀರನ್ನು ಕೊಡೋದು ಬಹಳ ಮುಖ್ಯ. ಯಾಕಪ್ಪ ಅಂದರೆ 30 ದಿನಗಳಲ್ಲಿ ಒಂದು ಗಿಡಗಳ ಬೆಳವಣಿಗೆ ಆಗಬೇಕು, ಮತ್ತು 55-60 ದಿನಗಳಲ್ಲಿ ಹೂವಾಡುವ ಅಂತ ಇರುತ್ತೆ, ಅವಾಗಂತೂ ಬಹಳ ಸಂದಿಗ್ಧವಾಗಿರುತ್ತೆ.
1: ಹೌದು,
0: ಸೊ ನೀರು ಬೇಕೇ ಬೇಕಾಗುತ್ತೆ. ಮತ್ತು ಇನ್ನೊಂದು 75-80 ದಿನಗಳಲ್ಲಿ ಯಾಕೆ ಹೇಳ್ತೀವಿ ಅಂದರೆ ಕಾಳು ಬಲಿತಕ್ಕಂಥ ಒಂದು ಸಮಯ. ಆ ಸಮಯದಲ್ಲಿ ಏನಾದರೂ ನೀರಿನ ಒಂದು ಕೊರತೆ ಆದರೆ ಬೀಜಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತು ಬೀಜಗಳ ತೂಕ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಸಾಮಾನ್ಯವಾಗಿ ನೀರಾವರಿನಲ್ಲೇ ಬೆಳೀತಕ್ಕಂಥ ರೈತರು ಈ 3 ಹಂತಗಳಲ್ಲಿ ನೀರಂತ ಕೊಡಲೇಬೇಕಾಗುತ್ತೆ.
1: ಈಗ ತಾವು ಹೇಳಿದ್ರೆ ಸರ್, 3 ಸಂದಿಗ್ಧ ಹಂತಗಳಲ್ಲಿ ಸೂರ್ಯಕಾಂತಿ ಬೆಳೆಯಲ್ಲಿ ನೀರಾವರಿಯನ್ನು ಕೊಡೋದ್ರ ಮೂಲಕ ಅಧಿಕ ಲಾಭ ಪಡ್ಕೋಬಹುದು ಅನ್ನುವಂಥ ಒಂದು ವಿಚಾರ. ಈಗ ರೈತ ಬಾಂಧವರು ತಾವು ಹೇಳಿದ ಹಾಗೆ 2 ಅಡಿ ಮತ್ತು 1 ಅಡಿಯಲ್ಲಿ ಹಾಕಿದಾಗ ಬೇರೆ ಪದ್ಧತಿಯಲ್ಲಿ ಅಂತರ್ ಬೆಳೆಯಾಗಿ ಏನಾದರೂ ಬೆಳ್ಕೋಬಹುದಾ?
0: ಹೌದು, ಬಹಳ ಮುಖ್ಯವಾದ ವಿಚಾರ ಇದು. ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ತೊಗರಿ ಒಂದು ಮುಖ್ಯವಾದ ಆಹಾರ ಬೆಳೆ.
1: ಹೌದು,
0: ಸೊ ತೊಗರಿನಲ್ಲಿ 1 ಸಾಲು ತೊಗರಿ 1 ಸಾಲು ಸೂರ್ಯಕಾಂತಿ ಬೆಳೆಯೋದ್ರಿಂದ ನಿಮಗೆ ಒಂದು ಅಧಿಕ ಲಾಭ ಬರುತ್ತೆ. ಯಾಕಪ್ಪ ಅಂದರೆ ಇದು ತೊಗರಿ 9 cm ಅಥವಾ 3 ಅಡಿ 4 ಅಡಿ 5 ಅಡಿನೂ ಹೋಗ್ತಕ್ಕಂಥ ರೈತರು ಇದ್ದಾರೆ.
1: ಹೌದು,
0: ಸೊ 3 ಅಡಿ ಸಾಲಿನಲ್ಲಾದರೆ 3 ಅಡಿ ಸಾಲಿನಿಂದ ಸಾಲಿಗಿರ್ತಕ್ಕಂಥ ತೊಗರಿ ಬೆಳೆನಲ್ಲಿ 1 ಸಾಲು ಸೂರ್ಯಕಾಂತಿ ಹಾಕೋದ್ರಿಂದ ಎರಡೂ ಬೆಳೆಯಿಂದ ನಿಮಗೆ ಲಾಭದಾಯಕ ಆಗುತ್ತೆ.
1: ಹೌದು,
0: ಸೊ ಗುಲ್ಬರ್ಗ, ಯಾದಗಿರಿ ಸುತ್ತಮುತ್ತ ರೈತರು ಸಾಕಷ್ಟು ರೈತರು ಒಂದು ತೊಗರಿ ಜೊತೆಗೆ ಸೂರ್ಯಕಾಂತಿ ಬೆಳೆಯನ್ನು ಅಂತರ ಬೆಳೆಯಾಗಿ ಬೆಳೀತಾ ಇದ್ದಾರೆ.
1: ಹೌದು,
0: ಅದು ಅಲ್ಲದೆ ಈ ಒಂದು ಶೇಂಗಾ ಬೆಳೀತಕ್ಕಂಥ ರೈತರು 4 ಸಾಲು ಶೇಂಗಾ ಆದಮೇಲೆ 1 ಸಾಲು ಸೂರ್ಯಕಾಂತಿ ಹಾಕೋದಾಗ್ಬೋದು ಅಥವಾ ಸಜ್ಜೆ ಹಾಕೋದಾಗ್ಬೋದು. ಸೊ ಈ ಎಲ್ಲ ಬೆಳೆಗಳ ಜೊತೆ ನೀವು ಅಂತರ ಬೆಳೆ ಬೆಳೆಯೋದ್ರಿಂದ ನಿಮಗೆ ಸೂರ್ಯಕಾಂತಿನಲ್ಲೂ ಸಹ ಲಾಭ ಬರುತ್ತೆ,

0: ಮತ್ತೆ ತೊಗರಿ ಮತ್ತೆ ಸಜ್ಜೆ ಮತ್ತೆ ಶೇಂಗಾ ಇದರಿಂದಲೂ ಸಹ ನಿಮ್ಗೆ ಅಧಿಕ ಲಾಭ
1: ಬರ್ತದೆ.
0: ಈ ಬಳ್ಳಾರಿ ಸುತ್ತಮುತ್ತ ರೈತರು ಏನ್ ಕೆಲವರು ಸಿರಿಧಾನ್ಯಗಳನ್ನು ಸಹ ಒಂದು ಸೂರ್ಯಕಾಂತಿ ಜೊತೆ ಅಂತರ್ಬೆಳೆಯಾಗಿ ಬೆಳೀತಾ ಇದಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಸಿರಿಧಾನ್ಯಗಳಿಂದಲೂ ಲಾಭ ಬರುತ್ತೆ, ಸೂರ್ಯಕಾಂತಿನಲ್ಲೂ ಸಹ ಲಾಭದಾಯಕ ಬೆಳೆಯಾಗಿ ಬೆಳಿಬಹುದು.
1: ಅಂದ್ರೆ ಸಜ್ಜೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಜೊತೆಗೆ ಶೇಂಗಾ ಆಗಿರ್ಬೋದು, ಮತ್ತೆ ಸಿರಿಧಾನ್ಯಗಳನ್ನು ಕೂಡ ನಾವು ಅಂತರ್ ಬೇಸಾಯವಾಗಿ ಬಳಕೆ ಮಾಡ್ಕೋಬಹುದು. ಹೇಳಿ ಸರ್, ಜೊತೆಗೆ ಅಂತರ್ ಬೇಸಾಯ ಮಾಡುವಂತ ಸಮಯದಲ್ಲಿ ರೈತ ಬಾಂಧವರು
0: ಅಂತರ್ ಬೇಸಾಯ ಆಗ್ಲೇ ನಾನು ಹೇಳ್ದಂಗೆ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೋಸ್ಕರ ಅಂತರ್ ಬೇಸಾಯ ಮಾಡ್ಬೋದು. ಇಲ್ಲ ಕಳೆಗಳನ್ನ ನಾವು ಹತೋಟಿ ಮಾಡ್ಬೇಕಾದ್ರೆ ಒಂದು ಅಂತರ ಬೇಸಾಯ ಮಾಡ್ಬೇಕಾಗತ್ತೆ. ಸೊ ಮುಖ್ಯವಾಗಿ ನಾವು ಒಂದು 30-35 ದಿನಗಳಲ್ಲಿ ಅಂತರ ಬೇಸಾಯ ಮಾಡೋದ್ರಿಂದ ಮಣ್ಣಿನ ಒಂದು ನೀರಿನ ಸಂರಕ್ಷಣೆ ಆಗುತ್ತೆ ಮತ್ತು ಕಳೆಗಳನ್ನು ಸಹ ನಾವು ಹತೋಟಿ ಮಾಡ್ಬೋದು. ಒಂದು 40 ದಿನ ದಾಟಿದ ನಂತರ ಅಂತರ ಬೇಸಾಯ ಮಾಡೋದಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಗಿಡಗಳು ಬೆಳವಣಿಗೆ ಆಗಿರ್ತವೆ ಮತ್ತು ಎತ್ತುಗಳಿಂದ ಆಗಿರ್ಬೋದು ಟ್ರ್ಯಾಕ್ಟ್ರಿಂದ ಆಗಿರ್ಬೋದು ಅವು ನಿಮಗೆ ಗಿಡಗಳ ಒಂದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತವೆ.
1: ಅಂದ್ರೆ ಒಂದು ಹಂತದಲ್ಲಿ ಮಾತ್ರ ನಾವು ಅಂತರ ಬೇಸಾಯವನ್ನು ಮಾಡಬೇಕಾಗ್ತದೆ. ಜೊತೆಗೆ ಸರ್ ಇಷ್ಟೆಲ್ಲ ಮಾತಾಡಿದ್ವಿ ನಾವು, ಜೊತೆಗೆ ಇಳುವರಿ ಬಗ್ಗೆ ಲೆಕ್ಕ ಮಾಡುವಾಗ ರೈತ ಬಾಂಧವರಿಗೆ ಎಷ್ಟು ಚೀಲ ಬರ್ತದೆ, ಎಷ್ಟು ಕ್ವಿಂಟಲ್ ಬರ್ತದೆ ಅನ್ನೋದು ಬಹಳ ಮುಖ್ಯ.
0: ಹೌದು. ಸೊ ಈಗ ರೈತರಿಗೆ ಕೊನೆಯದಾಗಿ ಏನಪ್ಪ ಅಂದ್ರೆ ಅದರಿಂದ ಬರ್ತಕ್ಕಂತ ಇಳುವರಿ ಎಷ್ಟು, ಆದಾಯ ಎಷ್ಟು, ಅದೇ ಕೇಳಿದ್ರೆ ರೈತ.
1: ಹೌದು, ಕೊನೆಗೆ ಎಷ್ಟನ್ನು ಪ್ಯಾಕೆಟ್ ಅಲ್ಲಿ ಉಳಿತು ಅನ್ನೋದು.
0: ಹೌದು. ಸೊ ಈಗ ನಮ್ಮಲ್ಲಿ ಬಿಡುಗಡೆ ಆದಂತ ತಳಿಗಳು ಮಳೆ ಆಶ್ರಯದಲ್ಲಿ 3-4 ಕ್ವಿಂಟಲ್ ಒಂದು ಎಕರೆಗೆ ಬರ್ಬೋದು.
1: ಹೌದು.
0: ಅದೇ ನೀವು ನೀರಾವರಿನಲ್ಲಾದ್ರೆ 8-9 ಕ್ವಿಂಟಲ್ ಒಂದು ಇಳುವರಿನ ನಾವು ಪಡಿಬಹುದು.
1: ಖುಷ್ಕಿಲ್ಲಾದ್ರೆ 3-4, ನೀರಾವರಿ ಆದ್ರೆ 8-9.
0: ಹೌದು.
1: ಈಗ ಸರ್ ಇನ್ನೊಂದು, ಜಾಸ್ತಿ ಕಾಳು ಚೆನ್ನಾಗಿ ಕಟ್ಟಬೇಕು, ಇಳುವರಿ ಜಾಸ್ತಿ ಬರ್ಬೇಕಪ್ಪ ಅಂತಂದ್ರೆ ಜೇನು ಪೆಟ್ಟಿಗೆಗಳನ್ನ ಕೆಲವೊಂದು ಪರಾಗಗಳನ್ನು ಆಕರ್ಷಿಸುವಂತ ಕೆಲಸವನ್ನು ಮಾಡ್ತಾರೆ ರೈತರು.
0: ಹೌದು, ಇದೊಂದು ಅಡಿಷನಲ್ ಉದ್ದಿಮೆ ಅಂತ ಹೇಳ್ಬೋದು.
1: ಹೌದು, ಮುಖ್ಯವಾಗಿ ಸೂರ್ಯಕಾಂತಿಯಲ್ಲಿ.
0: ಹೌದು, ಸೂರ್ಯಕಾಂತಿನಲ್ಲಿ ಒಂದು ನಮ್ಮ ಒಂದು ಅಧ್ಯಯನ ಇರ್ಬೋದು ಅಥವಾ ರೈತರ ಹೊಲದಲ್ಲಿ ನಾವು ನೋಡಿರ್ತಕ್ಕಂಥದ್ದು ಎಲ್ಲಿ ಜೇನಿನ ಪೆಟ್ಟಿಗೆ ಇಟ್ಟು ಜೇನಿನ ಕೃಷಿ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರದೇಶದಲ್ಲಿ 15-20% ಹೆಚ್ಚಿನ ಇಳುವರಿ ಪಡೆದಿರೋದನ್ನ ನಾವು ನೋಡಿದ್ದೀವಿ.
1: ಹೌದು ಹೌದು ಹೌದು.
0: ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಜೇನುಗಳು ಒಂದು ಹೂವಿನಿಂದ ಇನ್ನೊಂದು ಪರಾಗ ರೇಣುಗಳನ್ನ ತಂದು ಓಡಾಟ ಜಾಸ್ತಿ ಆದ್ರೆ ಅದು ಏನಾಗುತ್ತೆ, ಒಂದು ಗಿಡ ಒಂದು ಕಾಳು ಕಟ್ಟೋದಾಗಿರ್ಬೋದು ಅಥವಾ ಬೆಳವಣಿಗೆ ಆಗಿರ್ಬೋದು ಇಳುವರಿನೂ ಸಹ ಜಾಸ್ತಿ ಆಗುತ್ತೆ. ಸೊ ಮತ್ತೆ ಇಳುವರಿ ಜಾಸ್ತಿ ಆಗೋದ್ರ ಜೊತೆಗೆ ನಾವು ಜೇನು ಕೃಷಿ ಮಾಡೋದ್ರಿಂದ ಉತ್ತಮ ಜೇನನ್ನ ಪಡಿಬಹುದು ನಾವು. ಸೊ ಸೂರ್ಯಕಾಂತಿನಲ್ಲಿ ಬಂದಿರತಕ್ಕಂತ ಒಂದು ಜೇನು ಬಹಳ ಬೇಡಿಕೆ
1: ಇರ್ತಕ್ಕಂಥದ್ದು, ರುಚಿಕಟ್ಟಾಗಿರುವಂತದ್ದು ಅನ್ನೋದು ಅಡಿಕೆ.
0: ಹೌದು, ಒಂದು ಎಕರೆಗೆ 2-3 ಪೆಟ್ಟಿಗೆಯನ್ನು ಇಟ್ಟರೆ ನಿಮಗೆ ಅಧಿಕ ಲಾಭವನ್ನ ಪಡ್ಕೋಬಹುದು.
1: ಲಾಭವನ್ನು ಪಡ್ಕೋಬಹುದು, ಇಳುವರಿ ಕೂಡ ಪ್ರಮಾಣ ಹೆಚ್ಚಾಗ್ತದೆ.
0: ಹೌದು, ಇಳುವರಿನೂ ಜಾಸ್ತಿ ಆಗುತ್ತೆ ಮತ್ತೆ ಜೇನಿನಿಂದ ಸಹ ಅದರಿಂದಲೂ ಸಹ ಆದಾಯ
1: ಬರುತ್ತೆ. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ತಾವು ಹೇಳಿದ ಹಾಗೆ ಈಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೂಡ ಈ ಬಿತ್ತನೆ ಮಾಡುವಂತ ಸಮಯ, ರೈತ ಬಾಂಧವರಿಗೆ ಏನು ಹೇಳ್ತೀರಿ ಕೊನೆಯದಾಗಿ?
0: ಆದಷ್ಟು ಈ ಭಾಗದ ರೈತ ಬಾಂಧವರು ಈ ಒಂದು ಸೂರ್ಯಕಾಂತಿಯನ್ನ ತಡವಾದ ಮುಂಗಾರಿನಲ್ಲಾಗಿರ್ಬೋದು, ಹಿಂಗಾರಿನಲ್ಲಾಗ್ಬೋದು ಅಥವಾ ಬೇಸಿಗೆನಲ್ಲಾಗ್ಬೋದು ಸೂರ್ಯಕಾಂತಿನನ್ನ ಬೆಳೀರಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ದೇಶವು ಸಹ ಎಣ್ಣೆ ಕಾಳುಗಳಲ್ಲಿ ಸ್ವಾವಲಂಬನೆ ಆಗುತ್ತೆ ಮತ್ತೆ ಎಣ್ಣೆ ಕಾಳುಗಳ ಬೆಲೆಗಳು ಸಹ ಕಡಿಮೆ ಆಗುತ್ತೆ ಮತ್ತು ಅದೇ ರೀತಿಯಾಗಿ ನಿಮ್ಮ ರೈತರಿಗೂ ಸಹ ಪ್ರತಿಯೊಬ್ಬರಿಗೂ ಅದರಿಂದ ಲಾಭನೇ ಜಾಸ್ತಿ ಇದೆ. ಸೊ ಈ ರೀತಿ ನೀವು ಸೂರ್ಯಕಾಂತಿನ ಉತ್ತೇಜನ ಮಾಡಬೇಕು, ಹೆಚ್ಚು ಹೆಚ್ಚು ರೈತರು ಸೂರ್ಯಕಾಂತಿ ಬೆಳೆಯೋದ್ರಿಂದ ಒಂದು ಲಾಭದಾಯಕ ಬೆಳೆಯಾಗಿ ಬೆಳೆಕೊಬಹುದು.
1: ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಈ ಸೂರ್ಯಕಾಂತಿಯನ್ನು ಪ್ರಾರಂಭದಲ್ಲಿ ಪ್ರಾಮುಖ್ಯತೆಯನ್ನು ಹಿಡ್ಕೊಂಡು ನಾವು ಇಳುವರಿಯ ಪ್ರಮಾಣ ಹಿಡ್ಕೊಂಡು ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ರೈತ ಬಾಂಧವರಿಗೆ ಕೊಟ್ರಿ. ಸೂರ್ಯಕಾಂತಿ ಬೆಳೆಯಲ್ಲಿ ತಳಿಗಳ ಆಯ್ಕೆ ಆಗಿರ್ಬೋದು, ಏನಾದರೂ ಒಂದು ತಾಂತ್ರಿಕ ಸಮಸ್ಯೆ ಆಯಿತು ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತ ಬಾಂಧವರಿಗೆ
0: ದಯವಿಟ್ಟು, ನಾವು ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇರ್ತೀವಿ. ಸೊ ನಮ್ಮ ನಂಬರ್ ನೋಟ್ ಮಾಡ್ಕೊಳ್ಳಿ, 9888-677-6738.
1: ಡಾಕ್ಟರ್ ಎಂ ಆರ್ ಉಮೇಶ್, ಬೇಸಾಯ ಶಾಸ್ತ್ರಜ್ಞರು, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತ ಬಾಂಧವರಿಗೆ ಸೂರ್ಯಕಾಂತಿ ಬೆಳೆ ಆಗಿರ್ಬೋದು, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಾವು ಹೇಳಿದಂತಹ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಸರ್, ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ಹೇಳಿದ್ರಿ. ತಾವು ಹೇಳಿದಂತಹ ಎಲ್ಲಾ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಿದ್ದೇ ಆದಲೇ ಸೂರ್ಯಕಾಂತಿ ಒಂದು ಒಳ್ಳೆಯ ಬೆಳೆಯಾಗಿ ಲಾಭದಾಯಕ ಬೆಳೆಯಾಗಿ ರೈತ ಬಾಂಧವರಿಗೆ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಎಲ್ಲಾ ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಸರ್, ನಮಸ್ಕಾರ.
0: ರೈತ ಬಾಂಧವರು ಸೂರ್ಯಕಾಂತಿನ ಹೆಚ್ಚು ಹೆಚ್ಚು ಬೆಳೆದು ಲಾಭದಾಯಕ ಮಾಡ್ಕೊಳ್ಳಿ. ಎಲ್ಲ ರೈತ ಬಾಂಧವರಿಗೂ ನನ್ನಿಂದ ನಮಸ್ಕಾರಗಳು.
2: ಇದುವರೆಗೆ ಖೇತ್ ಬಚಾವೋ ಅಭಿಯಾನದ ಅಡಿ ಲಾಭದಾಯಕ ಬೆಳೆಯಾಗಿ ಸೂರ್ಯಕಾಂತಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ

വെങ്കടേഷ് ബേവിനപ്പഞ്ചി. റൈറ്റ് ബാന്ധവരെയൊക്കെ കേളി പേട്ടേ ധാരണെ ರಾಯಚೂರು ಮಾನ್ವಿ ಸಿಂಧನೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಉತ್ಪನ್ನಗಳು ಪ್ರಭೇದಗಳು ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಹತ್ತಿ ಹೈದರಾಬಾದ್ 44, 6800 ರೂಪಾಯಿಯಿಂದ 6800 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 5029 ರೂಪಾಯಿಯಿಂದ 6669 ರೂಪಾಯಿ. ಭತ್ತ ಸೋನಾ ಮಸೂರಿ 2441 ರೂಪಾಯಿಯಿಂದ 2441 ರೂಪಾಯಿ. ತೊಗರಿ ಕೆಂಪು 6739 ರೂಪಾಯಿಯಿಂದ 7705 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2350 ರೂಪಾಯಿಯಿಂದ 2650 ರೂಪಾಯಿ. ಒಣಮೆಣಸಿನಕಾಯಿ ಸ್ಥಳೀಯ 5000 ರೂಪಾಯಿಯಿಂದ 5000 ರೂಪಾಯಿ. ಜೋಳ ಇತರೆ 1950 ರೂಪಾಯಿಯಿಂದ 2805 ರೂಪಾಯಿ. ಭತ್ತ ಹೊಸ ಸೋನಾ ಮಸೂರಿ 2000 ರೂಪಾಯಿಯಿಂದ 2467 ರೂಪಾಯಿ. ಭತ್ತ ಹಳೆಯ ಸೋನಾ ಮಸೂರಿ 2555 ರೂಪಾಯಿಯಿಂದ 4224 ರೂಪಾಯಿ. ಅಕ್ಕಿ ಇತರೆ 2700 ರೂಪಾಯಿಯಿಂದ 2700 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಆವರೇಜ್ ಇಡಿ 5400 ರೂಪಾಯಿಯಿಂದ 5600 ರೂಪಾಯಿ. ಜೋಳ ಹೈಬ್ರಿಡ್ ಜೋಳ 3999 ರೂಪಾಯಿಯಿಂದ 4796 ರೂಪಾಯಿ. ನವಣೆ ಹೈಬ್ರಿಡ್ 2650 ರೂಪಾಯಿಯಿಂದ 2725 ರೂಪಾಯಿ. ಭತ್ತದ ಆರ್ನರ್ ಆರ್ ಹೊಸಾದು 2380 ರೂಪಾಯಿಯಿಂದ 2785 ರೂಪಾಯಿ. ಭತ್ತದ ಆರ್ನರ್ ಆರ್ ಹಳೆಯದು 2800 ರೂಪಾಯಿಯಿಂದ 3500 ರೂಪಾಯಿ. ಭತ್ತ ಸೋನಾ 1750 ರೂಪಾಯಿಯಿಂದ 2205 ರೂಪಾಯಿ. ಅಕ್ಕಿ ನುಚ್ಚಕ್ಕಿ 2290 ರೂಪಾಯಿಯಿಂದ 2290 ರೂಪಾಯಿ. ಅಕ್ಕಿ ಮಧ್ಯಮ 2350 ರೂಪಾಯಿಯಿಂದ 4181 ರೂಪಾಯಿ. ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈದರಾಬಾದ್ 2150 ರೂಪಾಯಿಯಿಂದ 2630 ರೂಪಾಯಿ. ಕಡಲೆಕಾಳು ಆವರೇಜ್ ಇಡಿ 5950 ರೂಪಾಯಿಯಿಂದ 5950 ರೂಪಾಯಿ. ತೊಗರಿ 7600 ರೂಪಾಯಿಯಿಂದ 7600 ರೂಪಾಯಿ. ಇದುವರೆಗೆ ರಾಯಚೂರು ಮಾನ್ವಿ ಸಿಂಧನೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆಯ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಪೇಟೆಯ ಧಾರಣೆ.

ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ ಅರಕೆರಾ ತಾಲೂಕಿನ ಮರಟ್ ಗ್ರಾಮದ ಶಾಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು

ಇದುವರೆಗೆ ಜನಪದ ಸಂಗೀತದಲ್ಲಿ ಅರಕೆರೆ ತಾಲೂಕಿನ ಮರಟ ಗ್ರಾಮದ ಶಾಂತಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಸಮಯ ಸರಿಯಾಗಿ 7:34:25 ಇದುವರೆಗೂ ಕೃಷಿ ರಂಗ ಆಲಿಸಿದರೆ. ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 7:34:39 ಏಳು ಗಂಟೆ 35 ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ, ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ವಾರ್ತೆಗಳ ವಿವರ. ರಾಷ್ಟ್ರಪತಿ ಭವನದಲ್ಲಿ ಇಂದು ಸಂಜೆ ನಡೆದ 2ನೇ ರಕ್ಷಣಾ ಹೂಡಿಕೆ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಏರ್ ಮಾರ್ಷಲ್ ತರುಣ್ ಚೌಧರಿ, ಲೆಫ್ಟಿನೆಂಟ್ ಜನರಲ್ ನೀರಜ್ ವರ್ಷ್ನಿ, ಲೆಫ್ಟಿನೆಂಟ್ ಜನರಲ್ ವಿಕಾಸ್ ರೋಹೆಲ್ಲಾ, ಲೆಫ್ಟಿನೆಂಟ್ ಜನರಲ್ ಹರ್ಬೀಂದರ್ ಸಿಂಗ್ ವಂದ್ರಾ ಮತ್ತು ಲೆಫ್ಟಿನೆಂಟ್ ಜನರಲ್ ಮೋಹಿಂದರ್ ಪಾಲ್ ಸಿಂಗ್ ಅವರಿಗೆ ಅತಿ ವಿಶಿಷ್ಟ ಸೇವಾ ಪದಕ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಮತ್ತು ಇತರ ಭದ್ರತಾ ಸಂಸ್ಥೆಗಳ ಸಿಬ್ಬಂದಿಯ ಅಸಾಧಾರಣ ಶೌರ್ಯ ಕಾರ್ಯಗಳನ್ನು ಗುರುತಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಉಪರಾಷ್ಟಪತಿ ಮತ್ತು ರಾಜ್ಯಸಭಾ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ನವದೆಹಲಿಯ ಸಂಸತ್ ಭವನದಲ್ಲಿ ಇಂದು ನೂತನವಾಗಿ ಆಯ್ಕೆಯಾದ ಮತ್ತು ಮರು ಆಯ್ಕೆಯಾದ 8 ಮಂದಿ ರಾಜ್ಯಸಭಾ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಈ ಸದಸ್ಯರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕದಿಂದ ಬಿಜೆಪಿಯ ಎಂ ನಾಗರಾಜ, ಪಂಜಾಬ್ನಿಂದ ತರುಣ್ ಚುಕ್, ಗುಜರಾತ್ನಿಂದ ಮಾನ್ಸಿಂಗ್ ಮೆರಾಮನ್, ಪರ್ಪಾರ್ ಮತ್ತು ಜಿತೇಂದರ್ ಮೇಘಜಿ ಭಾಯ್ ಕಂಜಾರಿಯಾ, ರಾಜಸ್ಥಾನದಿಂದ ಡಾ ಅಲ್ಕಾ ಸಿಂಗ್, ಮಣಿಪುರದಿಂದ ಅಧಿಕಾರಿ ಮಾಯುಂ ಶಾರದಾದೇವಿ ಮತ್ತು ಮಹಾರಾಷ್ಟದಿಂದ ಎನ್ಸಿಪಿ ನಾಯಕ ರಾಜೇಂದ್ರ ಹೀರಾಲಾಲ್ ಜೈನ್ ಸೇರಿದ್ದಾರೆ. ಈ ವೇಳೆ ರಾಜ್ಯಸಭಾ ಉಪಸಭಾಪತಿ ಹರಿವಂಶ್, ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸದನದ ನಾಯಕ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಉಪಸ್ಥಿತರಿದ್ದರು. ತಮ್ಮ ಸೆಷಲ್ಸ್ ಭೇಟಿಯು ಭಾರತ ಸೆಷಲ್ಸ್ ಸ್ನೇಹವನ್ನು ಹೆಚ್ಚಿಸುವ ಮಹತ್ವದ ಫಲಿತಾಂಶಗಳಿಂದ ಕೂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಕಳೆದ 50 ವರ್ಷಗಳಲ್ಲಿ ಎರಡೂ ದೇಶಗಳ ನಡುವಿನ ಸಂಬಂಧವು ಆಳವಾದ ನಂಬಿಕೆ ಮತ್ತು ಹಂಚಿಕೆಯ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ. ಮುಂದಿನ 50 ವರ್ಷಗಳು ನಾವೀನ್ಯತೆ, ಸುಸ್ಥಿರತೆ ಮತ್ತು ಹಂಚಿಕೆಯ ಬದ್ಧತೆಯಿಂದ ವ್ಯಾಖ್ಯಾನಿಸಲ್ಪಡುತ್ತದೆ ಎಂದು ತಿಳಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಹರಿಯಾಣ ಮತ್ತು ರಾಜಸ್ಥಾನ ಸರ್ಕಾರಗಳು ನವದೆಹಲಿಯಲ್ಲಿ ಇಂದು ಯಮುನಾ ಜಲ ಯೋಜನೆಯ ನಿರ್ಮಾಣ ಮತ್ತು ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಅಮಿತ್ ಶಾ, ಹರಿಯಾಣ ಮತ್ತು ರಾಜಸ್ಥಾನದ ಜನರು ಎದುರಿಸುತ್ತಿರುವ ಸುಮಾರು 3 ದಶಕಗಳಷ್ಟು ಹಳೆಯದಾದ ನೀರಿನ ಸಂಬಂಧಿತ ಸಮಸ್ಯೆಯನ್ನು ಈ ಒಪ್ಪಂದ ಪರಿಹರಿಸಿದೆ. ಈ ಒಪ್ಪಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದದ ಮೂಲಕ ಪರಿಹಾರ ಎಂಬ ಮಂತ್ರಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಹೇಳಿದರು. ಈ ಒಪ್ಪಂದದಡಿ ಮುಂದಿನ ತಿಂಗಳಿನಿಂದ ಅಕ್ಟೋಬರ್ವರೆಗೆ ಯಮುನಾ ಕಾಲುವೆಯಿಂದ ರಾಜಸ್ಥಾನಕ್ಕೆ ಸುಮಾರು 580 ದಶಲಕ್ಷ ಕ್ಯೂಬಿಕ್ ಮೀಟರ್ ನೀರನ್ನು 3 ಭೂಗತ ಪೈಪ್ಲೈನ್ಗಳ ಮೂಲಕ ಪೂರೈಸಲಾಗುವುದು. ಈ ಪೈಪ್ಲೈನ್ಗಳು ರಾಜಸ್ಥಾನ ಮತ್ತು ಹರಿಯಾಣ ಎರಡೂ ರಾಜ್ಯಗಳ ಜನರಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ಈ ಒಪ್ಪಂದವು ಹಣಕಾಸಿನ ಜವಾಬ್ದಾರಿಗಳು, ವೆಚ್ಚ ಹಂಚಿಕೆ, ನೀರು ಹಂಚಿಕೆ, ನೀರು ಬಿಡುಗಡೆ, ಶಿಷ್ಟಾಚಾರಗಳು ಮತ್ತು ನಿರ್ವಹಣಾ ವ್ಯವಸ್ಥೆಗಳನ್ನು ಎಚ್ಚರಿಕೆಯಿಂದ ಪರಿಹರಿಸಿದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ನವದೆಹಲಿಯಲ್ಲಿ ಕಾರ್ಯತಂತ್ರದ ಸಂಶೋಧನೆ ಮತ್ತು ಅಭಿವೃದ್ದಿ ಯೋಜನೆಗಳ ದಕ್ಷತೆ, ಹೊಣೆಗಾರಿಕೆ ಮತ್ತು ಸಕಾಲಿಕ ಅನುಷ್ಠಾನವನ್ನು ಹೆಚ್ಚಿಸುವ ಪ್ರಮುಖ ಸುಧಾರಣೆಯಾದ ಡಿಆರ್ಡಿಒಗೆ ನಿಯೋಜಿತ ಆರ್ಥಿಕ ಅಧಿಕಾರ ಡಿಎಫ್ಪಿ 2026 ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಡಿಎಫ್ಪಿ 2026 ಉದ್ಯಮ ಮತ್ತು ಶೈಕ್ಷಣಿಕ ವಲಯದೊಂದಿಗೆ ಬಲವಾದ ಸಹಯೋಗವನ್ನು ಬೆಳೆಸುತ್ತದೆ. ಆತ್ಮನಿರ್ಭರ ಭಾರತದ ದೃಷ್ಟಿಕೋನವನ್ನು ಬಲಪಡಿಸುತ್ತದೆ. ರಕ್ಷಣಾ ತಂತ್ರಜ್ಞಾನಗಳಲ್ಲಿ ಹೆಚ್ಚಿದ ಸ್ವಾವಲಂಬನೆಗೆ ಕೊಡುಗೆ ನೀಡುತ್ತದೆ ಮತ್ತು ರಾಷ್ಟದ ರಕ್ಷಣಾ ಸನ್ನದ್ಧತೆಯನ್ನು ಬಲಿಷ್ಠಗೊಳಿಸುತ್ತದೆ ಎಂದು ಹೇಳಿದರು. ಡಿಎಫ್ಪಿ 2026 ರಕ್ಷಣಾ ಇಲಾಖೆಯೊಳಗೆ ವಿವಿಧ ಹಂತಗಳಲ್ಲಿ ಕ್ರಿಯಾತ್ಮಕ ಸಬಲೀಕರಣವನ್ನು ಗಮನಾರ್ಹವಾಗಿ ಹೆಚ್ಚಿಸುವ ಗುರಿ ಹೊಂದಿದೆ. ಇದು ಹಲವಾರು ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇದರಲ್ಲಿ ಪ್ರಾಯೋಗಿಕ ಅಭಿಯಾನಗಳು, ಪರೀಕ್ಷೆಗಳು ಮತ್ತು ಮೌಲ್ಯಮಾಪನ ಚಟುವಟಿಕೆಗಳು ಹಾಗೂ ಇತರ ಕಾರಣಗಳಿಗೆ ಮೀಸಲಾದ ಹಣಕಾಸು ನಿಬಂಧನೆಗಳು ಸೇರಿವೆ ಎಂದು ರಕ್ಷಣಾ ಸಚಿವಾಲಯ ಹೇಳಿದೆ. ಈ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ, ಡಿಆರ್ಡಿಒ ಅಧ್ಯಕ್ಷ ರಾಜೇಶ್ ಕುಮಾರ್ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಪ್ರಕಟಿಸಿದೆ. ಪ್ರಸ್ತುತ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹೊಸ ಭಾಷಾ ಸೂತ್ರ ಅನ್ವಯವಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಅದೇ ರೀತಿ 7, 8 ಹಾಗೂ 9ನೇ ತರಗತಿಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ 10ನೇ ತರಗತಿಗೆ ಬಂದಾಗ 3ನೇ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ತಿಳಿಸಿದೆ. ಈ ತರಗತಿಗಳಲ್ಲಿ ಈಗಾಗಲೇ 2 ವಿದೇಶಿ ಭಾಷೆಗಳನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಅದೇ ಆಯ್ಕೆಯನ್ನು ಮುಂದುವರಿಸಬಹುದು. ಜೊತೆಗೆ 1 ಹೆಚ್ಚುವರಿ ಸ್ಥಳೀಯ ಭಾರತೀಯ ಭಾಷೆ ಕಲಿಯಲು ಅವಕಾಶ ನೀಡಲಾಗುವುದು. ಅಧ್ಯಯನ ಸಾಮಗ್ರಿಗಳನ್ನು ಕಾಲಮಿತಿಯೊಳಗೆ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ಸಿಬಿಎಸ್ಇ ಹೇಳಿದೆ. ಬ್ರಿಕ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿತು. ಬ್ರಿಕ್ಸ್ ಮತ್ತು ಬ್ರಿಕ್ಸ್ ಪ್ಲಸ್ ಪರಿಸರ ವ್ಯವಸ್ಥೆಯಾದ್ಯಂತ ಉದ್ಯಮ ನೇತೃತ್ವದ ಜಾಗತಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸಹಯೋಗವನ್ನು ನಾವೀನ್ಯತೆ, ಸ್ಟಾರ್ಟ್ಅಪ್ಗಳು, ಉದಯೋನ್ಮುಖ ತಂತ್ರಜ್ಞಾನ, ಸಂಶೋಧನಾ ಸಹಯೋಗ ಮತ್ತು ಉದ್ಯಮಶೀಲತೆಯ ಮೂಲಕ ಬಲಪಡಿಸುವತ್ತ ಸಭೆ ಗಮನಹರಿಸಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಜಾಗತಿಕ ನಾವೀನ್ಯತೆ ಕೇಂದ್ರವಾಗಿ ಭಾರತ ಬೆಳೆಯುತ್ತಿರುವ ಸ್ಥಾನಮಾನ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಅದರ ನಾಯಕತ್ವವು ರಾಷ್ಟೀಯ ಬೆಳವಣಿಗೆ ಮತ್ತು ಜಾಗತಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಬಲವಾದ ಅಂತಾರಾಷ್ಟೀಯ ಪಾಲುದಾರಿಕೆಗಳನ್ನು ನಿರ್ಮಿಸಲು ಕೈಗಾರಿಕಾ ಸಂಸ್ಥೆಗಳಿಗೆ ಸೂಕ್ತ ಅವಕಾಶವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಪರಮಾಣು ಶಕ್ತಿ ಮತ್ತು ಆಳವಾದ ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಕಂಡಿದೆ ಮತ್ತು ಜಾಗತಿಕ ಸಹಯೋಗಕ್ಕೆ ಹೊಸ ಮಾರ್ಗಗಳನ್ನು ತೆರೆಯುತ್ತವೆ ಎಂದು ಅವರು ತಿಳಿಸಿದರು. ಜಗತ್ತು ಅತ್ಯಂತ ಕೆಟ್ಟ ಇಂಧನ ಬಿಕ್ಕಟ್ಟನ್ನು ಎದುರಿಸಿದಾಗಲೂ ಪ್ರಧಾನಿ ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ಭಾರತ ಇಂಧನ ಗ್ರಾಹಕರನ್ನು ಯಾವುದೇ ನಕಾರಾತ್ಮಕ ಪರಿಣಾಮಗಳಿಂದ ಪರಿಣಾಮಕಾರಿಯಾಗಿ ರಕ್ಷಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪೂರಿ ಹೇಳಿದ್ದಾರೆ. ಲೇಖನವೊಂದರಲ್ಲಿ ಸಚಿವರು, ಇಂದು ಸಂಗ್ರಹಣಾಗಾರಗಳು ತುಂಬಿವೆ, ಪ್ರಸ್ತುತ ಭಾರತ 41 ದೇಶಗಳಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿದೆ, ಹರ್ಮುಜ್ ಜಲಸಂಧಿ ಬಂದ್ ಆಗಿದ್ದಾಗ ಪರಿಸ್ಥಿತಿಯನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿತ್ತು ಎಂದು ತಿಳಿಸಿದ್ದಾರೆ. ಶ್ರೀಲಂಕಾದಲ್ಲಿ ನಡೆದ ಭದ್ರತಾ

ಮಕ್ಕಳು ಸೇರಿದಂತೆ 36 ನಾಗರಿಕರು ಸಾವನ್ನಪ್ಪಿದ್ದು 163 ಜನರು ಗಾಯಗೊಂಡಿದ್ದಾರೆ ಎಂದು ಅಫ್ಘಾನ್ ಸರ್ಕಾರದ ಉಪವಕ್ತಾರ ಅಬ್ದುಲ್ಲಾ ಫ್ರೀಪತ್ ತಿಳಿಸಿದ್ದಾರೆ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ಭಾರತದ ಶಟ್ಲರ್ ಕಿಡಂಬಿ ಶ್ರೀಕಾಂತ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಫೈನಲ್ ಪಂದ್ಯದಲ್ಲಿ ರನ್ನರ್ಅಪ್ ಆಗುವ ಮೂಲಕ ಅವರು ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟರು. ಫೈನಲ್ನಲ್ಲಿ ಚೈನೀಸ್ನ ತೈಪೇಯ ಸೂಲಿ ಯಾಂಗ್ ವಿರುದ್ದ ಸೆಣಸಿದ ಶ್ರೀಕಾಂತ್ 15-21, 21-16, 9-21 ಅಂತರದಿಂದ ಸೋಲು ಅನುಭವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ನೂತನವಾಗಿ ಆಯ್ಕೆಯಾದ 8 ರಾಜ್ಯಸಭಾ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಯಮುನಾ ಜಲ ಒಪ್ಪಂದಕ್ಕೆ ಹರಿಯಾಣ ರಾಜಸ್ಥಾನ ಸರ್ಕಾರಗಳು ಸಹಿ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 7:45. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಸ್ಪರ್ಶ ಆರ್ಕೆ ಅವರ ಧ್ವನಿಯಲ್ಲಿ ಸೂಜಿದಾರ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಚೈತ್ರಾ ಕೊಟ್ಟೂರು.

ಕಾರ್ಯಕ್ರಮದ ಮುಂದಿನ ಗೀತೆ ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್. ಮದುವೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಷ್ಣು ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಭುವನೇಶ್ವರಿ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ
2: ಏನಮ್ಮ ರಮ್ಮ, ಏನು ಫುಲ್ಲು ಏನೇನೋ ಕೈಯಾಗೆ ಇಟ್ಕೊಂಡಿದ್ದೀವಿ, ಪೇಪರ್ ಇಟ್ಕೊಂಡಿದ್ದೆ, ಆ ಕಡೆ ಬ್ಯಾಗ್ ಇಟ್ಕೊಂಡಿದ್ದೆ.
3: ಹಾಂ ಖುಷಿಯಾಗಿ ಬಸಣ್ಣ, ಇಲ್ಲಿ ನೋಡು ಈ ಹನುಮಂತಣ್ಣ ಬತ್ ಬಂದಾನ, ಯಾಕಂತ ಕೇಳು. ನೇಬರ್ಸ್ ಇರ್ತಾರಲ್ಲ, ಅವರು ಎಲ್ಲ ಊರಿಗೆ ಹೋಗಿದ್ರಂತ. 5 ವರ್ಷದ ಮಕ್ಕಳಿಗೆಲ್ಲ ಪಲ್ಸ್ ಪುಲಿ ಹಾಕ್ಸ್ಕೋಬೇಕಿಲ್ಲ, ಅವ್ರು ಹಾಕ್ಸ್ಕೊಂಡೇ ಇಲ್ಲ. ಬಂದು ನೋಡು ಊರಿಂದ ನೋಡಾನೇತ, ನೋಡಿದ ಕೂಡ ಹಾಕ್ಸಿರಲಿಲ್ಲ ಅಂತ ಕೇಳಾನ. ಕೇಳಿದ ಕೂಡ ಅವ್ರು ಇಲ್ಲ ಅಂದಾರ. ಇಲ್ಲಪ್ಪ ನಾವು ಊರಿಗೆ ಹೋಗಿದ್ವಿ, ಹಾಕ್ಸ್ಕೊಂಡಿಲ್ಲ ಅಂತ. ಏನೇನು ಏನಮ್ಮ ಹೆಣ್ಮಗಳು ನೀನು ಬಾ ತಂಗಿ ನಾನು ಹಾಕ್ಸ್ಕೊಂಬರ್ತಂತ ಅಂತಂದು ಆ ಕೂಸಿನ ಕರ್ಕೊಂಡು ಹೊಂಟ ನೋಡಾಗ. ಬಹಳ ಸಮಾಜ ಸೇವೆ ಮಾಡ್ತಾನಪ್ಪ.
4: ಏನ್ ಮಾಡುದು, ಮದುವೆಗೆ ಹೋಗಿದ್ದೆ, ಮದುವೆಯಿಂದ ಬಂದ ತಕ್ಷಣನೆ ಈ ವಿಷಯ ಗೊತ್ತಾಯ್ತು ನನಗ. ಮೊದ್ಲೇ ನೋಡಿದ್ದೆ ಅಲ್ಲಿ ಇಲ್ಲಿ ಈ ವಿಷಯ ತಿಳಿದ್ಮೇಲೆ. ಇನ್ನ ನಮ್ ನೇಬರ್ ಚಿಕ್ಕ ಮಗು ಐತಿ, ಆ ಸಣ್ಣ ಮಗುಗೆ ಹಾಕ್ಸ್ಲಿಲ್ಲ ಅಂತ ಅವ್ರು ತಿಳಿದ ತಕ್ಷಣ ನಾನೇನ್ ಮಾಡಿದೆ, ಇಂಥ ಕೆಲಸ ನೀವು ಯಾಕೆ ಮಾಡಕ್ ಹೋಗ್ತೀರಿ, ತಿಳಿದು ತಿಳಿಯಾರ್ದ ಇದ್ರೆ ಬೇರೆ ಯಾರಿಗಾದ್ರೂ ಕೇಳ್ಕೊಂಡು ತಿಳ್ಕೊಬೇಕು. ನಡಿ ಹೋಗೋಣ, ನಡಿ ಫಸ್ಟ್ ಆ ಕೆಲಸ ಮಾಡೋಣ ಅಂತ ನಾ ಕರ್ಕೊಂಡು ಹೋದೆ.
3: ಹನುಮಂತಣ್ಣ ಬಹಳ ಬೆಸ್ಟ್ ಕೆಲಸ ಮಾಡಿದ್ರು. ಡಿ ಸಿ ಅವರು ಒಂದು ಏನು ಈ ಅಂಕಿ ಅಂಶಗಳು ಅಂತ ಹೇಳ್ತಾರಲ್ಲ, ಜಿಲ್ಲೆಯೊಳಗ ಒಟ್ಟು 260,000 ಮಕ್ಕಳಿಗೆ ಪಲ್ಸ್ ಪೋಲಿಯೋ
2: ಹಾಕಬೇಕಂತ
3: ಗುರಿಯನ್ನ ಇಟ್ಕೊಂಡಾರ. ಅದ್ರೊಳಗ ನಿನ್ನೆ 248,000 ಮಕ್ಕಳಿಗೆ ಲಸಿಕೆಯನ್ನ ಹಾಕಿಬಿಟ್ಟಾರ. ಅಂದ್ರೆ ಡಿಸಿ ಅವ್ರು ಏನ್ ಹೇಳಕತ್ತಾರ, 96% ಪ್ರಗತಿ ನಾವು ಸಾಧಿಸಿದೀವಿ ಅಂತ ಹೇಳಕತ್ತಾರ. ಇನ್ನೂ ಸ್ವಲ್ಪ ಅಲ್ಪ ಉಳಿದದು ಏನವ
2: ಅಂದ್ರೆ 4% ಅದ್ರ ಅಲ್ಪ ಸ್ವಲ್ಪ ಉಳ್ಕೊಂಡದ ಅಷ್ಟೇ.
3: ಅಂದ್ರೆ ಅಷ್ಟು ಮಕ್ಕಳಿಗೆ ನಾವು ಹಾಕೇ ಹಾಕ್ತಿವಿ ಅನ್ನೋ ಗುರಿ ಇಟ್ಕೊಂಡಿವಿ ಅಂತ ಹೇಳಿ ಏನ್ ಮಾಡ್ಯಾರ. ಏ ಪಲ್ಸ್ ಪೋಲಿ ಹಾಕೋರು ಏನಿರ್ತಾರಲ್ಲ, ಅವ್ರಿಗೆಲ್ಲ ಬಸ್ ನಿಲ್ದಾಣ ಲಭ್ಯ ಇರ್ತದೆ, ಅಂಗನವಾಡಿ ಕೇಂದ್ರಗಳಲ್ಲಿ ಯಾವ್ದಾದ್ರು ಮಕ್ಕಳು ಹಾಕದೇ ಇರುವಂತ ಮಕ್ಕಳು ಇರುದ್ರೆ ಅವಕ್ಕ ಹಿಂಗ್ ಹಾಕ್ಲಿಕ್ಕೆ ತರ ನೋಡಪ್ಪ. ಈಗ
2: ನೋಡಮ್ಮ ಒಳ್ಳೆ ಕೆಲಸ ಮಾಡಕತ್ತಾರ, ಯಾಕಂದ್ರೆ ನೀನ್ ಹೇಳದಲ್ಲ 96% ಸಾಧನೆ ಆಗಿದೆ. ಈಗ 4% ಉಳಿದಿರತಕ್ಕಂಥ ಮಕ್ಕಳಿಗೆ ಹಾಕ್ಬೇಕು ಅನ್ನುವಂತ ಒಂದು ಸಂಕಲ್ಪ ಇಟ್ಕೊಂಡು ಈ ಒಂದು ಆರೋಗ್ಯ ಇಲಾಖೆ ತುಂಬಾ ಒಂದು ಮುತುವರ್ಜಿ ವಹಿಸ್ಕೊಂಡು ಕೆಲಸ ಮಾಡಕತ್ತದ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ಉದ್ದೇಶನೇ ಪಲ್ಸ್ ಪೋಲಿಯೋ ಹಾಕಬೇಕು ಅನ್ನೋದು. ಪಲ್ಸ್ ಪೋಲಿಯೋ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಪ್ರಯತ್ನ ಮಾಡಕತ್ತಾರ,
3: ಈ ಕಾರ್ಯವನ್ನು ಮಾಡ್ಲಿಕ್ಕತ್ತಾರ.
2: ಆದ್ರೆ ಇದಕ್ಕೆಲ್ಲ ಸಾರ್ವಜನಿಕರು ಸಪೋರ್ಟ್ ಮಾಡಬೇಕು. ಎಲ್ಲ ಎಲ್ಲೆಲ್ಲಿ ಮಕ್ಕಳು ಇರ್ತಾರ, ಮಕ್ಕಳು ಇದ್ದವರೆಲ್ಲರೂ ಈ ಪಲ್ಸ್ ಪೋಲಿಯೋ ಹಾಕ್ಸ್ಕೊಳ್ಳಿಕ್ಕೆ ಮುಂದೆ ಬರಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಆರೋಗ್ಯವಂತರಾಗಿರಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ ಎಲ್ಲ ತಂದೆ ತಾಯಿಗಳು ಈ ಒಂದು ವಿಷಯದಲ್ಲಿ ಪಲ್ಸ್ ಪೋಲಿಯೋ ಹಾಕ್ಸುವ ಒಂದು ವಿಷಯದಾಗ ತುಂಬ ಒಂದು ಮುತುವರ್ಜಿ ಇಟ್ಕೊಂಡು ಕೆಲಸ ಮಾಡಿದರೆ ಪೋಲಿಯೋ ಮುಕ್ತ ಸಮಾಜವನ್ನು ದೇಶವನ್ನು ನಾವು ನಿರ್ಮಾಣ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ನನಗೆ ಅನಿಸೋದು. ನೋಡಮ್ಮ
3: ಈಗ ನೋಡು ಬಸಣ್ಣ, 1176 ಮನೆ ಭೇಟಿ ತಂಡಗಳನ್ನ ನಿರ್ಮಾಣ ಮಾಡ್ಯಾರ, 32 ಸಂಚಾರಿ ತಂಡಗಳನ್ನ ನಿರ್ಮಾಣ ಮಾಡ್ಯಾರ ಅವರು. ಹಿಂಗ 1260 ತಂಡಗಳನ್ನ ನಿಯೋಜನೆ ಮಾಡ್ಯಾರಪ್ಪ. ಮತ್ತೆ 2530 ಲಸಿಕಾ ಕಾರ್ಯಕರ್ತರು, 248 ಮೇಲ್ವಿಚಾರಕರು, ಮತ್ತೆ ತಾಲೂಕುಗಳಿಗೆ ಉಸ್ತುವಾರಿ ಅಧಿಕಾರಿಗಳನ್ನ ನೇಮಿಸ್ಯಾರ. ಗುರಿ ಒಂದೇ, ಎಲ್ಲಾ ಮಕ್ಕಳಿಗೆ ಇದು ಪಲ್ಸ್ ಪೋಲಿಯೋ ಲಸಿಕೆ ಆಗ್ಲಿ, 3 ಹನಿಗಳು ಲಸಿಕೆಯನ್ನ ಎಲ್ಲರೂ ಪಡೀಲಿ ಅನ್ನುವಂತ ಒಂದು ಉದ್ದೇಶ ಅದ ನೋಡಪ್ಪ.
4: ಇಷ್ಟು ಯಾರು ವಂಚಿತ
2: ಮೂರು ಹನಿಗಳನ್ನು ಹಾಕೋದ್ರಿಂದ ನಮ್ಮ ಜೀವನ ಮಕ್ಕಳ ಜೀವನ ರಕ್ಷಣೆ ಆಗ್ತದೆ ಮುಂದಿನ ಭವಿಷ್ಯದಲ್ಲಿ ಅನ್ನುವಂಥದ್ದು. ಹಾಗಾಗಿ 5 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನು ಕಡ್ಡಾಯವಾಗಿ ಹಾಕ್ಸ್ಬೇಕು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರಬೇಕು. ಈಗ ಗೊತ್ತಿದೆ ಬಹಳ ಜನಗಳಿಗೆ, ಆದ್ರೆ ಈಗ ನಾವಂತೀವಲ್ಲ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಏನೈತಲ್ಲ, ಅದ್ ನಿರ್ಮಾಣ ಆಗ್ಬೇಕು ಅಂದ್ರೆ
3: ಸಾರ್ವಜನಿಕರು
2: ಕೈ ಜೋಡಿಸ್ಕೊಳ್ಳೋದು ಸಾಧ್ಯ.
3: ಇವತ್ತು 29ನೇ ತಾರೀಕು, ಹೌದಿಲ್ಲ? ನಾವು ಎಲ್ಲ ಏನ್ ಮಾಡಿದ್ವಿ, ಕಾರುಣ್ಯವನ್ನ ಆಚರಣೆ
2: ಮಾಡಿದ್ವಿ.
3: ಹೌದಾ,
2: ಇವತ್ತು ಭರ್ಜರಿ ಕಾರುಣ್ಯವಾದಮ್ಮ. ಈಗ ನಮ್ಮ ಹಳ್ಳ್ಯಾಗಂತೂ ಏ ಎತ್ತುಗಳದು ಮೆರವಣಿಗೆ ಇರ್ತದ ನೋಡ್ಬೇಕು.
3: ಇದು ನೋಡು, ಗ್ರಾಮೀಣ ಜೀವನ, ಕೃಷಿ ಸಂಸ್ಕೃತಿ, ಗೋ ಸಂರಕ್ಷಣೆ ಹಾಗೂ ಕುಟುಂಬದ ಕಲ್ಯಾಣದೊಂದಿಗೆ ಅವಿನಾಭಾವ ಸಂಬಂಧವನ್ನ ಈ ಕಾರು ಹುಣ್ಣಿಮೆ ಹೊಂದದ ನೋಡ್ ಬಸಣ್ಣ. ಮಳೆಗಾಲದ ಆರಂಭ ದಿವಸ ಇದು, ಹೌದಾ? ಈ ಸಂದರ್ಭದೊಳಗ ಒಳ್ಳೆ ಮಳೆ ಆಗಿತ್ತಂದ್ರೆ ನಮ್ಮ ರೈತರಿಗೆ ಹೆಂಗೆ ಖುಷಿ ಇರ್ತದೆ ಈ ಹಬ್ಬ ಆಚರಣೆ ಮಾಡ್ಲಿಕ್ಕಂದ್ರೆ. ನಮ್ಮ ಪಶು ಸಂಪತ್ತು ಇರ್ತದಲ್ಲ ಎಲ್ಲರ ಮನೆಯಲ್ಲಿ, ಅವಕ್ಕೆ ಎಷ್ಟು ಅಲಂಕಾರ ಮಾಡಿರ್ತಾರ, ಬಣ್ಣ ಹಚ್ಚಿರ್ತಾರ, ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರ, ಅವು ಕೋಡುಗಳಿಗೆಲ್ಲ ಗೆಜ್ಜೆ ಕಟ್ತಾರ, ಅದೇ ಅಲಂಕಾರ ಮಾಡ್ಲಿಕ್ಕೆ ಏನೇನ್ ಬೇಕೆಲ್ಲ ಮಾಡ್ತಾರೆ. ಜೊತೆಗೆ ಕಿಚ್ಚು ಹಾಯಿಸುವಂತದ್ದನ್ನು ಸಹಿತ ಮಾಡ್ತಾರ ನೋಡಪ್ಪ. ನೀನು ಕೇಳಿದೆ ಇಲ್ಲ ಬಸವಣ್ಣ?
2: ಹೌದೌದು, ಬಹಳ ನೋಡಿನಿ. ಆಮೇಲೆ ಒಂದು ನಂಬಿಕೆ ಈಗಲೂ ಜನರಲ್ಲಿ ಐತಿ, ಈಗ ಯಾವ ಬಣ್ಣದ ಎತ್ತು ಮೊದಲು ಕರಿ ಹರಿತದ ಬಣ್ಣದ ಬೆಳೆ ಚಲೋ ಬೆಳೆಯುತ್ತದ ಅನ್ನೋದಕ್ಕೆ ರೈತರೆಲ್ಲ ಇರ್ತದ. ಇವಾಗ ನೋಡಿ, ಬಿಳಿ ಎತ್ತು ಮೊದಲೇ ಆರಿದ್ರೆ ಬಿಳಿ ಜೋಳ ಚೆನ್ನಾಗಿ ಬರ್ತದ, ಹಿಂಗೆಲ್ಲ ನಂಬಿಕೆ ಐತಿ. ಹಿಂಗಾರು ಬೆಳೆ ಚೆನ್ನಾಗಿ ಮೂಡಿ ಬರ್ಬೇಕಂತಂದ್ರೆ ಈ ತರ ನಂಬಿಕೆಗಳು ಇಟ್ಕೊಂಡು ಎತ್ತುಗಳನ್ನ ಹಾರ್ತಾವ ಅನ್ನುವಂಥದ್ದು. ಯಾವ ಎತ್ತು ಮುಂದೆ ಆರಿರ್ತದ ಆ ಬೆಳೆ ಬೆಳೀತದ ಅನ್ನುವಂಥ ನಂಬಿಕೆ ನಮ್ಮ ರೈತ
4: ಬೆಳೆಯಲ್ಲಿ ಅಭಿವೃದ್ಧಿ ಐತೆ ಅಂತ
2: ಎಲ್ಲ ನಂಬಿಕೆ ಐತೆ ಅಂತ
3: ಮುಂಗಾರು ಹೇಳ್ತಾರೆ ಬಸವಣ್ಣ. ಇದು ಕಾರ್ ಹುಣ್ಣಿಮೆ ಅಂತ ಏನ್ ಹೇಳ್ತೀವಲ್ಲ, ಇದು ಕೇವಲ ಹಬ್ಬ ಅಷ್ಟೇ ಅಲ್ಲ, ಇದು ಮತ್ತೆ ಪ್ರಕೃತಿ ಮತ್ತು ಭೂಮಿ ಮತ್ತೆ ಪಶುಗಳೊಂದಿಗೆ ಇರುವ ಆತ್ಮೀಯ ಬಾಂಧವ್ಯದ ಸಂಕೇತ ಅಂತ ಹೇಳ್ತಾರೆ ನೋಡಮ್ಮ.
2: ನೋಡಮ್ಮ, ಈಗ ನಾವು ಹಸುಗಳಾಗಿರ್ಬೋದು, ಎಮ್ಮೆ ಆಗಿರ್ಬೋದು, ಕರುಗಳಾಗಿರ್ಬೋದು, ಮತ್ತು ಈ ಪಶುಗಳ ಯಾವುದೇ ಪ್ರಾಣಿಗಳಾಗಿರ್ಬೋದು ನಾವು ಸಲ್ಲುತ್ತೀವಿ. ಯಾಕಂದ್ರೆ ನಾವು ಪಶು ಸಂಪತ್ತು ಅಂತಂದಾಗ ಅದು ನಮ್ಮ ಜೀವನದ ಅವಿಭಾಜ್ಯ
3: ಅಂಗವಾಗಿದೆ.
2: ಈಗ ನೋಡಿ, ಎತ್ತುಗಳು ನಮ್ಮ ಕೃಷಿಗೆ ಮೂಲಾಧಾರ. ಎತ್ತುಗಳು ಇರಲಿಲ್ಲ ಅಂದರೆ, ದನಗಳು ಇರಲಿಲ್ಲ ಅಂದರೆ, ಹಸುಗಳು ಇರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಜೀವನಕ್ಕೆ ಒಂದು ಆಧಾರಗಳಂದ್ರೆ
3: ಹಿಂದಿನ
2: ಕಾಲದಲ್ಲಿ ಯಾವ ಸಂಪತ್ತು ಆದಂತ ಫಸ್ಟ್ ನೋಡ್ತಿದ್ರು ಅಂದ್ರೆ ಪಶು ಸಂಪತ್ತು. ಯಾರು ಪಶು ಸಂಪತ್ತು ಹೆಚ್ಚು ಇರ್ತದ ಅವರು ಶ್ರೀಮಂತರು ಅಂತ. ಆಸ್ತಿ ಇದ್ದವರಲ್ಲ, ಜಮೀನಿದ್ದವರಲ್ಲ, ಮತ್ತೊಂದಿದ್ದಲ್ಲ, ಯಾರು ಮನೆಯಲ್ಲಿ ಹೆಚ್ಚು ಪಶುಗಳು ಇರ್ತಾರೆ ಅವರು ದೊಡ್ಡ ಶ್ರೀಮಂತರು, ಅವರು ದೊಡ್ಡವರು ಅಂತ ಕರಿತಿದ್ರು. ಈಗಲೂ ಕೂಡ ನಾವು ಯಾರ ಮನೆಯಲ್ಲಿ ಜಾಸ್ತಿ ಪಶು ಸಂಪತ್ತು ಇರ್ತದ ಅವರಿಗೆ ಕೂಡ ಅವರು ಅಂತಿರ್ತಾರೆ, ನಮ್ಮ ಮನೆಗೆ ಅಷ್ಟು ಸಂಪತ್ತು ಇದೆ ಇಷ್ಟು ಸಂಪತ್ತು, ಅದೆಲ್ಲ ಅಲ್ಲ, ಪಶು ಸಂಪತ್ತನೇ ನಿಜವಾದ ಸಂಪತ್ತು ಅಂತ ಹೇಳಿ.
3: ಅಂದ್ರೆ ಈಗ ನಾವು ಹೆಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಸಂಪತ್ತು ಅಂತ ಹೇಳ್ತೀವಲ್ಲ, ಹಂಗೆ ಹಿಂದೆ ಒಂದು ಟೈಮ್ನಾಗ ಪಶು ಸಂಪತ್ತೇ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಟೈಪ್ ಇತ್ತು ಅವಾಗ ಅಂತ ಹೇಳ್ಬಹುದು.
2: ಹೌದಿಲ್ಲ ನೋಡಮ್ಮ, ಕುರಿ ಸಂಪತ್ತು ಇರ್ತು, ಯಾರು ಕುರಿಗಳು ಸಾವಿರಾರು ಕುರಿಗಳಿದ್ದವ್ರು ದೊಡ್ಡ ಶ್ರೀಮಂತರು, ಅವರೇ ದೊಡ್ಡ ಶ್ರೀಮಂತರು. ಆಮೇಲೆ ಮೇಕೆ ಸಂಪತ್ತು, ಅದು ಒಂದು ದೊಡ್ಡ ಒಂದು ಇದಾಗ್ತಿತ್ತು. ಹಿಂಗೆ ಈ ಯಾವುದೇ ರೀತಿಯ ಸಂಪತ್ತು ನಮ್ಗೆ ಬೇಕು ಆಗಬೇಕು ಅಂತಂದಾಗ ಆ ಒಂದು ಹಳ್ಳಿಯ ಒಂದು ಜೀವನದಲ್ಲಿ ಆ ಪ್ರಾಣಿಗಳು ಅವೇನಿದ್ದಾವ, ಪಶುಗಳೇನಿದ್ದಾವ, ಅವು ಅವರ ಒಂದು ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿರ್ತಾವ, ಅಷ್ಟೇ ಅವರ ಆರ್ಥಿಕ ಒಂದು ಸದೃಢತೆಗೆ ಅವು ಕಾರಣಗಳು ಆಗಿರ್ತಾವ ಅನ್ನುವಂಥದ್ದು. ಹೌದಲ್ಲಮ್ಮ ರಮ?
3: ಹೌದಪ್ಪ ಬಸವಣ್ಣ, ನೀನ್ ಹೇಳಿದ್ದು ಬಹಳ ಅಕ್ಷರಶಃ ಸತ್ಯ ಅದ ನೋಡ್
2: ಬಸವಣ್ಣ. ಈಗ ಕಾರ ಹುಣ್ಣಿಮ್ದಾಗ ರೈತರೆಲ್ಲ ಫುಲ್ಲು ಎತ್ತುಗಳಿಗೆ ಮತ್ತು ಹಸುಗಳಿಗೆ ಬಣ್ಣ ಹಾಕ್ತಿರ್ತಾರೆ, ಬಣ್ಣಗಳಾಕಿ. ನಾನು ಸಣ್ಣವನಿದ್ದಾಗ ಹಸುಗಳಿಗೆ ಕಲರ್ ಕಲರ್ ಕಲರ್ ಹಾಕಿ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ವಿ. ಏ ನನ್ನದು ಹೆಂಗ ನೋಡು, ನನ್ನ ಕಲರ್ ಹೆಂಗ ಹಾಕಿ,
3: ನಿನ್ನ ಹಸುವಿಂದೋ ಅಥವಾ ಎತ್ತ ಹಿಡ್ಕೊಂಡು ನಿನಗೆ ಹೆಮ್ಮೆ
2: ಹೆಮ್ಮೆ ಅದಕ್ಕೆಲ್ಲ
4: ತೆಗೆಸ್ಕೊಳ್ಳೋದು.
2: ಅದು ಈಗಲೂ ಕೂಡ ಹಳ್ಳಿಗಳಲ್ಲಿ ಬಹಳ ಭರ್ಜರಿಯಾಗಿ ಮಾಡ್ತಾರೆ. ಅದೊಂದು ವಿಶಿಷ್ಟವಾದಂಥ ಹಬ್ಬ, ಯಾಕಂದರೆ ಜನರಿಗೆ ಹಳ್ಳಿಯ ಜನಗಳಿಗೆ ಒಂದು ಮನೋರಂಜನೆ ಕೊಡ್ತಕ್ಕಂಥ ಹಬ್ಬ ಅಷ್ಟೇ ಅಲ್ಲ, ಅವರಿಗೆ ಖುಷಿಯನ್ನು ಕೊಡ್ತಕ್ಕಂಥ ಒಂದು ಹಬ್ಬ. ಎತ್ತುಗಳನ್ನು ಮೆರವಣಿಗೆ ಮಾಡೋದು, ಎತ್ತುಗಳನ್ನು ಸಿಂಗಾರ
4: ಮಾಡೋದು,
2: ತುಂಬ ಸಿಂಗಾರ ಮಾಡ್ತಾರೆ ಅವಳು. ಇವತ್ತೊಂದು ದಿನ ಕಾರ ಹುಣ್ಣಿಮ ದಿನ ಎತ್ತುಗಳೆಲ್ಲ ಚಲೋ ತೊಳಿತಾರೆ, ಮೈ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅವುಗಳಿಗೆಲ್ಲ ಕಲರ್ಗಳು ಹಾಕಿ ಮತ್ತು ಆಮೇಲೆ ಕೋಡುಗಳಿಗೆಲ್ಲ
3: ಬಣ್ಣ
2: ಹಚ್ಚಿ ಏನು ಅವು ಎತ್ತುಗಳು ನಡೆದರೆ ಗಲ್ ಗಲ್ ಗಲ್ ಶಬ್ದ ನೋಡ್ಬಿಟ್ರೆ ಖುಷಿ ಆಗ್ಬೇಕು.
3: ಎತ್ತುಗಳಿಗೆ ಕಟ್ಟುವಂತ ಬೇರೆ ಬೇರೆ ಅಲಂಕಾರಿಕ ಸಾಮಾನುಗಳು ಇರ್ತಾವಲ್ಲ,
2: ಹೌದು
3: ಅವು ಬಹಳ ಅವ
2: ಬಹಳ ಅವ.
3: ಈ ಹೆಣ್ಮಕ್ಳು ಹೆಂಗ ಬೇರೆ ಬೇರೆ
4: ಆಭರಣಗಳನ್ನ
3: ಎತ್ತುಗಳಿಗೆ ಶೃಂಗಾರ ಮಾಡುವಂತ ಕೋಡು ಗೆಜ್ಜೆ ಇರ್ಬೋದು, ಹಣೆಪಟ್ಟಿ ಗೆಜ್ಜೆ ಇರ್ಬೋದು, ಕಾಲಿಗೆ ಝಣಕ್ ಝಣಕ್ ಅನ್ನುವಂತ ಗೆಜ್ಜೆ, ಒಂದ್ ಸಿಂಗಲ್ ಗೆಜ್ಜೆ ಹಾಕಿರ್ತಾರ, ಮೈ ಮೇಲೆ ಒಂದು ಬೇರೆ ಬೇರೆ ಇದನ್ನ ಹಾಕಿರ್ತಾರ, ಇರ್ಬೋದು, ಇವೆಲ್ಲ ಬೇರೆ ಬೇರೆ ತರದ ಒಂದು ಶೃಂಗಾರ
2: ಮಾಡುವ
3: ಎತ್ತುಗಳಿಗೆ.
2: ಹೌದೌದು,
3: ಅವುಗಳು ಹೆಂಗೆ ಅಂದ್ರೆ ನಮ್ಮ ಹಿರಿಯರು ಹೇಳ್ತಿದ್ರು, ಮೈ ಮೇಲೆ ಕೈ ಇಟ್ಟರೆ ಎತ್ತುಗಳು ಕೈ ಜಾರ್ಬೇಕಂತ, ಅಂದ್ರೆ ಹಂಗೆ ಮೇಯಿಸಿರ್ಬೇಕು ಎತ್ತುಗಳನ್ನ ಅಂತ. ನುಣುಪಾಗಿರ್ಬೇಕು, ಅಷ್ಟು ಮಿಂಚುತ್ತಿರ್ಬೇಕಂತ ಅದ್ರ ದೇಹ ಅಂದ್ರೆ ಅದು ಸದೃಢವಾಗಿದೆ ಅನ್ನುವಂಥದ್ದನ್ನ ಪ್ರತಿನಿಧಿಸ್ತದೆ ಅಂತ ವಿಷಯ
2: ನೋಡಿ.
3: ಎಷ್ಟು ಜಾಣರು ಇದ್ರು ನಮ್ಮ ಹಿರಿಯರು ಓದದೇ ಇದ್ರು ಅನ್ನುವಂಥದ್ದನ್ನ
2: ಈಗ ಎತ್ತುಗಳ ಸ್ಪರ್ಧೆ ಕೂಡ ಮಾಡ್ತಾರೆ ಹಳ್ಳಿಗಳಲ್ಲಿ, ಕೆಲವು ಊರುಗಳಲ್ಲಿ, ಇವನ್ ನಮ್ಮ ರಾಯಚೂರಿನಲ್ಲಿ
3: ಸಾಂಸ್ಕೃತಿಕ
2: ಹಬ್ಬಗಳಲ್ಲಿ ಎತ್ತುಗಳ ಒಂದು ಸ್ಪರ್ಧೆ ಮಾಡ್ತಾರೆ. ಯಾವ ಬಲಿಷ್ಠವಾಗಿರ್ತಾವ ಎತ್ತುಗಳು,
3: ಹೆಚ್ಚು ವೆಯ್ಟ್ ಅನ್ನು ಎಳೆಯುವಂತಹ ಪ್ರೈಸ್ಗಳನ್ನ ಕೊಡುವಂತ
2: ದೊಡ್ಡ ದೊಡ್ಡ ಬಹುಮಾನಗಳನ್ನ ಕೊಡ್ತಕ್ಕಂಥದ್ದು ಪರಂಪರೆ ಈಗಲೂ ಐತೆ. ನಮ್ಮ ರಾಯಚೂರಿನಲ್ಲಿ ಅದ್ದೂರಿಯಾಗಿ ಮಾಡ್ತಾರೆ,
3: ಬೇರೆ ಬೇರೆ ರಾಜ್ಯಗಳಿಂದ ಸಹಿತ ಎತ್ತುಗಳು
2: ನೋಡು. ಒಂದೊಂದು ಎತ್ತು 2 ಲಕ್ಷ ಅಂತ, ಒಂದು ಎತ್ತು 3 ಲಕ್ಷ, ಆ ತರ ಒಂದು ಅವ್ರು ಹೆಂಗ್ ಬೆಳೆಸಿರ್ತಾರಂತಂದ್ರೆ ಆ ಎತ್ತುಗಳು ನೋಡ್ಬಿಟ್ರೆ ನಮ್ಗೆ ನಿಜವಾಗ್ಲು ಬಹಳ ಆಶ್ಚರ್ಯ ಆಗ್ಬಿಡ್ತಾವೆ. ಅವುಗಳ ಹೈಟು, ಅವುಗಳ ಸದೃಢತೆ,
3: ಅವುಗಳು ಆರೋಗ್ಯವಾಗಿದ್ದಾವೆ ಅಂತ ಹೇಳಲಿಕ್ಕೆ ಏನೇನು ಹೇಳ್ತಾರ, ಕಣ್ಣು ಹೊಳಪಿನಿಂದ ಇರಬೇಕು, ಆಮೇಲೆ ಅದು ನಿಂತ್ರೆ ಅಗ್ದಿ ಬಗ್ಗಿ ನಿಂದಿರಬಾರ್ದು, ಹಿಂಗೆ ಏನೇನೋ ವಿಶೇಷ. ಎತ್ತುಗಳಿಗೆ
2: ಎತ್ತನ್ನ ತಗೋಬೇಕಂದ್ರೆ ರೈತನಿಗೆ ಗೊತ್ತಿರ್ತದೆ, ನೋಡ್ತಾನ ಅದ್ರ ಮೈಮುಟ್ಟು ನೋಡ್ತಾನ, ಚುಳಿ ಹೆಂಗ ಐತೆ, ಅದು ಹೆಂಗ ನಡೀತದ, ಅದ್ ಹೆಂಗ ನೋಡ್ತದ, ಇವೆಲ್ಲವನ್ನ ಗಮನಿಸಿ ಎತ್ತುಗಳು
5: ತಗೊಂತಾರ
2: ರೈತರು. ಸುಮ್ಮನೆ ಎತ್ತುಗಳನ್ನ ಖರೀದಿ ಮಾಡಂಗಿಲ್ಲ, ಪ್ರತಿ ಆ ನಡೆಯುವಂತ ಒಂದು ಹೆಜ್ಜೆ ಕೂಡ ನೋಡ್ತಾರ, ಹೆಂಗ ನಡೀತದ ಎತ್ತು ಅಂತೇಳಿ. ಅದ್ರದ ಕಿವಿಗಳು ನೋಡ್ತಾರ, ಕಣ್ಣುಗಳು ನೋಡ್ತಾರ, ಅದು ನಡೆಯುವಂತ ಒಂದು ಇದು ಗಾಂಭೀರ್ಯ ಹೆಂಗಿದೆ, ಇದು ಹೆಂಗ ನಡೀತದ ಅಂತ.
3: ಒಂದು ತರ ವಧು ಪರೀಕ್ಷೆ ಮಾಡಿದಂಗ ನೋಡಿ, ವಧು ಪರೀಕ್ಷೆ ಬರೀ ನಾವು ಹಾಡು ಹೇಳಿಸಿ ಮಾತಾಡಿಸಿ ಅಂತ ಕೇಳಿ
2: ಮಾಡ್ತಾರೆ.
3: ಅದಕ್ಕೆ ಈ ತರದ ಎಲ್ಲ ಪರೀಕ್ಷೆಗಳನ್ನ ಮಾಡ್ತಾರೆ. ಒಂದು ಎತ್ತಿನ ಒಂದು ಒಳ್ಳೆ ಗುಣಗಳು ಅಂದ್ರೆ ಇವೆಲ್ಲ
2: ಎತ್ತಿನ ಗುಣಗಳು ನೋಡಿನ
3: ಆರೋಗ್ಯವಂತ ಎತ್ತಿನ ಗುಣಗಳು ಅಂತ ಹೇಳ್ಬೋದು. ನಾಳೆ ಒಂದು ವಿಶೇಷ ಅದ ಬಸವಣ್ಣ.
2: ಏನಮ್ಮ
3: ನಾಳೆ ಏನಂತ ಹೇಳಿದ್ರೆ, ಪ್ರತಿ ಮನೆಗೆ ಮತದಾರರ ಒಂದು ಪರಿಷ್ಕರಣ ಪಟ್ಟಿ ಪರಿಷ್ಕರಣೆ ತರವಾಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂತ ಒಂದು ಸರಳ ಮಾಹಿತಿಯನ್ನ ಹೇಳೋದಾದ್ರೆ ನೋಡಿ ಬಸವಣ್ಣ, ಎಲೆಕ್ಷನ್ ಕಮಿಷನ್ ವತಿಯಿಂದ ವೋಟರ್ ಲಿಸ್ಟ್ ಸರಿಪಡಿಸೋದಕ್ಕೆ ಒಂದು ಕೆಲಸ ನಡೀಲಿಕ್ಕೆ ಹೌದಾ ಇಲ್ಲ, ಇದನ್ನ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಅಂದ್ರೆ ಅಂತ ನಾವು ಕರಿತೀವಿ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅಹರ ಮತದಾರರ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಉಳಿಬೇಕು, ಅಹರರಲ್ಲದವರು, ಸತ್ತವರು, ಮನೆ ಬದಲಿಸಿದವರು ಡೂಪ್ಲಿಕೇಟ್ ಹೆಸರುಗಳನ್ನ ವೋಟರ್ ಲಿಸ್ಟ್ ನಿಂದ ಸರಿ ಆಗ್ಬೇಕು ಅಥವಾ ತೆಗಿಬೇಕು ಅನ್ನುವಂತ ಒಂದು
5: ಒಬ್ಬರ ಹೆಸರಲ್ಲಿ ಎರಡೆರಡು ವೋಟರ್ ಕಾರ್ಡ್
3: ಇರ್ತಾವ, ಹಂಗ ಆಗ್ಬಾರ್ದು, ಎರಡೆರಡು ಕಡೆ ವೋಟ್ ಮಾಡೋಂತ ಇರಬಾರ್ದು.
2: ಎಷ್ಟೋ ಜನ ಸತ್ತೋಗ್ಬಿಟ್ಟಿರ್ತಾರ, ಅವ್ರದ್ದು ವೋಟರ್
3: ತೆಗಿಸಬೇಕು, ಡಿಲೀಟ್ ಮಾಡಿಸಬೇಕು, ಮಾಡಿಸಿರಲ್ಲ
2: ಎಲೆಕ್ಷನ್ ಅಲ್ಲಿ ಅವ್ರು ಸತ್ತವ್ರ ಹೆಸರ ಮೇಲೆ
3: ದುರುಪಯೋಗ
2: ಆ ತರ ಒಂದು ಇದನ್ನ ಇಟ್ಕೊಂಡು
3: ನೋಡಪ್ಪ. ನಾಳೆ ಮನೆ ಮನೆಗೆ ಬರ್ತಾರ ಅವ್ರು, ಬಿ ಎಲ್ ಓಗಳು ಬರ್ತಾರೆ. ಬಿ ಎಲ್ ಓ ಬಂದ್ರೆ ನಾವ್ ಏನ್ ಮಾಡ್ಬೇಕು, ಎನ್ಯುಮರೇಷನ್ ಫಾರಂ ಅಂತ ಕೊಡ್ತಾರ ಅವ್ರು, ಅದನ್ನ ಇಸ್ಕೋಬೇಕು. ಫಾರಂ ನಲ್ಲಿ ನಿಮ್ ಹೆಸರು, ಮನೆಯವರು, ವೋಟರ್ ಐಡಿ ನಂಬರು, ಅಡ್ರೆಸ್, ವಿವರಗಳು ಇರ್ತಾವ ಅದ್ರೊಳಗ. ಫಾರಂ ನಲ್ಲಿ ತಪ್ಪೇನಾರ ಅದನ್ನ ಅಥವಾ ನೀವೇನಾದ್ರೂ ಅಡ್ರೆಸ್ ಚೇಂಜ್ ಮಾಡಿದೀರಾ ಅಥವಾ ನಿಮ್ಗೆ ಯಾರಾದ್ರೂ ಸೇರಿಸೋರ್ನಿದೆಯಾ ಅದೆಲ್ಲ ನೋಡ್ಕೋಬೇಕು. ಆ ಫಾರಂ ಇಸ್ಕೊಂಡು ಫಿಲ್ ಅಪ್ ಮಾಡಿ ಆಮೇಲೆ ಬಿ ಎಲ್ ಓಗಳಿಗೆ ಕೊಡ್ಬೇಕು.
5: ಈಗ ಅಡ್ರೆಸ್ ಚೇಂಜ್ ಮಾಡೋ ಆಪ್ಷನ್
3: ಇರ್ತದೆ ಅದ್ರೊಳಗ, ಅದನ್ನು ಇರ್ತದೆ. ನೀವು ದಾಖಲೆ ಏನು ಕೊಡ್ಬೇಕಾಗಿಲ್ಲ ಅವರಿಗೆ, ಅದನ್ನಷ್ಟೇ ಫಿಲ್ ಅಪ್ ಮಾಡ್ಕೊಡ್ಬೇಕು. ಆದ್ರೆ ಮುಂದೆ ಎಲೆಕ್ಷನ್ ಆಫೀಸ್ನಿಂದ ಏನಾದ್ರೂ ನೋಟಿಸ್ ಬಂದ್ರೆ, ನಿಮ್ಮದು ತಪ್ಪಿದೆ ಅಂತ ಏನಾದ್ರೂ ನೋಟಿಸ್ ಬಂದ್ರೆ, ಅವರು ದಾಖಲೆಗಳನ್ನ ಕೇಳ್ತಾರೆ. ಕೇಳಿದಾಗ ನಿಮಗೆ ನೋಟಿಸ್ ಬಂತು ಅಂತ ಹೇಳಿದ್ರೆ ಗಾಬರಿ ಆಗ್ಬಾರ್ದು. ಆ ಅವ್ರು ಏನ್ ದಾಖಲೆಗಳನ್ನ ಕೇಳ್ತಾರೆ ಆ ದಾಖಲೆಗಳನ್ನ ಕೊಡ್ಬೇಕು. ಅವಾಗ ಏನ್ ದಾಖಲೆಗಳನ್ನ ಅವ್ರು ಕೇಳ್ಬಹುದು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ ಕೇಳ್ತಾರ, ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರ, ಸ್ಕೂಲ್ ಸರ್ಟಿಫಿಕೇಟ್ ಕೇಳ್ತಾರ, ಪಾಸ್ಪೋರ್ಟ್ ಕೇಳ್ತಾರ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರ. ಇವನ್ನೆಲ್ಲ ಸ್ವಲ್ಪ ರೆಡಿ ಇಟ್ಕೊಂಡಿರ್ಬೇಕು. ಈ ಆಧಾರ್ ನಂಬರ್ ಕೊಡ್ಲೇಬೇಕಾ ಅನ್ನುವಂತ ಒಂದು ಡೌಟ್ ಇರ್ತದೆ ನಮ್ಮ ಲಿಸನರ್ಸ್.
2: ಓದ್ಲಾರ್ದವ್ರು ಇರ್ತಾರೆ ಅವ್ರದ್ದು
3: ಆಧಾರ್ ನಂಬರ್ ಅಂತೂ ಎಲ್ಲರಿಗೂ ಇರ್ತದೆ. ಮತ್ತೆ ಇನ್ನು ಯಾರಾದ್ರೂ ನಿಮ್ಮ ಮನೆಯೊಳಗೆ 18 ವರ್ಷ ಇವಾಗ ಬಂತು, ಅವನ್ ಇನ್ನ ವೋಟರ್ ಲಿಸ್ಟ್ ಅಲ್ಲಿ ಆಡ್ ಆಗಿಲ್ಲ, ಅದನ್ನು ಸೇರಿಸಬೇಕು. ಊರು ಅಥವಾ ಯಾವ್ದಾದ್ರು ಪರದೇಶದೊಳಗಿದ್ರು ವೋಟ್ ಮಾಡೋ ಟೈಮ್ಗೆ ಅವ್ರು ಬರೋರಿದ್ರು ಅವ್ರನ್ನ ಸೇರಿಸಬೇಕು ಅದ್ರೊಳಗೆ,
2: ಬೇರೆ ರಾಜ್ಯಕ್ಕೆ ಹೋಗಿರ್ತಾರೆ ಅಲ್ಲಿ ಕೆಲಸ ಮಾಡ್ತಿರ್ತಾರೆ.
3: ಆವಾಗ ಅವ್ರ ಮಾಹಿತಿಯನ್ನು ಒಂದು ಫಾರ್ಮ್ ತಗೊಂಡು ಅದ್ರೊಳಗೆ ಭರ್ತಿ ಮಾಡಿ ಕೊಡ್ಬೇಕು.
5: ಇವೆಲ್ಲ ಭರ್ತಿ ಮಾಡಿದ್ರೆ ನಾವು ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಂದು ವೋಟರ್ ಐ ಡಿ ಬೇರೆ ಕಡೆ ಇದೆ, ಬೇರೆ ಸ್ಥಳದಲ್ಲಿ ಇದೆ, ನಾನು ಪ್ರತಿ ಸತಿ ಅಲ್ಲೇ ಹೋಗಿ ವೋಟರ್ ಐ ಡಿ ನಾವು ವೋಟ್ ಹಾಕಿ
3: ಬರ್ತೀನಿ.
5: ಈಗ ಇವೆಲ್ಲ ತುಂಬಿದ್ರೆ ನೆಕ್ಸ್ಟ್ ವೋಟರ್ ವೋಟಿಂಗ್ ಲಿಸ್ಟ್ ಅಲ್ಲಿ ಬರುತ್ತಲ್ಲ, ಬಂದ್ಮೇಲೆ ನಾವು ಈಗ ಪ್ರೆಸೆಂಟ್
3: ಜೊತೆಗೆ ಅದನ್ನ ನೆಗ್ಲಿಜೆನ್ಸಿ ಮಾಡಬಾರ್ದು ನೋಡಪ್ಪ.
2: ತುಂಬಾ ಜನಗಳಿಗೆ ಗೊತ್ತಾಗಲ್ಲ ನೋಡಮ್ಮ ಅರಮ್ಮ. ಈಗ ಈ ನಾನು ಹೇಳಿದೆ, ನಮ್ಮ ಸ್ನೇಹಿತರು ಎಲ್ಲೋ ಡೆಲ್ಲಿ ಆಗಿದ್ದಾರೆ, ಅಲ್ಲಿ ಏನೋ ಕೆಲಸಕ್ಕೆ ಹೋಗ್ಯಾನ, ಆತ ಬಂದು ಇಲ್ಲಿ ಎಸ್ ಐ ಆರ್ ಮಾಡಿಸ್ಕೋಬೇಕಂತ, ಆತ ಎಷ್ಟೋ ವರ್ಷದ ಓಟನೇ ಹಾಕಿರಂಗಿಲ್ಲ,
3: ಆತ ಬರ್ಬೇಕಾಗಿಲ್ಲ ಬಸಣ್ಣ, ಆತ ಬರ್ಬೇಕಾಗಿಲ್ಲ. ಅವ್ರ ಮನೆಯವ್ರು ಯಾರು ರಿಲೇಟಿವ್ಸ್ ಇರ್ತಾರಲ್ಲ, ಎಸ್ ಐ ಆರ್ ಏನ್ ಮಾಡ್ಲಿಕ್ಕೆ ಹತ್ತಾರಲ್ಲ, 2002 ಏನಾದ್ರು ವೋಟ್ ಮಾಡಿದ್ರೆ ಅಂದ್ರೆ ಅಲ್ಲಿಂದ ಮಾಹಿತಿ ತಗೊಂಡು ಇದನ್ನ ಲಿಂಕ್ ಮಾಡ್ಲಿಕ್ಕತ್ತಾರ. ಹಂಗಾಗಿ ಅವ್ರ ಮನೆಯವ್ರು ಯಾರು ಇರ್ತಾರಲ್ಲ ಅವ್ರ ಮಾಹಿತಿ ಕೊಟ್ರೆ ಸಾಕು ಅಷ್ಟೇ. ನೋಡ್ ಬಸಣ್ಣ,
5: ಅವರೇ ಖುದ್ದಾಗಿ ಬರ್ಬೇಕಂತ
3: ಏನಿಲ್ಲ, ಅವರೇ ಖುದ್ದಾಗಿ ಬರ್ಬೇಕಂತ ಏನಿಲ್ಲ, ಅವ್ರ ಮನೆಯವ್ರು ಇದ್ದವರು
2: ಕೊಡ್ಬೋದು. ಮಾನವಿಯಲ್ಲಿ ಸಾರಿ ತರಬೇತಿ ಮಾಡಕತ್ತಾರಂತ ಜಿಲ್ಲಾಧಿಕಾರಿಗಳು, ಅವರು ಸರ್ಕಾರಿ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಮಾತು ಹೇಳ್ತಾರ. ಎಲ್ಲ ಕಡೆ ಎಲ್ಲಿ ಮೇನ್ ತಾಲೂಕು ಕೇಂದ್ರಗಳಲ್ಲಿ ಈ ತರಬೇತಿಯನ್ನು ಕೊಡ್ತಾರಂತ. ತರಬೇತಿಯನ್ನು ಕೊಟ್ಟ ಒಂದು ಸಮಯದಾಗ ತರಬೇತಿ ಅಂದರೆ ಎಸ್ ಐ ಆರ್ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ತರಬೇತಿಯನ್ನು ನಾಳೆ ಕೊಡಕತ್ತಾರಂತ ನಮ್ಮ
3: ಬಿ ಎಲ್ ಓಗಳಿಗೆ.
2: ಬಿ ಎಲ್ ಓಗಳಿಗೆ
3: ಈಗ ನೋಡಿ ಬಸಣ್ಣ, ಜುಲೈ 1ನೇ ತಾರೀಕಪ್ಪ ರಾಷ್ಟ್ರೀಯ ವೈದ್ಯರ ದಿನ ಅದ ನೋಡಪ್ಪ.
2: ಹೌದು ನಮ್ಮ
3: ಇದಕ್ಕೆ ಯಾಕೆ ಇದನ್ನ ಆಚರಣೆ ನಾವು ಭಾರತದೊಳಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮ ಹಾಗೂ ಪುಣ್ಯತಿಥಿಯ ನೆನಪಿಗಾಗಿ ಈ ದಿನವನ್ನ ಆಚರಣೆ ಮಾಡ್ತೀವಿ ನೋಡಿ ಬಸಣ್ಣ.
2: ನೋಡಮ್ಮ, ವೈದ್ಯರು ಅನ್ನುವಂತ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ವೈದ್ಯ
3: ಅವರ ಕಠಿಣ ಪರಿಶ್ರಮ ಮತ್ತೆ ಸಮರ್ಪಣ ಮನೋಭಾವ
2: ನಾರಾಯಣ ಹರಿ ಅಂತ ನಾವು ಕರಿತೀವಿ. ಯಾಕಂದ್ರೆ ದೇವರು ಮತ್ತೆ ಎರಡನೇ ದೇವರು ಅಂದ್ರೆ ವೈದ್ಯರು ಅಂತ ನಾವು ಎಲ್ಲರೂ ಅಂದ್ಕೊಂಡಿರ್ತೀವಿ. ರೋಗ ಬಂದಾಗ ನಮ್ಮನ್ನು ಉಳಿಸ್ತಕ್ಕಂಥದ್ದು, ನಮಗೆ ಕಾಯಿಲೆ ಬಂದು ಸೀರಿಯಸ್ ಆದಾಗ
3: ನಮ್ಮ ನಿಸ್ವಾರ್ಥ ಸೇವೆ ಅಂತ ಹೇಳ್ಬೋದು.
2: ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಂದ್ರೆ ವೈದ್ಯರು. ವೈದ್ಯರಿಗೆ ನಾವು ತುಂಬಾ ಗೌರವ ಕೊಡ್ತೀವಿ, ಯಾಕಂತಂದ್ರೆ ಅವರ ನಿಸ್ವಾರ್ಥ ಸೇವೆಯೇ ಗೌರವ ಕೊಡುವಲ್ಲಕ್ಕೆ ಕಾರಣ ಅಂತ.
3: ಈಗ
2: ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ತುಂಬಾ ತೊಂದರೆಯಲ್ಲಿದ್ದು ಅಡ್ಮಿಂಟ್ ಆದ, ಆತನನ್ನು ನೋಡ್ಕೊಂಡು ಆತಗ ಆರಾಮಾಯ್ತಂದಾಗ ಕೈ ಮುಗಿದು ವೈದ್ಯರನ್ನ ಬೇಡ್ಕೊಳ್ತಾನ, ನನ್ನ ಆರಾಮ ಮಾಡಿದಪ್ಪ ನೀನು.
3: ಯಾಕಂದ್ರೆ ನಾವು ಆರೋಗ್ಯವಾಗಿರುವಾಗ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಅಷ್ಟೊಂದು ಕಾಳಜಿ ಇರಲ್ಲ ಬಸಣ್ಣ.
2: ಹೌದೌದು,
3: ಏನಾದ್ರೂ ಸ್ವಲ್ಪ ನಮಗೆ ಏನು ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದಾಗ ಏನು ವೈದ್ಯರ ಮಹತ್ವ ಬಹಳ ಗೊತ್ತಾಗ್ತದೆ ನಮಗೆ.
5: ಗೊತ್ತಾಗುತ್ತೆ. ಒಂದು ಇನ್ನೊಂದು ಏನಂತಂದ್ರೆ, ಈಗ ಅವ್ರು ವೈದ್ಯರು ಏನ್ ಸಲಹೆ ಮಾಡಿರ್ತಾರಲ್ಲ ಸಲಹೆನ ಪಾಲಿಸುವಂತ ಕೆಲಸ ಆಗ್ಬೇಕು.
2: ಹೌದು,
5: ನಾವು ಏನಾಗ್ಬಿಡ್ತೀವಿ ಅಂತಂದ್ರೆ ಜ್ವರ ಬಂದೈತೆ ಅಂತಂದ್ರೆ ಒಂದು ಅವರು ಯಾವ್ದೋ ಒಂದು ಫೀವರ್ ಇರ್ತದ, ಆ ವೈರಲ್ ಫೀವರ್ ಇರುತ್ತೆ, ವೈರಲ್ ಫೀವರ್ನ ಅವ್ರು ಕಡಿಮೆ ಮಾಡಕ್ಕೆ ಇಷ್ಟು ದಿನದ ಮಾತ್ರೆ ತಗೊಳ್ರಿ, ಈ ಮಾತ್ರೆಗಳನ್ನ ತಗೊಳ್ರಿ ಅಂತ ಹೇಳಿರ್ತಾರೆ.
3: ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಮಾಡಿ
5: ಅಷ್ಟು ದಿನದ ಏನ್ ಮಾಡ್ತೀಯಪ್ಪ, ಈಗ 10 ದಿವಸದ ಬರ್ದಿದ್ರೆ ಸ್ವಲ್ಪ ಆರಾಮಾಯ್ತು ಅನ್ಕೋ, ಸಾಕೇನ ಮುಗಿತೆ. ಅವ್ರು ಇನ್ನೊಂದು ಏನ್ ಹೇಳಿರ್ತಾರೆ ಅಂತಂದ್ರೆ, ಈ ಕೋರ್ಸ್ ಮುಗಿದ್ಮೇಲೆ ಮತ್ತೊಂದ್ಸತಿ ನಮ್ಮ ಹತ್ರ ಬರ್ರಿ, ಅದ್ರದ್ದು ನೋಡೋಣ ಮತ್ತೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಮತ್ತೆ ಡಿಸೀಸ್ ಉಳ್ಕೊಂಡಿದೆಯಾ, ಎಲ್ಲ ಅವರು
3: ಕಂಪ್ಲೀಟ್ ಕ್ಯೂರ್
5: ಆಗ್ಯದಂತ ಅವರೆಲ್ಲ ಪರಿಷ್ಕರಣೆ ಮಾಡಿ ಸಲುವಾಗಿ ಅವ್ರು ಹೇಳ್ತಿರ್ತಾರೆ. ಬಟ್ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ,
2: ಅವಾಯ್ಡ್ ಮಾಡ್ತೀವಿ.
5: ಅವಾಯ್ಡ್ ಮಾಡೋದ್ರಿಂದ ನಮ್ಮಲ್ಲಿ ಇನ್ನ ಅನಾರೋಗ್ಯ ಇನ್ನೂ ಹಾಗೆ
2: ಉಳ್ಕೊಂಡಿರ್ತಕ್ಕಂಥ ಚಾನ್ಸ್ ಇರ್ತದೆ. ನೀ ಹೇಳ್ದಂಗೆ ರೋಗದ ಲಕ್ಷಣಗಳು ಕಡಿಮೆ ಆಗಿದ್ರು ಕೂಡ ಆ ರೋಗ ಒಳಗಡೆ ಹಂಗೆ ಉಳ್ಕೊಂಡಿರ್ತದೆ, ಇದನ್ನ ನಿರ್ಲಕ್ಷ್ಯ ಮಾಡಬಾರ್ದು.
5: ಅವ್ರು ಯಾಕೆ ಹೇಳಿರ್ತಾರ ಏನನ್ನೋದನ್ನು ಸ್ವಲ್ಪ ನಾವು ವಿಚಾರ ಮಾಡಬೇಕು
2: ಅನ್ನೋದು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವೈದ್ಯರನ್ನು ನೋಡುವಂಥದ್ದು ತುಂಬ ಗೌರವದಿಂದ ನೋಡ್ತಾರೆ. ನಮ್ಮ ದೇಶದಲ್ಲಿ ಅಂತೂ ತುಂಬ ಗೌರವದಿಂದ ವೈದ್ಯರನ್ನು ನೋಡ್ತಾನೆ. ಇತ್ತೀಚೆಗೆ ವೈದ್ಯಕೀಯ ರಂಗ ಹೆಂಗಾಗಿದೆ ನೋಡಮ್ಮ, ಆರಾಮ ದುಡ್ಡಿದ್ರೆ ಮಾತ್ರ ಆರೋಗ್ಯ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡೋದು. ಹಂಗಾಗಿ ನಾವು ವೈದ್ಯರನ್ನು ಅವ್ರು ಏನ್ ಹೇಳ್ತಾರ, ನಾವು ಸೇವೆ ಮಾಡ್ತೀವಿ, ಸೇವೆಯ ಜೊತೆಗೆ ವೃತ್ತಿಯನ್ನು ಕೂಡ ಮಾಡ್ತೀವಿ ಅನ್ನುವಂಥದ್ದು. ಅವರು ಸೇವೆಯಲ್ಲಿ ನಿಸ್ವಾರ್ಥ ಸೇವೆ ಇದ್ರೆ ಎಲ್ಲರಿಗೂ ಅನುಕೂಲ ಆಗ್ತದ. ಈಗ ವೈದ್ಯರನ್ನ ನಾವು ನೋಡ್ತೀವಿ, ಸಣ್ಣ ಸಣ್ಣ ವಿಷಯಗಳಿಗೆ ಟೆಸ್ಟ್ ಬರೀತಾರ, ಸಣ್ಣ ಸಣ್ಣ
3: ವಿಷಯಗಳಿಗೆ
2: ಏನಪ್ಪ ನೆಗಡಿ ಬಂದ್ರೆ ಕೂಡ ಟೆಸ್ಟ್ ಬರೀತಾನೆ ಡಾಕ್ಟರ್ ಅಂತ ಹೇಳ್ತಾರೆ.
3: ಯೂರಿನ್ ಟೆಸ್ಟ್ ಮಾಡಿಸು, ಬ್ಲಡ್ ಟೆಸ್ಟ್ ಮಾಡಿಸು, ಆ ಟೆಸ್ಟ್ ಮಾಡಿಸು, ಈ ಟೆಸ್ಟ್ ಮಾಡಿಸು ಅಂತ. ಈ ಡಾಕ್ಟರ್ ಸರಿ ಇಲ್ಲ ಅನ್ಬಿಡ್ತೀವಿ, ಬೇಡ ಡಾಕ್ಟರ್ ಹತ್ರ ಹೋಗೋದು, 28 ಟೆಸ್ಟ್ ಮಾಡ್ತಾನೆ, ಬೇಡ ಬೇರೆ ಕಡೆ ಹೋಗೋಣ.
2: ನೆಗಡಿ ಬಂದದ ಕೆಂಪು ಬಂದ ಅದಕ್ಕೆಲ್ಲ ಟೆಸ್ಟ್ ಯಾಕಂತೇಳಿ ಅಂಗಡಿಯಲ್ಲಿ ಯಾವ್ದೋ ಒಂದು ಟ್ಯಾಬ್ಲೆಟ್ ತಗೊಂಡು
3: ಮನೆಗೆ ಕಡಿಮೆ ಆಗಲ್ಲ, ಸಿವಿಯರ್ ಆದ್ಮೇಲೆ ಡಾಕ್ಟರ್ ಹುಡ್ಕೊಂಡು ಹೋಗ್ತೀವಿ.
2: ಇದು ಪರಿಸ್ಥಿತಿ. ಆದ್ರೆ ನಾವು ವೈದ್ಯರನ್ನು ನೋಡುವಂತದ್ದು ಬೇರೆ ಬೇರೆ ರೀತಿಯಲ್ಲಿ ಆಗಿದೆ. ಹೃದಯ ರೋಗ ಬಂದಾಗ ಹೃದಯ ರೋಗ ತಜ್ಞರನ್ನು ಬೇರೆ ರೀತಿ ಆಲೋಚನೆ ಮಾಡ್ತೀವಿ. ಅವರು ಸುಮ್ಮನೆ ಮಾಡಕತ್ತಿರೋ ಆಪರೇಷನ್ಗಳು ಅಂತ ಅಂತಾರೆ. ಇವಾಗ ಸುಮ್ಮನೆ ಮೊಣಕಾಲು ನೋವಾಗಾದ್ರೆ ಆಪರೇಷನ್ ಮಾಡ್ಬೇಕಂತ ಡಾಕ್ಟರ್ ಹೇಳಾರೆ, ಡಾಕ್ಟರ್ ಹೇಳಾರೆ ಅವೆಲ್ಲ ಸುಳ್ಳು ಅಂತ ಕೆಲವರು ಹೇಳ್ತಾರೆ. ಹಂಗ ಕೆಲವರು

0: ಇದರ ನಮ್ಮ
1: ಅಲ್ಲ
0: ಕೆಲವರು
1: ಈಗ
0: ನಂಬುತ್ತಾರ.
1: ಸುಮ್ಮನೆ ಒಬ್ಬ ಸಾಮಾನ್ಯಳಾಗಿ ನಾನು ಹೇಳದಂದ್ರೆ ಬಸಣ್ಣ, ವೈದ್ಯರನ್ನ ಬೈತೀನಿ ಅಂತ ತಿಳ್ಕೊಬೇಡ. ಏನೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ, ನಮ್ಗೆ ಏನೇ ಕಾಯಿಲೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಒಂದು ಕ್ರಾನಿಕಲ್ ಅಂತೀವಿ ಅಂತ ಏನಾರ ಡಿಸೀಸ್ಗಳು ಪ್ರಾಬ್ಲಮ್ ಆದ್ವು ಅಂದ್ರೆ,
0: ದೀರ್ಘಕಾಲ ಸಮಸ್ಯೆಗಳು ಬಂದಾಗ,
1: ದೀರ್ಘಕಾಲೀನ ಸಮಸ್ಯೆಗಳು ಬಂದಾಗ ಅವ್ರು ಮಾಡೋ ಟೆಸ್ಟ್ಗಳು ನಿಜವಾಗ್ಲು ಇಷ್ಟು ಹಿಂಸೆ ಆಗ್ಬಿಡ್ತಾವ ಮನುಷ್ಯನಿಗೆ. ನಾವು ಹಂಗೆ ಸತ್ರು ಪರವಾಗಿಲ್ಲಪ್ಪ ಈ ವೈದ್ಯರ ಟ್ರೀಟ್ಮೆಂಟ್ ತಗೋಬಾರ್ದು ಅನ್ನುವಷ್ಟು ಮನುಷ್ಯನಿಗೆ ಬೇಜಾರಾಗುವಷ್ಟು ಟೆಸ್ಟ್ಗಳನ್ನ ಇವಾಗ ಮಾಡ್ತಾರೆ.
0: ರೋಗಕ್ಕಿಂತ ರೋಗದ ಬಗೆಗಿನ ಭಯನ ಜಾಸ್ತಿ ಜನಗಳಲ್ಲಿ. ಈಗ ಡಾಕ್ಟರ್ ಹತ್ರ ಹೋದಾಗ, ಡಾಕ್ಟರ್ ಏ ನಿನಗೇನಾಗಿದೆ ಬಿಡು ತಗೋ ಆರಾಮಾಗ್ತದ ಅಂದ್ರೆ ಆರಾಮಾಗ್ಬಿಡ್ತದ, ಏನು ಮಾರ ಇಷ್ಟಂದು ಮಾಡ್ಕೊಂಡು ಬಂದಿದ್ದಲ್ಲ
2: ಇಷ್ಟು ದಿನ
0: ಬಹಳ ಕಷ್ಟ ಆಗ್ಯದ ನಿಂದು, ಕಡಿಮೆ ಆಗಲ್ಲ ಜಾಸ್ತಿ, ಬೇಗ ಕಡಿಮೆ ಆಗಲ್ಲ ನನಗೆ ಅಂತ ಅಂದ್ಬಿಟ್ರೆ ಮುಗ್ದೇ ತಗತಿ. ಇನ್ನು ಜಾಸ್ತಿ
1: ಅಲ್ಲ ಅದೇ ಹೇಳಿದ್ನಲ್ಲ, ಇವರು ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಅದನ್ನ ಕೊಟ್ಟರು ಸಹಿತ ಮೆಡಿಸಿನ್ ಅಂತ ತಗೋತಿದ್ರು ಅದಕ್ಕೆ ಎಫೆಕ್ಟ್ ಆಗಲ್ಲ.
2: ಯಾಕಂದ್ರೆ ವೈದ್ಯರ ಮಾತು ಅಷ್ಟು
0: ವೈದ್ಯರು ರೋಗಿಗಳ ಜೊತೆ ಮಾತಾಡುವಂತ ಸಂಪರ್ಕ ಮಾಡ್ತಕ್ಕಂತ ಮತ್ತು ಸಂವಾದ ಮಾಡ್ತಕ್ಕಂತ ವಿಷಯಕ್ಕೆ ಬಂದಾಗ ನಿಜವಾಗ್ಲೂ ಹನುಮಂತಣ್ಣ ಗೊತ್ತಾದ, ವೈದ್ಯರು ಏನಾದ್ರು ಬೈದ್ ಬಿಟ್ರೆ ಆ ಪೇಷಂಟು ಮತ್ತೆ ರೋಗ ಜಾಸ್ತಿನೇ ಆಗ್ಬಿಡುತ್ತೆ. ಏನು
1: ಈಗೇನು ಟೆಸ್ಟ್ಗಳು ಬಹಳ ಆಗ್ಯಾವ ಅಂತ ನನಗೆ ಅನಿಸ್ತದೆ. ಇಲ್ಲೇ ಒಂದು ಮಕ್ಕಳು ನೋಡ್ರಿ, ದೊಡ್ಡವ್ರು ನೋಡ್ರಿ, ಯಾರನ್ನೇ ನೋಡ್ರಿ,
0: ಎಲ್ಲದಕ್ಕೂ ಟೆಸ್ಟ್ಗಳು.
1: ಯಾವುದೋ ಒಂದು ಸಣ್ಣದ ತೊಂದರೆ ಅಂದ್ರೂ ಅವ್ರು 28 ಟೆಸ್ಟ್ಗಳು ಹೇಳ್ಬಿಡ್ತಾರಲ್ಲ, ಆ ಟೆಸ್ಟ್ಗಳಿಗೆ ಒಂದು ಅರ್ಧ ಮನುಷ್ಯ ಹೈರಾಣ ಆಗ್ಬಿಡ.
0: ಹಿಂದಿನ ಕಾಲದಾಗ ಏನಿಲ್ಲ, ಒಂದು ನಾಡಿ ನೋಡ್ತಿದ್ರು, ತಗಿದ ಗುಳಿಗೆ ತಗ ಆರಾಮಾಗ್ತದೆ, ಇಂಜೆಕ್ಷನ್ ಆಗ್ಬಿಡ್ತಿದ್ರು ಮುಗಿದೋಗ್ಬಿಡ್ತಿತ್ತು.
2: ಹಂಗೇನೆ ಆಗಿನ ಕಾಲದಾಗ ಏನಿದ್ರು ಯಾವುದೇ ಡಿಸೀಸ್ ಬರ್ಲಿ ಒಬ್ಬ ವೈದ್ಯ ಇರ್ತದೆ. ಈಗ ಮೊಣಕಾಲ್ಗೆ ನೋವು ಬೇರೆ,
1: ಮೊಣಕಾಲಲ್ಲ
2: ಸ್ಪೆಷಲಿಸ್ಟ್ ಕಣ್ಣಿಗೆ
0: ಬೇರೆ,
2: ಈಗ 108 ವೈದ್ಯರುಗಳು ಇವತ್ತು ಈಗ ಎಲ್ಲ ನೀನು ಇತ್ತಿನ ಹತ್ರನೇ ಹೋಗ್ಬೇಕು, ನರ ಡಾಕ್ಟರ್ ಹತ್ರನೇ ಹೋಗ್ಬೇಕು, ಇಲ್ಲ ನಿನ್ಗೆ ಆರ್ಥೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಎಲ್ವಿನ್ ಡಾಕ್ಟರ್ ಹತ್ರನೇ ಹೋಗ್ಬೇಕು.
0: ಒಂದೊಂದು ಭಾಗಕ್ಕೆ ಒಂದೊಂದು ರೋಗಕ್ಕೆ ಒಂದು
1: ಸ್ಪೆಷಲಿಸ್ಟ್,
0: ಕಣ್ಣಿಗೆ ಬೇರೆ, ಕಿವಿಗೆ ಬೇರೆ, ಕಾಲಿಗೆ ಬೇರೆ, ಚರ್ಮಕ್ಕೆ ಬೇರೆ, ಹೃದಯಕ್ಕೆ ಬೇರೆ, ಮತ್ತೆ ಹೃದಯದಲ್ಲಿ ಮಕ್ಕಳು ಬೇರೆ, ಮತ್ತೆ ನರಕ್ಕೆ ಬೇರೆ, ನರದಲ್ಲಿ ಮತ್ತೆ ಮಕ್ಕಳ ನರಗಳು ಬೇರೆ. ಆಧುನಿಕ ಕಾಲದಲ್ಲಿ ಇಷ್ಟೆಲ್ಲ ಬದಲಾವಣೆಗಳು ಆಗ್ತಾನೆ ಇದಾವ ನೋಡಮ್ಮ. ಆರಾಮ
1: ಅಲ್ಲ, ಜೊತೆಗೆ ನೋಡು ಬಸಣ್ಣ, ಇನ್ನೂ ಒಂದು ವಿಶೇಷ ದಿನ ಅದು ಜುಲೈ 2 ಕ್ರೀಡಾ ಪತ್ರಕರ್ತರ ದಿನ ಅದ ನೋಡಿ ಬಸಣ್ಣ. ಮತ್ತು
0: ಪತ್ರಕರ್ತರು ಕೂಡ ಕ್ರೀಡೆಯಲ್ಲಿ ಭಾಗವಹಿಸ್ತಾರ, ಕ್ರೀಡೆಯಲ್ಲಿ ಆಸಕ್ತಿ ಇದ್ದವ್ರು ತುಂಬಾ ಜನ ಇರ್ತಾರ, ಅವರಿಗಾಗಿ ಕ್ರೀಡಾ ಪತ್ರಕರ್ತರು ಅಂತ ಹೇಳಿ
1: ಕ್ರೀಡಾ ಕ್ಷೇತ್ರಕ್ಕೆ ಪತ್ರಕರ್ತರು ನೀಡುವ ಕೊಡುಗೆ ಗುರುತಿಸೋದಕ್ಕೆ ಈ ದಿನವನ್ನ ಆಚರಣೆಯನ್ನ ಮಾಡ್ತಾರೆ ಬಸಣ್ಣ. ಕ್ರೀಡೆ ಕ್ರೀಡಾಪಟುಗಳ ಸಾಧನೆಗಳನ್ನ ಜಗತ್ತಿಗೆ ಪರಿಚಯಿಸೋದ್ರೊಳಗ ಪತ್ರಕರ್ತರ ಪಾತ್ರ
0: ಬಹಳ
1: ಬಹಳ ದೊಡ್ಡದು ಅಂತ ಹೇಳ್ತಾರೆ.
0: ಹಂಗಾಗಿ ಮೊನ್ನೆ ನಮ್ಮ ರಾಯಚೂರಲ್ಲಿ ಪತ್ರಕರ್ತರ ಸಂಘದವರು ಕ್ರೀಡೆಯನ್ನು ಆಯೋಜನೆ ಮಾಡಿದರು, ಆ ಕ್ರೀಡೆಯಲ್ಲಿ ಎಲ್ಲರೂ ಭಾಗವಹಿಸಿದರು. ಹಿಂಗೆ ಪತ್ರಕರ್ತರಲ್ಲೂ ಕೂಡ ಕ್ರೀಡಾಪಟುಗಳು ಸಾಕಷ್ಟು ಜನ ಇರ್ತಾರೆ, ಎಲ್ಲ ರಂಗಗಳಲ್ಲಿ ಇದ್ದವರು ಇರ್ತಾರೆ. ಹಂಗಾಗಿ ನೀವು ಹೇಳಂಗೆ ಆ ಪತ್ರಕರ್ತರು ಏನು ಕ್ರೀಡಾ ರಂಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿರ್ತಾರ, ಆ ಒಂದು ದಿನವನ್ನು ನೆನಪಿಗೋಸ್ಕರ
1: ಆಚರಣೆ ಮಾಡ್ತಾರೆ. ಇದ್ರೊಳಗ ನೋಡು, ಕ್ರೀಡಾ ವರದಿಗಾರರು, ಲೇಖಕರು, ಪ್ರಸಾರಕರು ಇವರ ಶ್ರಮವನ್ನ ಗುರುತಿಸೋದಕ್ಕೆ ಇದನ್ನ ಆಚರಣೆ ಮಾಡ್ತಾರೆ ನೋಡು ಬಸವಣ್ಣ.
0: ಅಲ್ಲಮ್ಮ, ಈಗ ನಾವು ಕ್ರಿಕೆಟ್ ನೋಡ್ತೀವಿ, ಫುಟ್ಬಾಲ್, ಕಬಡ್ಡಿ, ಹಾಕಿ, ಇಂಥವೆಲ್ಲ ಸುದ್ದಿಗಳು ಬರ್ತಾವ.
1: ವರದಿ ಮಾಡ್ಲಿಕ್ಕೆ ಒಬ್ರು ಇರ್ತಾರ,
0: ಅದಕ್ಕೆ
1: ಕ್ರೀಡಾ
0: ವರದಿಗಾರರ ಅಂತ ಸಪರೇಟ್ ಇರ್ತಾರ. ಸ್ಪೆಷಲ್ ನಾವ್ ಹೆಂಗ ಈಗ ವೈದ್ಯರ ಬಗ್ಗೆ ಮಾತಾಡಿದೀವಿ, ನಾವು ಆರ್ಟ್ ಸ್ಪೆಷಲಿಸ್ಟ್ ಅಂತ ಕರಿತೀವಿ. ಅವರು ಕ್ರೀಡೆಗಾಗಿನೇ ಸ್ಪೆಷಲೈಸೇಷನ್, ಅವರು ಅದ್ರ ಬಗ್ಗೆನೇ ಅವರು ಜಾಸ್ತಿ ತಲೆಕರ. ಆಮೇಲೆ ರಾಜಕಾರಣಕ್ಕೆ ಸಂಬಂಧಪಟ್ಟದ ಪೊಲಿಟಿಕಲ್ ಬ್ಯೂರೋ ಅಂತ ಸಪರೇಟ್ ಇರ್ತದೆ ಪತ್ರಿಕೆ ರಂಗದಲ್ಲಿ. ಆ ಪೊಲಿಟಿಕಲ್ ಬ್ಯೂರೋದವರು ಆ ರಾಜಕೀಯ ವಿಷಯಗಳನ್ನು ವಿಶ್ಲೇಷಣೆ ಮಾಡ್ತಿರ್ತಾರೆ, ಅದ್ರ ಬಿಟ್ಟು ಬೇರೆ ಯಾವುದು ಮಾಡಂಗಿಲ್ಲ. ಹಂಗ ಆಮೇಲೆ ಸಿನಿಮಾ ರಂಗದಲ್ಲಿ ಸುದ್ದಿಗಳನ್ನು ಮಾಡ್ತಕ್ಕಂಥ ಬರಿತಕ್ಕಂಥ ಅವರು ಸಿನಿಮಾ ಪತ್ರಕರ್ತರಿರ್ತಾರೆ, ಅವರು ಅವುಗಳನ್ನೇ ಮಾತ್ರ ಮಾಡ್ತಿರ್ತಾರೆ. ಹಂಗ ಪತ್ರಿಕಾ ರಂಗದಲ್ಲಿ ಕೂಡ ಕ್ರೀಡಾ ಪತ್ರಕರ್ತರು ಇರ್ತಾರೆ, ಕ್ರೀಡೆಗೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸ್ಪರ್ಟ್ ಇರ್ತಾರೆ, ಅವರು ಕ್ರೀಡೆಗೆ ಸಂಬಂಧಪಟ್ಟಂಥ ಸುದ್ದಿಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಜೊತೆಗೆ ಕ್ರೀಡೆಗೆ ಸಂಬಂಧಪಟ್ಟ ವಿಷಯಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಕ್ರಿಕೆಟಿನ ಬಗ್ಗೆ ತುಂಬ ತಿಳ್ಕೊಂಡಿರ್ತಾರೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಇರ್ತದೆ. ಹಂಗಾಗಿ ಈ ದಿನವನ್ನು
1: ಜುಲೈ 2 ಆಚರಣೆ ಮಾಡ್ತಾರೆ ನೋಡಿ ಬಸಣ್ಣ.
0: ನೋಡಮ್ಮ, ಹಿಂಗೆ ಮಾತಾಡ್ಕೊಂತ ಹೋದ್ರೆ ಬಹಳ ಟೈಮ್ ಆಗಕತ್ತದ, ನನಗೂ ಫೋನ್ಗಳು ಬರಕತ್ತವ, ಹೊಲಕ್ಕೆ ಹೋಗ್ಬೇಕು, ಹೊಲಕ್ಕೆ ಹೋಗಿ ಸ್ವಲ್ಪ ಏನಾನು ಮಾಡ್ಬೇಕು, ಹೊಲದಾಗ ಮಳೆ ಇಲ್ಲ, ಮಳೆ ಕಡಿಮೆ
1: ಅಲ್ಲ ಮಳೆ ಅಂತ ಬಂದಿಲ್ಲ ನೀ ಬಸಣ್ಣ. ಈಗ ನೋಡು, ನಮ್ಮ ಎಲ್ಲ ರೈತರು ಇದಾರಲ್ಲ, ರೈತರು ಕೆಲವೊಬ್ರು ಸ್ವಲ್ಪ ಮಳೆ ಆಗ್ಯದ ಹಸಿ ಆಗ್ಯದ ನಮ್ಮ ಹೊಲ ಅಂತ ಬಿತ್ತು ಬಿಟ್ಟಿದ್ರು,
0: ಬಿತ್ತು ಬಿಟ್ಟಾರ, ನಾನೆಲ್ಲ ಬಿತ್ತು ಬಿಟ್ಟೇನಿ,
1: ಈಗ ಅವು ಮಳೆ ಆಗಿಲ್ಲ, ಅವು ಸಸಿ ಏನು ಮುಂದಕ್ ಬರುವಲ್ಲ ಬೆಳೆಗಳು, ಮತ್ತೆ ಕೆಲವರು ಹರಿಗ್ ಬಿಡ್ಲಕತ್ತಾರ ಈಗ, ಅವು ಏನ್ ಬೆಳೆ ಸರಿಗ್ ಬರಂಗಿಲ್ಲ ಅಂತ ಹರಗ್ಲಕತ್ತಾರ.
0: ಹಿಂಗಾರಾದ್ರೂ ಬಂದ್ರೆ ಮತ್ತೆ ಬೇರೆ
1: ಮತ್ತೆ ಚಲೋ ಮಳೆ ಆದ್ರೆ ಬಿತ್ತಿದ್ರೈತಿ ಹಿಂಗಾರಿಗೆ ಅಂತ ಅದನ್ನ ಏನ್
0: ಮಾಡ್ಲಿಕ್ಕೆ
1: ಕೇಳಿಸಿ ಹರಿಗ್ ಬಿಡ್ಲಕತ್ತಾರ ನೋಡು. ಅದಕ್ಕೆ ನಾನೇನ್ ಹೇಳ್ತೀನಿ, ಸ್ವಲ್ಪ ಕಡಿಮೆ ಮಳೆ ಆದ್ರೂ ತಡ್ಕೊಳ್ಳುವಂತ ಬೆಳೆಗಳನ್ನ ಏನು ಸಜೆಸ್ಟ್ ಮಾಡ್ತಾರೆ ನಮ್ಮ ಕೃಷಿ ವಿಜ್ಞಾನಿಗಳು, ಅವುಗಳನ್ನು ಬಿತ್ತನೆ ಮಾಡ್ರಿ. ಯಾಕಂತ ಹೇಳಿದ್ರೆ ಮಳೆದು ಈ ಸಲ ಸ್ವಲ್ಪ ಅತಂತ್ರ ಅದ ಅನ್ನುವಂತ ಮಾಹಿತಿಯನ್ನ ನಮ್ಮ ವಿಜ್ಞಾನಿಗಳು ಕೊಟ್ಟುಬಿಟ್ಟಾರ ಆಲ್ರೆಡಿ. ರೈತರು ಬಿತ್ತುವಾಗ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಭೂಮಿಗೆ ಯಾವ್ದು ಫಸಲು ಬರಬಹುದು, ಕಡಿಮೆ ಮಳೆ ಬಿದ್ರು ಸಹಿತ ಅನ್ನುವಂಥದ್ದನ್ನ ನೋಡ್ಕೊಂಡು ಬಿತ್ತರಿ ಅನ್ನುವಂತ ವಿಷಯವನ್ನ ನಾವು ಇನ್ನೊಂದ್ಸಲ ಇನ್ನೊಂದ್ಸಲ ಮತ್ತೆ ಮತ್ತೆ ಹೇಳೋಣ ನೋಡಪ್ಪ ನಮ್ಮ ರೈತರಿಗೆ. ಹೌದಾ ಇಲ್ಲ?
0: ರೈತ ಬಾಂಧವರು ಇದನ್ನ ಗಮನಿಸ್ಬೇಕು, ಯಾಕಂದ್ರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಮಳೆ ಕಡಿಮೆ ಆಗ್ಯದ. ಮಳೆ ಕಡಿಮೆ ಆದಾಗ ನಾವೇನು ಮುಂದಿನ ಬಿತ್ತನೆ ಮಾಡಿಕೊಂಡು ನಮ್ಮ ಭವಿಷ್ಯತ್ತನ್ನು ನಿರ್ಧಾರ ಮಾಡ್ಕೋಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಈಗ ಜೀವನದ ಬಹಳ ದೊಡ್ಡದಮ್ಮ, ಈಗ ಬೆಳೆ ಬೆಳಿಲಿಕ್ಕಂದ್ರೆ ವರ್ಷದಲ್ಲಿ ಬಹಳ ಕಷ್ಟ, ಮಳೆ
1: ರೈತರಿಗೆ ಕಷ್ಟ. ಹಂಗಾಗಿ ವಿಜ್ಞಾನಿಗಳನ್ನ ಕೇಳಿ ತಮ್ಮ ಮಣ್ಣಿಗೆ ಅನ್ವಯವಾಗುವಂತ ಬೆಳೆಗಳನ್ನ ಅವ್ರು ಬೆಳಿಲಿ ಅಂತ ಹೇಳ್ತಾ.
0: ಹೌದೌದು
1: ಹೌದಿಲ್ಲ,
0: ನಾನು ಅದಕ್ಕಂತಲೇ ನಾನು ಆಲೋಚನೆ ಮಾಡಕತ್ತೀನಿ ಏನ್ ಮಾಡ್ಬೇಕು ಅಂತೇಳಿ. ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಂಡು ಬರ್ತೀನಿ.
1: ತಗೊಂಡ್ ಬಾ ಮಾಹಿತಿ, ತಗೊಂಡ್ಬಂದು ಬಿತ್ತನೆ ಮಾಡಿ. ನೆಕ್ಸ್ಟ್ ಹಿಂಗಾರು ಬಿತ್ತನೆ ಮಾಡ್ಬೇಕಾದ್ರು ನಿನ್ ಹೊಲ ಸರಿಯಾಗಿ ಹಸಿ ಆಗ್ಯದೋ ಇಲ್ಲೋ ನೋಡ್ಕೊಂಡು ಯಾವ್ದನ್ನ ಬಿತ್ತನೆ ಮಾಡ್ಬೇಕು ಅಂತ ವಿಜ್ಞಾನಿಗಳು ಹೇಳ್ತಾರೆ
0: ಅದನ್ನ
1: ಬೆಳೆ ಏನು ಬಿತ್ತಿದ್ರೆ ಒಳ್ಳೇದು ಅಂತ ಅನಿಸ್ತದೆ ನೋಡ್ ನಾನು.
0: ಹೌದು, ಅದಕ್ಕೆ ನಾನು ಹೋಗ್ತೇನೆ ಅಲ್ಲಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ಬರ್ತೇನೆ. ಮತ್ತೆ ಬರ್ಲೆ ಮಾತ.
1: ಹೋಗಪ್ಪ.
3: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನಬೆಂಚಿ, ಬಸವರಾಜ್ ಮತ್ತು ರಮಾಕುಲ್ಕರ್ಣಿ.
4: ಈಗ ಕೇಳಿ ಕುವೆಂಪು ವಿರಚಿತ ಭಾವಗೀತೆಯನ್ನು.

ఉప్పు వాయి ఎలా మనసు కాయే రఘురామా.

Ramu Rama, Mudalagi Ampuaye Bagi Mavu, Ramu Rama.

ಎಷ್ಟೇ ರೂಪಾಯಿ ಸಾಲ ದೇವಿ ಮಂಜೆಯ ಲಕ್ಕಿಯ.

0: ಸೊಂಟಿಯ ಲಕ್ಕಿ ಅಯ್ಯೋ ರಾಮು ರಾಮ
1: ಹೌದಮ್ಮ
0: ಸೊಂಟಿಯ ಲಕ್ಕಿ ಅಯ್ಯ ಪಡ ತುಪ್ಪು ರಾಮು ರಾಮ
1: ಸೊಂಟಿಯ ಲಕ್ಕಿ ಅಯ್ಯ ಪಡ ತುಪ್ಪ ರಾಮು ರಾಮ ಸೊಂಟಿಯ ಲಕ್ಕಿ ಅಯ್ಯ ಪಡ ತುಪ್ಪ ರಾಮು ರಾಮ
0: ಒಂಬತ್ತು ತಿಂಗಳಿಗೆ ತುಂಬೆ ವಜನ ಮಾಡ ದೇವಿ
1: ಸಂದು ಸಂದಲ್ಲ ಏ ಸವ ಬ್ಯಾಳೆ
0: ರಾಮು ರಾಮ
1: ಚಂದು ಸಂದಲ್ಲ ಏ ಸವ ಬ್ಯಾಳೆ.

0: ಹೌದು
1: ಎಲ್ಲಿ ಕಾಣಲು ಸೇವ ನಲ್ಲ ದೇಹನ ಸೇವಿ
0: ಎಲ್ಲಿ ಕಾಣಲು ಸೇವ ನಲ್ಲ ದೇಹನ ಸೇವಿ

0: ಕಿನೋಳು ಶಿಶು ನಾಳ ಕಿನೋಳು ಶಿಶು ನಾಳ ಮುಕ್ಕಣ್ಣ ಗುಲದಿ ದಿಕ್ಕಿನೋಳು ಶಿಶು ನಾಳ
1: ದಿಕ್ಕಿನೋಳು ಶಿಶು ನಾಳ ಮುಕ್ಕಣ್ಣ ಗುಲದಿ ದಿಕ್ಕಿನೋಳು ಶಿಶು ನಾಳ
0: ದಿಕ್ಕಿನೋಳು ಕಿನೋಳು ಶಿಶು ನಾಳ ಮುಕ್ಕಣ್ಣ ಗುಲದಿ ದಿಕ್ಕಿನೋಳು ಶಿಶು ನಾಳ
1: ದಿಕ್ಕಿನೋಳು ಶಿಶು ನಾಳ ಮುಕ್ಕಣ್ಣ ಗುಲದಿ ದಿಕ್ಕಿನೋಳು ಶಿಶು ನಾಳ
0: ದಿಕ್ಕಿನೋಳು ಶಿಶು ನಾಳ ಗೋವಿಂದ ಗೊಲದಿ
1: ದಿಕ್ಕಿನೋಳು ಶಿಶು ನಾಳ ಗೋವಿಂದ ಗೊಲತಿಯಲ್ಲ.

ಅಪ್ಪ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಆಗುತ್ತಲಿದ್ದು, ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ
1: ಬೆಂಗಳೂರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:15. ಭಾವಗೀತೆಗಳು, ಭಾವಗೀತೆಗಳಲ್ಲಿ ಕೇಳಿ ಬಿ ಆರ್ ಛಾಯಾ ಹಾಡಿರುವ ಭಾವಗೀತೆಗಳನ್ನು

ಇದುವರೆಗೆ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 9:30. ಈಗ ಕೇಳಿ, ರಾಯಚೂರಿನ ಪಿಕಳಿಹಾಳ ಅಯ್ಯಪ್ಪ ಸ್ವಾಮಿ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತ. ತಬಲಾ ಸಾತಿ ಗೋಪಾಲಗುಡಿ ಬಂಡಿ, ಹಾರ್ಮೋನಿಯಂ ಸಾತ್ ಕೊಪ್ರೇಶ್ ದೇಸಾಯಿ.

ಇದುವರೆಗೆ ರಾಯಚೂರಿನ ಪಿಕ್ಲಿಯಾಳ ಅಯ್ಯಪ್ಪ ಸ್ವಾಮಿ ಮತ್ತು ಸಂಗಡಿಗರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ತಬಲಾ ಸಾಥಿ ನೀಡಿದವರು ಗೋಪಾಲ್ ಗುಡಿಬಂಡಿ, ಹಾರ್ಮೋನಿಯಂ ಸಾಥಿ ನೀಡಿದವರು ಕೊಪ್ರೇಶ್ ದೇಸಾಯಿ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 10 ಗಂಟೆ. ಕೇಳಿ, ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಪಪತ್ ಅವರಿಂದ ಸಂತೂರ್ ವಾದನವನ್ನು.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಉಲ್ಲಾಸ್ ಬಾಪತ್ ಅವರ ಸಂತೂರ್ ವಾದನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:30, ಹಿಂದಿ ಚಿತ್ರಗೀತೆಗಳು.

ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ದಿ ಜೆಂಟಲ್ಮ್ಯಾನ್ ಚಿತ್ರದ ಗೀತೆ. ಇಂದಿವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಕಾರ್ಯಕ್ರಮದ ಮುಂದಿನ ಗೀತೆ ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಹಿಂದೂಸ್ತಾನಿ ಚಿತ್ರದ ಗೀತೆ. ಪಿ ಕೆ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕಾರ್ಯಕ್ರಮದ ಮುಂದಿನ ಗೀತೆ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ ಕೇಳಿ ಯಾರಾನಾ ಚಿತ್ರದ ಗೀತೆ. ರಾಣಿ ಮಲ್ಲಿಕ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಕೆಳಗರೆ ತರಂಗಾಂತರ 102.1 ಮೆಗಾಹರ್ಟ್ಸನ್ನು ಟ್ಯೂನ್ ಮಾಡಿ ನಿಮ್ಮ ನೆಚ್ಚಿನ ರಾಯಚೂರು ಆಕಾಶವಾಣಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಬನ್ನಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಬರಸಾತ್ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುಮಾರ್ ಸಾನು ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ವಿರಾಸತ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನು ಮಲಿಕ್.